ಇದು ಆಕಾಶವಾಣಿ 91.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಂದು 1948 ಶಕವರ್ಷ, ಆಷಾಢ ಮಾಸದ 24ನೇ ದಿನ, ಅಂದರೆ 2026ನೇ ಇಸ್ವಿ ಜುಲೈ ತಿಂಗಳ 15ನೇ ತಾರೀಕು ಬುಧವಾರ. ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ವೇಳೆ 5:58:34. ಆತ್ಮೀಯ ಕೇಳುಗರಿಗೆಲ್ಲ ಲತಾ ಕೇಟಿ ಮಾಡುವ ನಮಸ್ಕಾರಗಳು. ಈ ದಿನದ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ.

ನಮಸ್ತೆ, ಶುಭೋದಯ. ಇದೀಗ ನಮ್ಮ ನಿಲಯದಲ್ಲಿ ಇವತ್ತು ಪ್ರಸಾರ ಆಗುವಂತಹ ಕಾರ್ಯಕ್ರಮಗಳ ಪರಿಚಯನ ಮಾಡಿಕೊಡುವಂತಹ ಸಮಯ. 6:10 ನಾದಾರ್ಚನೆಯಲ್ಲಿ ಭಕ್ತಿ ಗೀತೆಗಳನ್ನ ಕೇಳಿಸ್ಕೋಬಹುದು. 6:50 ಕೇಳಿ ಕನ್ನಡ ರತ್ನ ಭಂಡಾರ. 7:15 ಭಾವಸ್ಪಂದನ ಭಾವಗೀತೆಗಳನ್ನ ಕೇಳಬಹುದು. 7:35 ಕನ್ನಡದಲ್ಲಿ ವಾರ್ತೆಗಳು. 8:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 8:30 ಕಾರ್ಯಕ್ರಮ ಹಲೋ ಕರ್ನಾಟಕ. 9:00 ಕೇಳಿ ಸಖತ್ ಸಾಂಗ್, ನಿಮ್ಮ ನೆಚ್ಚಿನ ಗೀತೆಗಳನ್ನ ವಾಟ್ಸಪ್ ಸಂದೇಶದ ಮೂಲಕ ಕೇಳಬಹುದು. 10:00 ಸಿನಿ ಚಿಟ್ಟೆ. 11:00 ಆಪ್ಕಿ ಪಸಂದ್. 12:00 ಕೇಳಿ ಪ್ರದೇಶ ಸಮಾಚಾರ. 12:05 ನವಿಲುಗರಿ ಕಾರ್ಯಕ್ರಮ. 1:00 ಕರೆಯಲ್ಲಿ ಕೈರುಚಿ. 1:10 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 1:20 ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ. 1:30 ಲಂಚ್ ಬಾಕ್ಸ್. 2:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. ಅದಾದ ನಂತರ ಹಿಂದಿಯಲ್ಲಿ ವಾರ್ತೆಗಳನ್ನ ಕೇಳಬಹುದು. 2:30 ಪ್ರದೇಶ ಸಮಾಚಾರ. 2:40 ಎವರ್ ಗ್ರೀನ್ ಕನ್ನಡ ಗೀತೆಗಳನ್ನ ಕೇಳಬಹುದು. 3:00 ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 3:35 ನ್ಯಾಯವಾಣಿ. ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ಇದು. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಣ್ಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಅದಾದ ನಂತರ 3:35 ಹೊಂಬಿಸಿಲು ಕಾರ್ಯಕ್ರಮವನ್ನು ಕೇಳಬಹುದು. 4:00 ಸ್ಫೂರ್ತಿದಾರೆ. 5:00 ನಾನ್ ಸ್ಟಾಪ್ ಸಂಜೆಯಲ್ಲಿ ಕನ್ನಡದ ಹಿಟ್ ಗೀತೆಗಳನ್ನ ಕೇಳಬಹುದು. ಅದಾದ ನಂತರ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 6:10 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ ಕಾರ್ಯಕ್ರಮ ಕೇಳಬಹುದು. 6:20 ಸಂಸ್ಕೃತದಲ್ಲಿ ವಾರ್ತೆಗಳನ್ನ ಕೇಳಬಹುದು. 6:30 ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. 6:40 ಪ್ರದೇಶ ಸಮಾಚಾರ. 6:50 ಸನ್ಸೆಟ್ ಸುರಭಿ. ನಂತರ 7:32 ಸನ್ಸೆಟ್ ಸುರಭಿ ಮುಂದುವರೆಯಲಿದೆ. 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 7:45 ಒಲವಿನ ಆಲಾಪ. 8:45 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 9:15 ಪ್ರಚಲಿತ ವಿದ್ಯಮಾನ. 9:30 ಸುಕೂನ್ ಕೆ ಪಲ್. ನಂತರ 10:00 ಕನಸಿನ ಲೋಕ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ ರಾತ್ರಿ 11:10 ಬೆಳಿಗ್ಗೆ 5:50 ಎಫ್ಎಂ ಗೋಲ್ಡ್ನ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದು ನಮ್ಮ ಈ ದಿನದ ಕಾರ್ಯಕ್ರಮಗಳ ಪರಿಚಯ.

ಕರ್ಮಣ್ಯೈವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭ ತೇ ಸಂಗೋಸ್ತ ಕರ್ಮಣಿ. ಅಂದರೆ ನಮಗೆ ಕರ್ಮವನ್ನು ಮಾಡಲು ಮಾತ್ರ ಅಧಿಕಾರ ಇದೆ, ಆದರೆ ಅದರ ಫಲದ ಮೇಲಲ್ಲ. ನಾವು ಕರ್ಮಫಲಕ್ಕೆ ಕಾರಣನಾಗಿರದೆ ಹಾಗೆ ಕರ್ಮ ಮಾಡದೆ ಸೋಮಾರಿಯಾಗಿರದೆ ನಮ್ಮ ಕರ್ಮವನ್ನು ನಾವು ಪಾಲಿಸ್ತಾ ಇರಬೇಕು ಅಂತೇಳಿ ಭಗವದ್ಗೀತೆಯ ಒಂದು ಪ್ರಸಿದ್ಧ ಶ್ಲೋಕ ನಮಗೆ ಒಂದು ಜೀವನದ ಸಾರವನ್ನು ನೀಡಿದೆ. ಈಗ ಕೇಳಿ ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಗೀತೆ. ಎಚ್ ಎಲ್ ಶೇಷಚಂದ್ರ ಅವರ ಸಾಹಿತ್ಯವಿದೆ.

ಪಿ ಸುಶೀಲ ಅವರ ಧ್ವನಿಯಲ್ಲಿ, ಆರ್ ಎನ್ ಜೈ ಗೋಪಾಲ್ ಅವರ ರಚನೆ, ಪುರುಷೋತ್ತಮ್ ಸಾಯಿ ಜಿ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳವ್ರಿ. ನಾವು ಮಾಡುವಂತಹ ಪ್ರತಿಯೊಂದು ಶುಭ ಕಾರ್ಯವನ್ನು ಮತ್ತೆ ಸೇವೆಯನ್ನ ಭಗವಂತನಿಗೆ ಮಾಡುವಂತಹ ಪೂಜೆ ಅಂತ ಅಂದ್ಕೊಳ್ಬೇಕು. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ. ಅಂದರೆ ನಮ್ಮ ವಸ್ತುವನ್ನು ಏನು ನಾವು ಪಡ್ಕೊಂಡಿದ್ದೀವಿ ಅದನ್ನು ದೇವರಿಂದನೇ ಪಡ್ಕೊಂಡಿರೋದು, ಅಂಥ ವಸ್ತುವನ್ನು ದೇವರಿಗೇ ನಾವು ಸಮರ್ಪಿಸಬೇಕು ಅನ್ನೋದು ಇದರ ಭಾವವಾಗಿದೆ. ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನವಿರುವಂತಹ ಒಂದು ಗೀತೆ. ಪುರಂದರದಾಸರ ರಚನೆ ಇದೆ, ಎಚ್ ಹನುಮಂತಾಚಾರ್ ಅವರ ಸಂಗೀತ ಸಂಯೋಜನೆ ಇದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಂತಹ ಒಂದು ಗೀತೆನ ಕೇಳಿದ್ರಿ. ಹಾಗೆ ಈ ಒಂದು ಕರ್ಮಫಲದಲ್ಲಿ ಯಾವಾಗಲೂ ಕೂಡ ಅಹಂಕಾರದ ತ್ಯಾಗ ಇರಬೇಕು. ಈ ಕೆಲಸವನ್ನು ನಾನೇ ಮಾಡಿದೆ, ನನ್ನಿಂದನೇ ಯಶಸ್ಸು ನನಗೆ ಸಿಕ್ಕಿದೆ ಅನ್ನುವ ಅಹಂಕಾರವನ್ನು ಬಿಡಬೇಕು. ಯಶಸ್ಸು ಸಿಕ್ಕಾಗ ಅದು ಭಗವಂತನ ಕೃಪೆ ಅಂತ ಭಾವಿಸ್ತಾ, ಅಪಜಯ ಏನಾದರೂ ಬಂದಾಗ ಅದು ಭಗವಂತನ ಪ್ರಸಾದ ಅಂತ ನಾವೇನಾದರೂ ನಡೆದ್ರೆ ಅದನ್ನು ಕರ್ಮಫಲ ಅಂತ ಹೇಳ್ತಾರೆ. ಅಂಥ ಕರ್ಮಫಲದಲ್ಲಿ ಯಾವುದೇ ರೀತಿಯ ಅಹಂಕಾರ ಇರೋದಿಲ್ಲಂತೆ. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇರುವಂತಹ ಒಂದು ಗೀತೆ, ವಿಜಯ ನಾರಸಿಂಹ ಅವರ ರಚನೆ, ವಿಶ್ವನಾಥನ್ ಎಂ ಎಸ್ ಅವರ ಸಂಗೀತ ಸಂಯೋಜನೆ ಇದೆ. ಮಣಿಕಂಠನ ಮಹಿಮೆ ಚಲನಚಿತ್ರದಿಂದ ಈ ಗೀತೆ.

ಖಲೀದ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ತಾಜಾ ರುಣ್ಣಿ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಶ್ರೀ ಸತ್ಯನಾರಾಯಣ ಚಲನಚಿತ್ರದಿಂದ ಕೇಳಿದ್ರಿ.

ಸುಖ ದುಃಖ ಲಾಭ ನಷ್ಟ ಜಯ ಅಪಜಯ ಎಲ್ಲವನ್ನು ಕೂಡ ಸಮಾನವಾಗಿ ನಾವು ಸ್ವೀಕರಿಸುವಂತಹ ಮನಸ್ಥಿತಿ ಈ ಒಂದು ಕರ್ಮಫಲದಿಂದ ನಮಗೆ ಸಿಗುತ್ತಂತೆ. ಹಾಗೆಯೇ ಶ್ರೀಕೃಷ್ಣ ಭಕ್ತರ ಲಕ್ಷಣಗಳನ್ನ ತಮ್ಮ ಭಗವದ್ಗೀತೆಯಲ್ಲಿ ಹೇಳುವಾಗ ಈ ರೀತಿ ಹೇಳಿದರೆ, ಯಾವ ಒಬ್ಬ ಭಕ್ತ ಕರ್ಮಗಳ ಫಲವನ್ನು ನನಗೆ ಅರ್ಪಿಸ್ತಾನೋ, ಆಸೆ ಮತ್ತು ದ್ವೇಷಗಳಿಲ್ಲದೇ ಇರ್ತಾರೋ ಅಂತಹ ಭಕ್ತರಂದರೆ ನನಗೆ ತುಂಬ ಪ್ರಿಯ ಅಂತ ಹೇಳಿದ್ದಾರೆ. ಈಗ ಕೇಳಿ ಎಸ್ ಜಾನಕಿಯವರ ಧ್ವನಿಲಿ, ಚಿಯುದಯ ಶಂಕರ್ ಅವರ ಸಾಹಿತ್ಯ, ಸತ್ಯಮ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಸತಿ ಸಕ್ಕುಬಾಯಿ ಚಲನಚಿತ್ರದಿಂದ.

ಫಲದ ಮೇಲಿನ ಅತಿಯಾದ ನಿರೀಕ್ಷೆ ಏನಾದರೂ ಇರಲಿಲ್ಲ ಅಂದರೆ ನಿರಾಸೆ, ಆತಂಕ ಮತ್ತು ಕೋಪ ಕಡಿಮೆಯಾಗತ್ತೆ. ಹಾಗೆಯೇ ಭಗವದ್ಗೀತೆಯಲ್ಲಿ ಯೋಗ ಕರ್ಮಸು ಕೌಶಲಂ ಅಂತ ಹೇಳಿದ್ದಾರೆ. ಕೆಲಸವನ್ನು ಅತ್ಯಂತ ಕೌಶಲ್ಯದಿಂದ ಶ್ರದ್ಧೆಯಿಂದ ಮಾಡೋದೇ ಯೋಗ ಅಂತೆ. ಅಂತಹ ಯೋಗ ನಮ್ಮೆಲ್ಲರದ್ದು ಕೂಡ ಆಗಲಿ ಅಂತ ಹೇಳ್ತಾ ಈ ದಿನದ ನಮ್ಮ ನಾದಾರ್ಚನೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಈ ಒಂದು ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಜೀವನ ಯಜ್ಞ ಚಲನಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ಗಾಯನದಲ್ಲಿ ರತೀಶ್ ರತ್ನಮಾಲಾ ಅವರ ಸಾಹಿತ್ಯ, ಆಶ್ಲೇ ಮೈಕೆಲ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಇದು ಆಕಾಶವಾಣಿ ಎಫ್ಎಂ ರೇಮೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತದೆ ಇನ್ನೇನು 6:50. ಈಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅದ್ಭುತ ವಿಚಾರ ಲಹರಿಗಳನ್ನು ಹೊಂದಿದ್ದ, ವೈವಿಧ್ಯಮಯ ಚಿಂತನಾ ವಿಧಾನಗಳನ್ನು ಪ್ರತಿಪಾದಿಸಿದ ವಿಶೇಷ ವಿಜ್ಞಾನಿ, ಬರಹಗಾರ, ಭಾವಜೀವಿಯೂ ಹೌದು. ಕೀಟ ವಿಜ್ಞಾನದಲ್ಲಿ ಪದವಿ ಪಡೆದರು, ಆದರೆ ಅವರು ಇತಿಹಾಸ, ಸಂಶೋಧನೆ, ಛಾಯಾಗ್ರಹಣ, ಜೀವಶಾಸ್ತ್ರ, ಶಿಲ್ಪಶಾಸ್ತ್ರ, ಕಲೆ, ಪರಿಸರ, ಸಂಸ್ಕೃತಿ ಅಧ್ಯಯನದಲ್ಲಿ ನಿರಂತರವಾಗಿ ಕೆಲಸ ಮಾಡಿದರು. ಪಕ್ಷಿಗಳ ಬಗ್ಗೆ ಇವರಿಗೆ ಅಪಾರ ಒಲವು. ಅವರು ಪಕ್ಷಿಗಳ ಬಗ್ಗೆ ಗಮನಿಸಿದ್ದೇನು, ಅದರ ಧ್ವನಿ ಮುದ್ರಣವನ್ನು ಈಗ ಆಲಿಸೋಣ.
2: ಪ್ರತಿಯೊಂದು ಪಕ್ಷಿ ಪ್ರಭೇದಕ್ಕೂ ತನ್ನದೇ ಆದ ಭಾಷೆ ಇರುತ್ತದೆ. ಗಂಡು ಹೆಣ್ಣುಗಳ ಕಂಠಗಳಲ್ಲಿ ಅಂತರ ಇರುವಂತೆ ವ್ಯಕ್ತಿ ವ್ಯಕ್ತಿಗಳ ಧ್ವನಿಯಲ್ಲಿ ವ್ಯತ್ಯಾಸವಿರುತ್ತದೆ. ಅವು ಕರಿಯಣ್ಣ, ಕೆಂಪಣ್ಣ ಎಂದು ಹೆಸರು ಇಟ್ಟುಕೊಳ್ಳದಿದ್ದರೂ ಕೇವಲ ಧ್ವನಿಯಿಂದಲೇ ಪ್ರತಿಯೊಬ್ಬರನ್ನು ಪ್ರತ್ಯೇಕಿಸಬಲ್ಲವು. ಅಂತೆಯೇ ಅವು ತಮ್ಮ ಪತಿ, ಪತ್ನಿ, ಮಕ್ಕಳನ್ನು ಸುಲಭವಾಗಿ ಗುರುತಿಸಬಲ್ಲವು. ಬೆಳೆಯುತ್ತಿರುವ ಕೋಗಿಲೆಯ ಮರಿ ಪ್ರಥಮ ಬಾರಿ ಹಾಡಿದಾಗಲೇ ಅದರ ಪಾಲನೆ ಪೋಷಣೆ ಮಾಡುತ್ತಿದ್ದ ಕಾಗೆ ದಂಪತಿಗಳೇ ತಾವು ಮೋಸ ಹೋದದ್ದು ಅರಿವಾಗಿ ತಮ್ಮದಲ್ಲದ ಮರಿಯನ್ನು ಹೊರೆದೋಡಿಸಿ ಬಿಡುತ್ತವೆ. ಕೆಲ ಮೂಕ ಪಕ್ಷಿಗಳನ್ನು ಬಿಟ್ಟು ಉಳಿದವುಗಳಿಗೆ ಒಳಕಿವಿಗಳು ಇರುತ್ತವೆ. ಇವು ಅತ್ಯಂತ ಸೂಕ್ಷ್ಮ ಗ್ರಾಹಿ ಇದ್ದದ್ದರಿಂದ ನಮಗೆ ಕೇಳದ ಮಾತುಗಳನ್ನು ಹಕ್ಕಿಗಳು ಆಲಿಸಿ ಪ್ರತಿಕ್ರಿಯಿಸುತ್ತವೆ. ಅವುಗಳ ಭಾಷೆ ಆನುವಂಶಿಕವಾದ್ದರಿಂದ ಅದನ್ನು ಪಾಲಕರಿಂದ ಕಲಿಯಬೇಕಾಗಿಯೇ ಇಲ್ಲ. ಒಂಟಿಯಾಗಿ ಬೆಳೆಸಿದ ಮರಿಯೂ ತಮ್ಮ ಭಾಷೆಯನ್ನು ಚಾಚೂ ತಪ್ಪದೆ ಮಾತನಾಡವು. ಆದರೆ ಇನ್ನಿತರನ್ನು ಅನುಕರಣೆ ಮಾಡುವ ಮೈನಾ, ಗಿಳಿ, ಕೋಗಿಲೆಗಳಂತಹ ಹಕ್ಕಿಗಳು ಮಾತುಗಳನ್ನು ಕಲಿಯಬೇಕಾಗುವುದು. ಗುಂಪುಗಳಲ್ಲಿ ಜೀವಿಸುವ ವಿವಿಧ ಬಣಕ್ಕೆ ಸೇರಿದ ಪಕ್ಷಿಗಳು ಒಂದರ ಭಾಷೆ ಇನ್ನೊಂದು ಕಲಿತು ಬಿಡುತ್ತವೆ. ಇದರಿಂದ ಭಿನ್ನವಾಗಿ ಕಾಣುವ ಹಕ್ಕಿಗಳು ಒಂದೇ ಬಗೆಯಾಗಿಯೂ ಮತ್ತು ಒಂದೇ ಜಾತಿಗೆ ಸೇರಿದವು ಭಿನ್ನ ಭಿನ್ನವಾಗಿಯೂ ಮಾತನಾಡುವುದಿದೆ. ಹುಲ್ಲುಗುಬ್ಬಚ್ಚಿಯೊಂದೇ ದಿನವೊಂದಕ್ಕೆ 880 ವಿಧದಲ್ಲಿ ಮಾತನಾಡಬಲ್ಲದೆಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಪ್ರತಿದಿನ ಹಕ್ಕಿಗಳು ಆಹಾರ ಸಂಪಾದನೆಗಾಗಿ, ಸಾಮೂಹಿಕ ಸಂಪರ್ಕಕ್ಕಾಗಿ, ವೈರಿಗಳಿಂದ ಸಂರಕ್ಷಣೆಗಾಗಿ, ಸಂತಾನೋತ್ಪತ್ತಿಗಾಗಿ ಹಾಗೂ ಮರಿಗಳ ಪಾಲನೆಗೆ ತಮ್ಮ ಮಾತುಗಳನ್ನು ದಕ್ಷ ರೀತಿಯಿಂದ ಬಳಸಿಕೊಳ್ಳುತ್ತವೆ. ಹಣ್ಣು ಹಂಪಲುಗಳು ವಿಪುಲವಾಗಿರುವಾಗ ಎಲ್ಲವೂ ಸಹಕಾರದಿಂದ ಮೃಷ್ಟಾನ್ನ ಭೋಜನ ನಡೆಸುವು. ಕೊರತೆ ಇದ್ದಾಗ ಕಚ್ಚಾಟ, ಚೀರಾಟ ನಡೆಸುವು. ಹಸಿದ ಮರಿಗಳು ಗುಟುಕಿಗಾಗಿ ಪಾಲಕರನ್ನು ಚೀರಾಡಿ ಕರೆಯುವವು. ಹಸಿವು ಅಸಹನೀಯವಾದಾಗ ಬೊಬ್ಬೆ ಇಡುವವು. ಪಾಲಕರು ಕೇವಲ ಕಂಠದಿಂದಲೇ ಗುಟುಕು ಸಿಗದ ಮರಿಗಳನ್ನು ಗುರುತಿಸಬಲ್ಲವು. ಸಾಂಘಿಕ ಹಕ್ಕಿಗಳು ಹಿಣ್ಣನ್ನು ಒಂದಾಗಿ ಇಡುವುದಕ್ಕಾಗಿ ತಮ್ಮ ಧ್ವನಿಯನ್ನು ಯಶಸ್ವಿಯಾಗಿ ಬಳಸುವವು. ಬಯಲಿನಲ್ಲಿ ಆಹಾರ ಅನ್ವೇಷಣೆಯಲ್ಲಿ ತೊಡಗಿದ ಗುಂಪು ಮೆಲುನಾದ ಹೊರಡಿಸಿ ಇನ್ನಿತರ ಸದಸ್ಯರೊಂದಿಗೆ ಸಂಪರ್ಕ ಸ್ಥಾಪಿಸಿಕೊಂಡಿರುತ್ತವೆ. ಅದೇ ಗಗನ ವಿಹಾರಿಯಾಗುವಾಗ ಸರ್ವರಿಗೂ ಕೇಳುವಂತೆ ಕೂಗಾಡಲು, ಚೀರಾಡಲು ಪ್ರಾರಂಭಿಸುವವು. ಮಳೆಗಾಲ ಮತ್ತು ಚಳಿಗಾಲಗಳಲ್ಲಿ ಹಕ್ಕಿಗಳು ಗನಮರಿಸುವುದು, ಒಂಟಿಯಾಗಿ ಮಾತನಾಡುವುದು, ಕಗ್ಗತ್ತಲಿನ ಭಾಷಣ, ಸ್ವಗತ ಭಾಷಣಗಳೆಲ್ಲವೂ ಇದೇ ಗುಂಪಿಗೆ ಸೇರುತ್ತವೆ. ಸದಾಕಾಲ ವೈರಿಗಳಿಂದ ಸಂರಕ್ಷಿಸಿಕೊಳ್ಳುವುದು ಹಕ್ಕಿಗಳಿಗೆ ಬಗೆಹರಿಸಿಕೊಳ್ಳಲಾಗದ ಸಮಸ್ಯೆ. ಗಿಡುಗ ಗೂಗೆಗಳು ಗಗನಮಂಡಲದಿಂದ, ಹಾವು ಕೂತಿಗಳು ಮರವೇರಿ, ನರಿ ನಾಯಿ ಬೆಕ್ಕುಗಳೊಂದಿಗೆ ಮಾನವನೂ ಸೇರಿ ಅವುಗಳಿಗೆ ಉಪಟಳ ಕೊಡುತ್ತಲೇ ಇರುತ್ತಾರೆ. ದೂರದಲ್ಲಿ ವೈರಿ ಗೋಚರಿಸಿದಾಗಲೇ ಕ್ಷೀಣ ಸ್ವರದಲ್ಲಿ ಮುನ್ನೆಚ್ಚರಿಕೆ ನೀಡುವುದು. ಎಚ್ಚರಿಕೆಯ ಧ್ವನಿಯಿಂದಲೇ ಬರಲಿರುವ ವೈರಿ ಯಾರು ಎಂದು ತಂಡದವರು ಅರಿತುಕೊಂಡು ಬಿಡುತ್ತಾರೆ. ಅತಿ ಸೂಕ್ಷ್ಮ ಸದ್ದು ಸೆರೆ ಹಿಡಿಯುವ ಟೇಪ್ ರೆಕಾರ್ಡರ್ಗಳು ಸಂಶೋಧಕರಿಗೆ ಲಭ್ಯವಾದ್ದರಿಂದ ಹಕ್ಕಿಗಳ ಆಡುಭಾಷೆಯ ಬಗ್ಗೆ ವಿಸ್ಮಯಕಾರಿ ಸತ್ಯಗಳು ಹೊರಬರಲಾರಂಭಿಸಿವೆ. ಅವುಗಳನ್ನು ಅನುಕರಿಸುವ ಸಿಟಿ ಪಿಪಿಗಳು ಅಮೆರಿಕೆಯಲ್ಲಿ ಮಾರಲು ಸಿಗುತ್ತವೆ. ಅವನ್ನು ನುಡಿಸಿದಾಗ ಹಕ್ಕಿಗಳು ಪ್ರತ್ಯುತ್ತರ ನೀಡುತ್ತವೆ. ಜನಸಾಮಾನ್ಯರಿಗೂ ಹಕ್ಕಿಗಳ ಆಡು ಭಾಷೆ ಅರಿಯುವಂತಾದರೆ ಅವುಗಳ ಆಶೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಂಡು ಸುಖಮಯ ಸಹಜೀವನ ನಡೆಸಲು ಸಹಾಯವಾದೀತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿಜ್ಞಾನಿ ಲೇಖಕ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅವರ ಧ್ವನಿ ಆಲಿಸಿದಿರಿ.
0: ಸಮಯ ಆಗ್ತದೆ 6:55. ಈಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
3: ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರ.
4: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. अथ वार्ताः. भारत ब्रिटेन देशयोः मध्ये व्यापक आर्थिक व्यापार सन्धिः अद्य प्रवर्तते. तेन सह सामाजिक सुरक्षा सन्धिरपि या DCC इति द्विगुण अंशदान सन्धिः नाम्ना प्रसिद्धः क्रियान्वितो जातः. अनेन ब्रिटेन देशे कार्यरतेभ्यः भारतीय व्यावसायिकेभ्यः कार्यावसराः प्रतिस्पर्धा सामर्थ्यं च वर्धिष्यन्ते. एषः सन्धिः तावत् ब्रिटेन देशस्य विपण्यां 99% यावत् शुल्क श्रेणीषु भारतीय वस्तूनां शून्य सीमा शुल्कं सुनिश्चीकरोति, येन भारतीय निर्यातस्य संवर्धनं भविष्यति. नवदिल्ल्यां ह्यः वार्ताहरान् सम्बोधयन् वाणिज्य सचिवः राजेश अग्रवालः इतं सन्धिं भारतस्य व्यापार विकासे महत्वपूर्णं सोपानम् इति अवर्णयत्. प्रशासनेन निगदितं यत् तैः पश्चिमेशिया क्षेत्रस्य घटनाक्रमस्य सूक्ष्मावलोकनं विधीयते. भारतेन होमोर जल सन्धि मध्यस्थात् सुरक्षित अबाधित नौवहनस्य अथ वाणिज्य प्रवाहस्य आह्वानं पुनः विहितम्. नवदिल्ल्यां वार्ताहरान् सम्बोधयन् विदेश मन्त्रालयस्य प्रवक्ता रणधीर जयसवालः प्रावोचत् यद् वैश्विक स्तरे जनानाम् आर्थिक ऊर्जा सुरक्षां सुनिश्चेतुम् एतत् परमावश्यकं वर्तते. मन्त्रालयेन ईरान देशस्य उपाभियान प्रमुखं समाहूय एकं वक्तव्यं प्रकाशितम्. श्री जयसवालः प्रोक्तवान् यत् प्रशासनेन तेहरान प्रशासनाय स्वकीया गभीरा चिन्ता प्रकटय्य तत्र दुरापन्नानां घटनाक्रमाणां तीव्रा निन्दा विहिता. अस्मिन् आक्रमणे एकस्य भारतीयस्य अमूल्यं जीवनं विनष्टम्, बहवः भारतीय नागरिकाः च व्रणिताः सञ्जाताः, येषु केचन गंभीराः सन्ति. प्रवक्ता अवोचत् यत् भारतेन ईरानं विरुध्य स्वकीयः दृढ विरोधः प्रकटितः, सहैव एतादृशानां आक्रमणानां सद्यः रोधनाय बलं च प्रदत्तम्. अनेनैव सः तेनोदीरितम् यत् क्लेश शमनाय उभय पक्षाभ्यां वार्ता मञ्चे समागत्य संवाद राजनययोः मार्गम् अनुसरणीयम्, येन पश्चिमेशिया क्षेत्रे पुनः शान्तिः स्थिरता च सम्भवेत्. वित्तीयापराध निरोधकेन प्रवर्तन निदेशालयेन महादेव आभासीय द्यूत तन्त्रांश सम्बद्धे कथित धन शोधन प्रकरणे एकस्याः प्रशासनेतर तन्त्रांश वित्तीय प्रौद्योगिकी संस्थायाः अध्यक्षः निगृहीतः. केन्द्रीयाभिकरणेन अचिरमेव तस्य अध्यक्षस्य तस्य कुटुम्बिनाम् अथ तेन स्वयं सञ्चालितानां नियन्त्रितानां च विभिन्नानां व्यावसायिक प्रतिष्ठानां 40,900,000,000,000,000 रूप्यकाणां स्थावर जंगम सम्पत्तिः विधिवत् कुण्ठिता. असमराज्ये विनाशकारिणः जलाप्लावनस्य स्थितिः अद्यापि नितरां संकटमयी वर्तते, येन राज्यस्य 600 जनपदेषु 37,000+ जनाः अत्यन्तं दुष्प्रभाविताः. शोकाकुले अस्मिन् संकटावधौ शोणितपुर जनपदस्य चारिद्वार मण्डले जले निमज्जनात् एकः जनः पञ्चत्वं गतः. भारतीय ऋतु विज्ञान विभागेन अद्य बिहार ओडिशा राज्ययोः अतिवृष्टिपरा रक्तवर्णीया संचेतना प्रकटिता. ऋतुवैज्ञानिकैः इदमपि संसूचितं यत् ईदृश्येव संकट स्थितिः उत्तर पूर्व भारते छत्तीसगढ़ झारखण्ड पश्चिम बंगाल राज्येषु च श्वः यावत् अश्रान्तं प्रवर्तयिष्यते. पुरुषोणाम एकदिवसीय अन्ताराष्ट्रिय क्रिकेट प्रतिस्पर्धायां ह्यः रात्रौ त्रिस्पर्धानां श्रृंखलायाः प्रथमे द्वन्द्वे बर्मिंघम नगरस्य एस्बेस्टन क्रीडांगणे भारतेन इंग्लैंड दलं 6 पराजितम्. अक्षर पटेलः स्वस्य उत्तम प्रदर्शनाय स्पर्धायाः ಶ್ರೇಷ್ಠ ಕ್ರೀಡಕ ಇತಿ ಸಮ್ಮಾನಂ ಅಲಭತ ಇತಿ ವಾರ್ತಾಃ.
5: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೆ.
6: ವೇರ್ ದೇರ್ಸ್ ವಾಟರ್ ದೇರ್ಸ್ ಲೈಫ್. ಕಮ್ ಲೆಟ್ ಅಸ್ ಅಡಾಪ್ಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಇನ್ ಅವರ್ ಹೋಮ್ಸ್ ಅಂಡ್ ಆಫೀಸಸ್. ಲೆಟ್ ಅಸ್ ಬಿಲ್ಡ್ ರೀಚಾರ್ಜ್ ಪಿಟ್ಸ್ ಅಂಡ್ ಶಾಫ್ಟ್ಸ್, ಫಿಕ್ಸ್ ಡಿಫಂಕ್ಟ್ ಬೋರ್ವೆಲ್ಸ್, ರಿಮೂವ್ ಸಿಲ್ಟ್ ಫ್ರಮ್ ವಾಟರ್ ಬಾಡೀಸ್, ಪ್ಲಾಂಟ್ ಆಸ್ ಮೆನಿ ಟ್ರೀಸ್ ಆಸ್ ಪಾಸಿಬಲ್. ದಿಸ್ ಮಾನ್ಸೂನ್ ಲೆಟ್ ಅಸ್ ಜಾಯಿನ್ ಕ್ಯಾಚ್ ದ ರೈನ್ ಕ್ಯಾಂಪೇನ್.
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು

0: ಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ತೆಲುಗು ಕಾರ್ಯಕ್ರಮಾಲು వినాలని ఉందా? మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
3: నా స్వరము నీ స్వరము సంగమమై మన స్వరంగా అవతరించి.
4: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
5: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
6: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
5: ಏನಾಯ್ತೆ ಸವಿ?
7: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
6: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
7: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
5: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
8: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಇದು ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತದೆ ಇನ್ನೇನು 7:05. ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ರಾಜ್ಯಕ್ಕೆ ಬರ ಅಧ್ಯಯನ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿಯವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರೈಲ್ವೆ ಇಲಾಖೆಯಲ್ಲಿ ಮಹತ್ವದ ಸುಧಾರಣೆ, ಭೂಸ್ವಾಧೀನಕ್ಕೆ ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಆರಂಭ. ರಾಜ್ಯಾದ್ಯಂತ ಪ್ರಗತಿ ಪಥದಲ್ಲಿ ಸಾಗುತ್ತಿರುವ ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. ಇಂದು ವಿಶ್ವ ಯುವ ಕೌಶಲ ದಿನ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರ ಸರ್ಕಾರ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಪತ್ರದ ಮೂಲಕ ಮನವಿ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಕೇಂದ್ರ ಸರ್ಕಾರ ನಿಯೋಜಿತ ತಂಡದ ಭೇಟಿಯು ಉದ್ಭವಿಸುತ್ತಿರುವ ಬರ ಪರಿಸ್ಥಿತಿಯ ತೀವ್ರತೆಯನ್ನು ಪ್ರತ್ಯಕ್ಷವಾಗಿ ಮೌಲ್ಯಮಾಪನ ಮಾಡಲು ಸಹಕಾರಿಯಾಗುತ್ತದೆ. ಭಾರತ ಸರ್ಕಾರದಿಂದ ಆರಂಭಿಕ ಮೌಲ್ಯಮಾಪನ ಮತ್ತು ಸಮಯೋಚಿತ ಬೆಂಬಲವು ವಿಕೋಪಕ್ಕೆ ತಿರುಗುತ್ತಿರುವ ಬರ ಪರಿಸ್ಥಿತಿಯ ಪ್ರತಿಕೂಲ ಪರಿಣಾಮಗಳನ್ನು ತಗ್ಗಿಸಲು ರಾಜ್ಯ ಸರ್ಕಾರವು ಕೈಗೊಳ್ಳುತ್ತಿರುವ ಪ್ರಯತ್ನಗಳಿಗೆ ಹೆಚ್ಚಿನ ಬಲವನ್ನು ನೀಡುತ್ತದೆ ಎಂದರು. ರಾಜ್ಯ ಸರ್ಕಾರವು ಉದ್ಭವಿಸುತ್ತಿರುವ ಪರಿಸ್ಥಿತಿಯನ್ನು ನಿಭಾಯಿಸಲು ಅಗತ್ಯವಿರುವ ಎಲ್ಲ ಸಂಭಾವ್ಯ ಕ್ರಮಗಳನ್ನು ಪೂರ್ವಭಾವಿಯಾಗಿ ಕೈಗೊಂಡಿದೆ. ಕೃಷಿ ತಜ್ಞರೊಂದಿಗೆ ಸಮಾಲೋಚಿಸಿ ಬೆಳೆ ಸಲಹೆಗಳು ಮತ್ತು ಜಿಲ್ಲಾವಾರು ತುರ್ತು ಯೋಜನೆಗಳನ್ನು ಹೊರಡಿಸಲಾಗಿದೆ. ಸೂಕ್ತ ಬರ ಪರಿಹಾರ ಕ್ರಮಗಳನ್ನು ಅನುಷ್ಠಾನಗೊಳಿಸಲು ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡಲಾಗಿದೆ. ಇದಲ್ಲದೆ ನೀರಿನ ಲಭ್ಯತೆಯ ಕೊರತೆಯನ್ನು

0: ನೀರನ್ನು ಗಮನದಲ್ಲಿಟ್ಟುಕೊಂಡು ಜಲಾಶಯಗಳಲ್ಲಿ ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ನೀರಿನ ಉದ್ದೇಶಗಳಿಗಾಗಿ ಸಂರಕ್ಷಿಸಲು ರಾಜ್ಯ ಸರ್ಕಾರವು ಅತ್ಯುನ್ನತ ಆದ್ಯತೆ ನೀಡುವ ನೀತಿ ನಿರ್ಧಾರವನ್ನು ಕೈಗೊಂಡಿದೆ ಎಂದು ತಿಳಿಸಿದರು. ರೈಲ್ವೆ ವಲಯದಲ್ಲಿ ಆಧುನೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಆಡಳಿತಾತ್ಮಕ ಸುಧಾರಣೆ ಮತ್ತು ಉನ್ನತ ತಂತ್ರಜ್ಞಾನ ಅಳವಡಿಕೆಗೆ ಒತ್ತು ನೀಡಲಾಗಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಮೀನು ಸ್ವಾಧೀನ ಪ್ರಕ್ರಿಯೆ ನಿರ್ವಹಣೆ ಸರಳಗೊಳಿಸಲು ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಜಾರಿಗೊಳಿಸಲಾಗುವುದು, ರಸಗೊಬ್ಬರ ಹಾಗೂ ವಿದ್ಯುತ್ ಉತ್ಪಾದನಾ ಘಟಕಗಳ ಹಾರು ಬೂದಿ ಸಾಗಣೆಗೆ ಕಂಟೈನರ್ ಬಳಸಲು ಸೂಚಿಸಲಾಗಿದ್ದು, ಇದರಿಂದ ಪರಿಸರ ಮಾಲಿನ್ಯ ತಡೆಗಟ್ಟಿದಂತಾಗುವುದು, ಕಂಟೈನರ್ ಮೂಲಕ ಸಾಗಣೆಗೆ ಏಕೀಕೃತ ಪರವಾನಿಗೆ ವ್ಯವಸ್ಥೆ ನೀತಿ ರೂಪಿಸಲಾಗಿದೆ ಎಂದು ತಿಳಿಸಿದರು. ಕೈಗಾರಿಕೆಗಳ ಅಗತ್ಯಕ್ಕೆ ತಕ್ಕಂತೆ ಸರಕು ಸಾಗಣೆ ಬೋಗಿಗಳ ವಿಶೇಷ ಮತ್ತು ನಿರ್ದಿಷ್ಟ ವಿನ್ಯಾಸಕ್ಕೆ ಅನುಮತಿ ನೀಡಲಾಗಿದೆ. ಇದರ ಅನುಸಾರ ಉತ್ಪಾದಕರು ಅಥವಾ ವಿನ್ಯಾಸಕರು ಬೋಗಿ ವಿನ್ಯಾಸದ ಪ್ರಸ್ತಾಪ ಸಲ್ಲಿಸಬಹುದು. ರೈಲ್ವೆ ವಿನ್ಯಾಸ ಸಂಶೋಧನೆ ಮತ್ತು ಗುಣಮಟ್ಟ ಸಂಸ್ಥೆ ಈ ಪ್ರಸ್ತಾವ ಪರಿಶೀಲಿಸಿ ಅನುಮತಿ ನಿರ್ಧಾರ ಕೈಗೊಳ್ಳಲಿದೆ. ಮುಂದಿನ 2 ವರ್ಷಗಳಲ್ಲಿ ರೈಲ್ವೆ ವಲಯದ ಎಲ್ಲ ಯೋಜನೆಗಳಲ್ಲಿ ಕೌಶಲ ಪ್ರಮಾಣ ಪತ್ರ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಬಿರುಸಿನಿಂದ ಸಾಗಿದೆ. ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಹಾಸನ ಜಿಲ್ಲೆ ಶೇಕಡಾ 98.33% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದ್ದಾರೆ. ಜಿಲ್ಲೆಯ ಒಟ್ಟು 15,42,802 ಮತದಾರರ ಪೈಕಿ 15,17,024 ಜನರಿಗೆ ಈಗಾಗಲೇ ಗಣತಿ ನಮೂನೆ ವಿತರಿಸಲಾಗಿದೆ. ಕೇವಲ 25,778 ಮತದಾರರಿಗೆ ಮಾತ್ರ ನಮೂನೆಗಳ ವಿತರಣೆ ಬಾಕಿ ಇದೆ. ಇಲ್ಲಿಯವರೆಗೆ ಸಂಗ್ರಹಿಸಲಾದ ನಮೂನೆಗಳ ಪೈಕಿ 7,83,773 ಮತದಾರರ ವಿವರಗಳನ್ನು ಬಿಎಲ್ಒ ಆಪ್ನಲ್ಲಿ ದಾಖಲಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ 98%ಗಿಂತ ಹೆಚ್ಚಿನದಾಗಿ ಎನ್ಯುಮರೇಷನ್ ಫಾರ್ಮ್ ಅನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಈವನ್ ಡಿಜಿಟೈಸೇಷನ್ ಅಂತ ಹೇಳ್ತೇವೆ, ಅಂದ್ರೆ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಟ್ಟಿದ್ದನ್ನ ಕಲೆಕ್ಟ್ ಮಾಡಿ ಅದನ್ನ ನಮ್ಮ ಬಿಎಲ್ಒಸ್ ಅಪ್ಲೋಡ್ ಮಾಡ್ತಾರೆ ಅವರ ಮೊಬೈಲ್ ಆಪ್ ಅಲ್ಲಿ. ಅದು ಇದುವರೆಗೂ ಸುಮಾರು 48% ಆಗಿದೆ. ಹಾಗಾಗಿ ನಮ್ಮ ಎಸ್ಐಆರ್ ಪ್ರಕ್ರಿಯೆ ಈಗ ತುಂಬಾ ತ್ವರಿತವಾಗಿ ಮತ್ತೆ ಆರೋಗ್ಯಕರವಾಗಿ ನಡೀತಾ ಇದೆ. ಈ ಗಣತಿ ನಮೂನೆ ಕೆಳಗಡೆಗೆ ಬಿಎಲ್ಒ ಅವರ ಹೆಸರು ಮತ್ತೆ ಅವರ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ. ಈ ನಂಬರ್ಗೆ ನಮ್ಮ ವೋಟರ್ಸ್ ಯಾವುದೇ ಮಾಹಿತಿ ಬೇಕಂದ್ರೆ ಫೋನ್ ಮಾಡಬಹುದು.
0: ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವು ಕೋಲಾರ ಜಿಲ್ಲೆಯಲ್ಲಿ ಭರದಿಂದ ಸಾಗಿದ್ದು, ಈವರೆಗೆ ಶೇಕಡಾ 99.99% ಮತದಾರರಿಗೆ ಅರ್ಜಿಗಳನ್ನು ಮನೆ ಮನೆಗೆ ವಿತರಿಸಲಾಗಿದೆ ಹಾಗೂ ಶೇಕಡಾ 35%ರಷ್ಟು ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಜಿಲ್ಲೆಯ ಒಟ್ಟು 12,95,265 ಮತದಾರರ ಪೈಕಿ ಈಗಾಗಲೇ 12,94,948 ಅರ್ಜಿಗಳನ್ನು ವಿತರಿಸುವ ಮೂಲಕ ಶೂನ್ಯ ದೋಷದ ಗುರಿಯತ್ತ ಸಾಗುತ್ತಿದ್ದೇವೆ ಎಂದು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಯುವ ಕೌಶಲ ದಿನ. ಉದ್ಯೋಗ, ಯೋಗ್ಯ ಕೆಲಸ ಮತ್ತು ಉದ್ಯಮಶೀಲತೆಗಾಗಿ ಯುವ ಜನರನ್ನು ತಾಂತ್ರಿಕ, ವೃತ್ತಿಪರ ಮತ್ತು ಡಿಜಿಟಲ್ ಕೌಶಲಗಳೊಂದಿಗೆ ಸಜ್ಜುಗೊಳಿಸುವ ನಿರ್ಣಾಯಕ ಅಗತ್ಯವನ್ನು ಎತ್ತಿ ತೋರಿಸಲು ಜಾಗತಿಕವಾಗಿ ವಿಶ್ವ ಯುವ ಕೌಶಲ ದಿನವನ್ನು ಆಚರಿಸಲಾಗುತ್ತದೆ. 2014ರಲ್ಲಿ ವಿಶ್ವಸಂಸ್ಥೆಯಿಂದ ಸ್ಥಾಪಿಸಲ್ಪಟ್ಟ ಈ ವಾರ್ಷಿಕ ಆಚರಣೆಯು ವೇಗವಾಗಿ ಬದಲಾಗುತ್ತಿರುವ ಜಾಗತಿಕ ಆರ್ಥಿಕತೆಗಳಿಗೆ ಯುವಕರನ್ನು ಸಿದ್ದಪಡಿಸುವುದರ ಮೇಲೆ ಕೇಂದ್ರೀಕರಿಸಿದೆ. ವಿಶ್ವ ಯುವ ಕೌಶಲ ದಿನದ ಅಂಗವಾಗಿ ಧಾರವಾಡದ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ್ ಗ್ರಾಮೀಣ ಜೀವನಾಧಾರ ಕೇಂದ್ರದ ವತಿಯಿಂದ ಇಂದು ಧಾರವಾಡದ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಯುವ ಕೌಶಲ ಸಮಾವೇಶವನ್ನು ಆಯೋಜಿಸಲಾಗಿದೆ. ಬೆಳಗ್ಗೆ

0: ಗಂಟೆಗೆ ಧಾರವಾಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭುವನೇಶ್ ದೇವಿದಾಸ್ ಪಾಟೀಲ್ ಸಮಾವೇಶಕ್ಕೆ ಚಾಲನೆ ನೀಡುವರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ವಿವೇಕ್ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಂಯೋಜಕರಾದ ಸಂಪತ್ ಕುಮಾರ್ ಹೊಂಗಲ್ಮಠ್.
1: ಕಳೆದ 3 ವರ್ಷಗಳಲ್ಲಿ ನಮ್ಮ ಜೀವನಾಧಾರ ಕೇಂದ್ರದಿಂದ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದಿರತಕ್ಕಂತಹ 154 ಜನರಲ್ಲಿ 85% ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದಾರೆ. ಅದೇ ರೀತಿಯಾಗಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯಲ್ಲಿ 152 ಜನ ತರಬೇತಿಯನ್ನು ಪಡೆದಿದ್ದು 112 ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದು 74% ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಗಂಡು ಮಕ್ಕಳಿಗಾಗಿ ಮೊಬೈಲ್ ರಿಪೇರಿ ತರಬೇತಿ ನೀಡಿದ್ದು ಒಟ್ಟು 32 ಜನ ತರಬೇತಿ ಪಡೆದಿದ್ದು ಅದರಲ್ಲಿ 24 ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದು ಸ್ವಂತ ಅಂಗಡಿಗಳನ್ನು ಕೂಡ ತೆರೆದಿದ್ದಾರೆ. ಅದೇ ರೀತಿಯಾಗಿ ರೈತರಿಗಾಗಿ ಹೈನುಗಾರಿಕೆ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಮತ್ತು ಹೂವಿನ ಕೃಷಿ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಒಟ್ಟಾರೆಯಾಗಿ ರೈತರಿಗಾಗಿ ಹಮ್ಮಿಕೊಂಡಿರತಕ್ಕ ತರಬೇತಿಗಳಲ್ಲಿ 987 ಜನ ತರಬೇತಿಯನ್ನು ಪಡೆದಿದ್ದು ಅದರಲ್ಲಿ 840 ಜನ ತಮ್ಮ ಬದುಕನ್ನು ಕಟ್ಟಿಕೊಂಡು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ.
0: ದೇಶದ ಆಹಾರ ಧಾನ್ಯ ಸಂಗ್ರಹಗಾರ ವ್ಯವಸ್ಥೆ ಬಲಪಡಿಸಲು ಪ್ರಸ್ತಾವಿತ ಉಗ್ರಾಣ ನೀತಿ ಮತ್ತು ಖಾಸಗಿ ಉದ್ಯಮಶೀಲತೆ ಗ್ಯಾರಂಟಿ ಯೋಜನೆ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿ ಪರಾಮರ್ಶೆ ನಡೆಸಿದರು. ಆಹಾರ ಧಾನ್ಯ ನಿರ್ವಹಣೆ ವಲಯದಲ್ಲಿನ ಪ್ರಸಕ್ತ ಸವಾಲುಗಳು, ಪ್ರಾದೇಶಿಕ ಉಗ್ರಾಣ ಅಸಮತೋಲನ, ಹೆಚ್ಚುವರಿ ದಾಸ್ತಾನು ನಿರ್ವಹಣೆ, ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಳ, ಪ್ರಸಕ್ತ ಧಾನ್ಯ ಖರೀದಿ ಪ್ರಮಾಣಕ್ಕೆ ಅನುಗುಣವಾಗಿ ಉಗ್ರಾಣ ವ್ಯವಸ್ಥೆ ಅಭಿವೃದ್ಧಿಪಡಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಹಿರಿಯ ಅಧಿಕಾರಿಗಳು ಹಾಗೂ ಭಾಗಿದಾರರೊಂದಿಗೆ ಸಚಿವರು ಸಮಾಲೋಚನೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು 2007 ಉಗ್ರಾಣ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆಯ ಪ್ರಸ್ತಾವಿತ ತಿದ್ದುಪಡಿ ಕುರಿತು ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಪರಿಕಲ್ಪನೆ ಅನುಸಾರ ದೇಶದ ಆಹಾರ ಭದ್ರತೆಗೆ ಅನುಗುಣವಾಗಿ ವೈಜ್ಞಾನಿಕ ಮತ್ತು ಭವಿಷ್ಯಕ್ಕೆ ಸಜ್ಜುಗೊಂಡ ಸಂಗ್ರಹಣಾ ವ್ಯವಸ್ಥೆ ರೂಪಿಸಲು ಹಾಗೂ ಮತ್ತಷ್ಟು ದಕ್ಷತೆಯಿಂದ ನಿರ್ಮಿಸಲು ನೂತನ ಸುಧಾರಣೆಗಳು ನೆರವಾಗಲಿವೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ 2 ಮತ್ತು 3ನೇ ಸ್ಥಳದ ನಗರ ಮತ್ತು ಪಟ್ಟಣಗಳು ಸಹ ಛಾವಣಿ ಮೇಲಿನ ಸೌರಶಕ್ತಿ ಉತ್ಪಾದನೆಯಲ್ಲಿ ಹೆಚ್ಚಿನ ಕೊಡುಗೆ ನೀಡುತ್ತಿರುವುದು ಆಶಾದಾಯಕ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ವಿವರ ನೀಡಿರುವ ಅವರು, ಛಾವಣಿ ಮೇಲಿನ ಸೌರಶಕ್ತಿ ಉತ್ಪಾದನೆಯಲ್ಲಿ ಹೆಚ್ಚು ಹೆಚ್ಚು ವಸತಿ ಕಟ್ಟಡಗಳು ಸೌರಶಕ್ತಿ ಉತ್ಪಾದನೆಯಲ್ಲಿ ತೊಡಗಿರುವುದರಿಂದ ಸಾಂಪ್ರದಾಯಿಕ ವಿದ್ಯುತ್ ಶುಲ್ಕ ಉಳಿತಾಯವಾಗಿ ಜೊತೆಗೆ ಪರಿಸರ ರಕ್ಷಣೆಗೆ ಕೊಡುಗೆ ನೀಡಿದಂತಾಗಿದೆ. ಅಲ್ಲದೆ ಸ್ವಚ್ಛ ಮತ್ತು ಇಂಧನ ಭದ್ರತೆಯನ್ನು ಖಾತ್ರಿಪಡಿಸಿದಂತಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಪರಿಕಲ್ಪನೆಯಡಿಯಲ್ಲಿ ಈ ಸ್ವಚ್ಛ ಇಂಧನ ಅಭಿಯಾನ ಜನಾಂದೋಲನವಾಗಿ ವಿಸ್ತಾರಗೊಂಡಿದ್ದು ಸುಸ್ಥಿರ ಅಭಿವೃದ್ಧಿಗೆ ನೆರವಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಕ್ಕೆ ಬರ ಅಧ್ಯಯನ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿಯವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರೈಲ್ವೆ ಇಲಾಖೆಯಲ್ಲಿ ಮಹತ್ವದ ಸುಧಾರಣೆ, ಭೂಸ್ವಾಧೀನಕ್ಕೆ ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಆರಂಭ. ರಾಜ್ಯಾದ್ಯಂತ ಪ್ರಗತಿ ಪಥದಲ್ಲಿ ಸಾಗುತ್ತಿರುವ ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. ಇಂದು ವಿಶ್ವ ಯುವ ಕೌಶಲ್ಯ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ನಮಸ್ತೆ, ಶುಭೋದಯ, ಶುಭ ಮುಂಜಾನೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಇದು ಆಕಾಶವಾಣಿ 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು. ಇದೀಗ ಭಾವಸ್ಪಂದನದಲ್ಲಿ ಭಾವಗೀತೆಗಳನ್ನ ಕೇಳುವಂತಹ ಸಮಯದಲ್ಲಿ ಇಂದಿನ ವಿಶೇಷದರೆ ಏನಂತ ಹೇಳಿದ್ರೆ, ಯಶವಂತ ಹಳಿಬಂಡಿ ಅವರ ಗಾಯನದಲ್ಲಿ ಬಂದಂತಹ ಗೀತೆಗಳನ್ನ ಕೇಳಬಹುದು. ಮೊದಲಿಗೆ ಕೇಳಿ ಯಶವಂತ ಹಳಿಬಂಡಿ ಅವರು ಧ್ವನಿಯಾಗಿರುವಂತಹ ಗೀತೆ. ಡಾಕ್ಟರ್ ಕೆ ವಿ ಶ್ರೀನಿವಾಸ್ ಮೂರ್ತಿಯವರ ಸಾಹಿತ್ಯ, ಬಿ ವಿ ಶ್ರೀನಿವಾಸ್ ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನು ಯಶವಂತ ಹಳೆಬಂಡಿ ಅವರು ಕರ್ನಾಟಕ ಸುಗಮ ಸಂಗೀತ ಕ್ಷೇತ್ರದ ಪ್ರಮುಖ ಸಾಲಿನಲ್ಲಿದ್ದು ಪ್ರಕಾಶಿತರಾಗಿದ್ದರು. ಹಾಗೆ ವರಕವಿ ಬೇಂದ್ರೆಯವರ ಧಾರವಾಡ ಶೈಲಿಯ ಕಾವ್ಯದಿಂಪನ್ನು ಎಲ್ಲೆಡೆ ಪಸರಿಸಿದವರಲ್ಲಿ ಇವರು ಒಬ್ಬರು ಅಂತಲೇ ಹೇಳ್ಬೋದು. ಹಾಗೆಯೇ ಬೇಂದ್ರೆಯವರ ಎದುರೆ ಅವರ ಒಂದು ಗೀತೆಯನ್ನು ಹಾಡಿ ಅವರ ಮನದ ಮೆಚ್ಚುಗೆಯನ್ನು ಪಡೆದವರು ಯಶವಂತ ಹಳೆಬಂಡಿಯವರು. ಯಶವಂತ ಹಳೆಬಂಡಿ ಅವರು ಹಾಡಿರುವಂತಹ ಬೇಂದ್ರೆಯವರ ಪಾತ್ರಗೀತೆ ಪಕ್ಕ ನೋಡಿದ್ದೇನೆ ಅಕ್ಕ ಎಲ್ಲರ ಮನಸ್ಸನ್ನು ಗೆದ್ದಂತಹ ಗೀತೆ ಅಂತ ಹೇಳ್ಬೋದು. ಈ ಒಂದು ಗೀತೆನ ಇದೀಗ ನಮ್ಮ ಆಕಾಶವಾಣಿಯಲ್ಲಿ ಕೇಳಬಹುದು. ಈಗ ಕೇಳಿ ಯಶವಂತ ಹಳೆಬಂಡಿ ಅವರ ಒಂದು ಗಾಯನ ಮತ್ತು ಸಂಗೀತ ಸಂಯೋಜನೆ ಇರುವಂತಹ ಗೀತೆಗೆ ದರಾ ಬೇಂದ್ರೆ ಅವರ ಸಾಹಿತ್ಯವಿದೆ.

ಕನ್ನಡದ ಅಭಿಮಾನದಲ್ಲಿ ತಮ್ಮ ಮಧುರ ಕಂಠದಲ್ಲಿ ಅನೇಕ ಗೀತೆಗಳನ್ನ ಗಾಯನ ಮಾಡಿ ನಮ್ಮೆಲ್ಲರೂ ಕೂಡ ಅದರ ಸವಿಯನ್ನು ನೀಡಿದಂತಹ ಯಶವಂತ್ ಹಳಿಬಂಡಿ ಅವರ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ ಭಾವಸ್ಪಂದನದಲ್ಲಿ. ಇದೀಗ ಕೇಳಿದಂತಹ ಗೀತೆಗೆ ಯಶವಂತ್ ಹಳಿಬಂಡಿ ಅವರ ಗಾಯನ, ಡಾಕ್ಟರ್ ಕೆ ವಿ ಶ್ರೀನಿವಾಸ್ ಮೂರ್ತಿ ಅವರ ಸಾಹಿತ್ಯ, ಶ್ರೀನಿವಾಸ್ ಬಿ ವಿ ಅವರ ಸಂಗೀತ ಸಂಯೋಜನೆ ಇತ್ತು.

0: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿ ಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಅಪ್ಪ, ಇವತ್ತು ನಿನ್ ಬಿ
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
4: ಯಶವಂತ್ ಹಳೆಬಂಡಿ ಅವರು ತಮ್ಮ ಗಾಯನದಲ್ಲಿ ಜೀವನ ಒಂದು ನಾಟಕ ಅಂತ ಹೇಳ್ತಿದ್ದಾರೆ. ಯಾಕೆ, ಏನು ಅಂತೇಳಿ ಈ ಗೀತೆಯ ಮೂಲಕ ನಾವು ಈಗ ತಿಳ್ಕೋಬಹುದು. ಅಂಬಿಕಾ ತನಯ್ಯದತ್ತ ಅಂದರೆ ದರಾ ಬೇಂದ್ರೆ ಅವರ ಒಂದು ಸಾಹಿತ್ಯವಿರುವಂತಹ ಗೀತೆ. ಇಂದು ವಿಶ್ವನಾಥ್ ಅವರ ಸಂಗೀತ ಸಂಯೋಜನೆ ಇದೆ, ಯಶವಂತ್ ಹಳೆಬಂಡಿ ಅವರ ಗಾಯನವಿದೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಭಾರತ ಯುಕೆ ಸಮಗ್ರ ಆರ್ಥಿಕ ಮುಕ್ತ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿ, ಆರ್ಥಿಕ ಬಾಂಧವ್ಯದಲ್ಲಿ ಹೊಸ ಮೈಲಿಗಲ್ಲು. ಹೈದರಾಬಾದ್ನಲ್ಲಿ ಇಂದಿನಿಂದ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ. ನವದೆಹಲಿಯಲ್ಲಿ ಇಂದು ನಿರ್ಣಾಯಕ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಚಾಲನೆ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತಕ್ಕೆ 6 ವಿಕೆಟ್ಗಳ ಗೆಲುವು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ದ ಜಯಗಳಿಸಿ ಫೈನಲ್ಗೆ ಲಗ್ಗೆಯಿಟ್ಟ ಸ್ಪೇನ್. ವಾರ್ತೆಗಳ ವಿವರ. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಯುಕೆ ಮಾರುಕಟ್ಟೆಯಲ್ಲಿ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಲಿದ್ದು, ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿವೆ. ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್, ಈ ಒಪ್ಪಂದವು ಎರಡು ಬಲಿಷ್ಠ ಆರ್ಥಿಕತೆಗಳ ನಡುವಿನ ಭವಿಷ್ಯದ ಆರ್ಥಿಕ ಸಹಭಾಗಿತ್ವಕ್ಕೆ ಬಲವಾದ ಅಡಿಪಾಯ ಹಾಕಿದೆ ಎಂದು ಹೇಳಿದರು. ಈ ಒಪ್ಪಂದದ ಅಡಿಯಲ್ಲಿ ಜಾರಿಗೆ ಬಂದಿರುವ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ತಾತ್ಕಾಲಿಕವಾಗಿ ಯುಕೆ ದೇಶಕ್ಕೆ ನಿಯೋಜನೆಗೊಳ್ಳುವ ಅರ್ಹ ಭಾರತೀಯ ವೃತ್ತಿಪರರಿಗೆ ಅಲ್ಲಿನ ಸಾಮಾಜಿಕ ಭದ್ರತಾ ವಂತಿಕೆ ಪಾವತಿಯಿಂದ ವಿನಾಯಿತಿ ನೀಡಲಿದ್ದು, ಭಾರತೀಯ ಉದ್ಯೋಗಿಗಳಿಗೆ ಮತ್ತು ಉದ್ಯೋಗದಾತರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಲಿದೆ. ಈ ಜನಕೇಂದ್ರಿತ ಒಪ್ಪಂದದಡಿ ಭಾರತದ ಪ್ರಮುಖ ರಫ್ತು ವಲಯಗಳಾದ ಸಂಸ್ಕರಿಸಿದ ಆಹಾರ ಉತ್ಪನ್ನ, ಕಡಲ ಉತ್ಪನ್ನ, ಇಂಜಿನಿಯರಿಂಗ್, ಚರ್ಮ ಹಾಗೂ ಜವಳಿ ಉದ್ಯಮಗಳ ಮೇಲಿದ್ದ ಸುಂಕವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಇದು ಯುಕೆ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿ ದೇಶದ ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇ ವಲಯಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದೇ ವೇಳೆ ಭಾರತ ತನ್ನ ದೇಶೀಯ ಮಾರುಕಟ್ಟೆಯ ಹಿತಾಸಕ್ತಿಯನ್ನು ಕಾಯ್ದುಕೊಂಡಿದ್ದು, ಡೈರಿ ಉತ್ಪನ್ನಗಳು, ಧಾನ್ಯಗಳು, ಖಾದ್ಯತೈಲಗಳು ಸೇರಿದಂತೆ ಪ್ರಮುಖ ಸೂಕ್ಷ್ಮ ವಲಯಗಳಿಗೆ ಒಪ್ಪಂದದ ಅಡಿಯಲ್ಲಿ ಸಂಪೂರ್ಣ ರಕ್ಷಣೆ ಒದಗಿಸಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ 2 ದಿನಗಳ ಸಭೆ ಇಂದಿನಿಂದ ಹೈದರಾಬಾದ್ನಲ್ಲಿ ಆರಂಭವಾಗಲಿದೆ. ಸ್ಥಿತಿಸ್ಥಾಪಕತ್ವ, ಆವಿಷ್ಕಾರ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಧ್ಯೇಯ ವಾಕ್ಯದಡಿ ಈ ಸಭೆ ಆಯೋಜಿಸಲಾಗಿದ್ದು, ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮ್ಮೇಳನದಲ್ಲಿ ಕಾರ್ಮಿಕ ವಲಯಕ್ಕೆ ಸಂಬಂಧಿಸಿದ ಪ್ರಮುಖ 4 ಆದ್ಯತಾ ಕ್ಷೇತ್ರಗಳ ಕುರಿತು ಸಚಿವರು ವಿಸ್ತೃತವಾಗಿ ಚರ್ಚಿಸಲಿದ್ದಾರೆ. ವಿಶೇಷವಾಗಿ ಸಾಮಾಜಿಕ ಭದ್ರತೆಯನ್ನು ಉತ್ತೇಜಿಸುವುದು, ಕಾರ್ಮಿಕ ಮಾರುಕಟ್ಟೆಗಳ ಸುಧಾರಣೆ ಹಾಗೂ ಕಾರ್ಯಪಡೆಗಳಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆಯನ್ನು ಹೆಚ್ಚಿಸುವ ಕುರಿತು ಸಮಾಲೋಚನೆ ನಡೆಯಲಿದೆ. ಇದರ ಜೊತೆಗೆ ಉದ್ಯೋಗ ಕಾರ್ಯನಿರತ ಗುಂಪು ಸಿದ್ದಪಡಿಸಿರುವ ಕರಡು ಘೋಷಣೆಯನ್ನು ಸಭೆಯಲ್ಲಿ ಪರಿಶೀಲಿಸಿ ಅಂಗೀಕರಿಸುವ ಸಾಧ್ಯತೆಯಿದೆ. ಬ್ರಿಕ್ಸ್ ರಾಷ್ಟಗಳ ನಡುವೆ ಕಾರ್ಮಿಕ ಮಾರುಕಟ್ಟೆ ನೀತಿಗಳು ಕಾರ್ಮಿಕರ ಕಲ್ಯಾಣ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಾವಕಾಶಗಳ ಸೃಷ್ಟಿಯಲ್ಲಿ ಪರಸ್ಪರ ಸಹಕಾರವನ್ನು ಬಲಪಡಿಸಲು ಈ ಸಮ್ಮೇಳನವು ಉತ್ತಮ ವೇದಿಕೆಯಾಗಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಭಾರತದ ಉನ್ನತ ಮಟ್ಟದ ಉದ್ಯಮಿಗಳ ನಿಯೋಗದೊಂದಿಗೆ ನಿನ್ನೆ ಬೆಲ್ಜಿಯಂ ರಾಜಧಾನಿ ಬ್ರಸೆಲ್ಸ್ಗೆ ಆಗಮಿಸಿದ್ದು, ಐರೋಪ್ಯ ರಾಷ್ಟಗಳೊಂದಿಗೆ ವ್ಯಾಪಾರ, ಹೂಡಿಕೆ ಮತ್ತು ತಂತ್ರಜ್ಞಾನ ವಲಯದ ಬಾಂಧವ್ಯ ವೃದ್ಧಿಗೆ ಮುಂದಾಗಿದ್ದಾರೆ. ಭೇಟಿಯ ಭಾಗವಾಗಿ ಬೆಲ್ಜಿಯಂ ಉಪಪ್ರಧಾನಿ ಡೇವಿಡ್ ಕ್ಲಾರಿನ್ವಲ್ ಅವರನ್ನು ಭೇಟಿಯಾದ ಸಚಿವರು ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಪ್ರಗತಿ ಹಾಗೂ ದ್ವಿಪಕ್ಷೀಯ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಬಳಿಕ ಐರೋಪ್ಯ ಒಕ್ಕೂಟದ ಹವಾಮಾನ ಆಯುಕ್ತರು ಮತ್ತು ಕೃಷಿ ಆಯುಕ್ತರನ್ನು ಪ್ರತ್ಯೇಕವಾಗಿ ಭೇಟಿಯಾದ ಸಚಿವರು ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್, ಸುಸ್ಥಿರ ಕೃಷಿ ಬೆಳವಣಿಗೆ ಮತ್ತು ಜಾಗತಿಕ ಆಹಾರ ಭದ್ರತೆಯ ಕುರಿತು ಸಹಭಾಗಿತ್ವವನ್ನು ವಿಸ್ತರಿಸುವ ಬಗ್ಗೆ ಮಹತ್ವದ ಮಾತುಕತೆ ನಡೆಸಿದರು. ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿ ಸಾಧನೆಗೆ ಜಾಗತಿಕ ಕ್ರಮಗಳನ್ನು ಬಲಪಡಿಸಲು ಉಭಯ ನಾಯಕರು ಸಮ್ಮತಿಸಿದರು. ಕೇಂದ್ರ ಸರ್ಕಾರ 19 ಉಪವಲಯಗಳಿಗೆ ದೇಶದ ಮೊದಲ ಪ್ರಾಯೋಗಿಕ ಸೇವಾ ಉತ್ಪಾದನಾ ಸೂಚ್ಯಂಕ ISP ಬಿಡುಗಡೆ ಮಾಡಿದೆ. ಇದರ ಮೂಲಕ ಮೊದಲ ಬಾರಿಗೆ ಸೇವಾ ವಲಯದಲ್ಲಿ ಅಲ್ಪಾವಧಿಯ ಚಟುವಟಿಕೆಯ ಮಾಸಿಕ ಅಳತೆಯನ್ನು ಒದಗಿಸಲಾಗುತ್ತಿದೆ. 2024-25 ಮೂಲ ವರ್ಷವಾಗಿ ಹೊಂದಿರುವ ಉದ್ಘಾಟನಾ ಸೂಚ್ಯಂಕ ಏಪ್ರಿಲ್ 2026 ಸಹ ಒಳಗೊಂಡಿದ್ದು ಭಾರತದ ಸೇವಾ ವಲಯದ ಸುಮಾರು 60% ಹೊಂದಿದೆ. ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಭಾರತದ ಸೇವಾ ವಲಯದ ಮಾಪನವನ್ನು ಸುಧಾರಿಸುವಲ್ಲಿ ಮತ್ತು ದೇಶದ ಅಂಕಿಅಂಶಗಳ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಉಪವಲಯಗಳ ISP ಒಂದು ಪ್ರಮುಖ ಮೈಲಿಗಲ್ಲು ಎಂದು ವಿವರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಇಂದು 9 ರಾಜ್ಯಗಳಲ್ಲಿ ವ್ಯಾಪಿಸಿರುವ 20 ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. ಸ್ವಚ್ಛ ಇಂಧನ ರಕ್ಷಣೆ ಮತ್ತು ಸುಧಾರಿತ ಉತ್ಪಾದನಾ ವಲಯಗಳಿಗೆ ಅಗತ್ಯವಾಗಿರುವ ಮಾಲಿಬ್ಡಿನಮ್, ಗ್ರಾಫೈಟ್, ಲಿಥಿಯಂ ಮತ್ತು ಟೈಟಾನಿಯಂ ಸೇರಿದಂತೆ ಪ್ರಮುಖ ಖನಿಜಗಳು ಈ ಬ್ಲಾಕ್ಗಳಲ್ಲಿ ಒಳಗೊಂಡಿವೆ ಎಂದು ಗಣಿ ಸಚಿವಾಲಯ ತಿಳಿಸಿದೆ.

ಈವರೆಗೆ ನಡೆದಿರುವ 7 ಹಂತಗಳಲ್ಲಿ ಸಚಿವಾಲಯ 88 ಬ್ಲಾಕ್ಗಳ ಪೈಕಿ 56 ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಿದ್ದು ಶೇಕಡಾ 63ಕ್ಕೂ ಹೆಚ್ಚು ಯಶಸ್ಸಿನ ಪ್ರಮಾಣ ದಾಖಲಿಸಿದೆ. ಹರಾಜು ಸ್ವತ್ತುಗಳಲ್ಲಿ ಉದ್ಯಮ ವಲಯದಿಂದ ವ್ಯಕ್ತವಾಗುತ್ತಿರುವ ಭಾರೀ ಬೆಂಬಲ, ಸರ್ಕಾರದ ಪಾರದರ್ಶಕ ಮತ್ತು ಮಾರುಕಟ್ಟೆ ಆಧಾರಿತ ಹರಾಜು ವ್ಯವಸ್ಥೆಯ ಮೇಲಿರುವ ಹೂಡಿಕೆದಾರರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಇದರೊಂದಿಗೆ ಭಾರತೀಯ ಖನಿಜ ವಲಯವು 2025-26 ಹಣಕಾಸು ವರ್ಷದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸಿದ್ದು, ಹರಾಜು ಪದ್ದತಿ ಜಾರಿಗೆ ಬಂದ ನಂತರ ಅತ್ಯಧಿಕ ಒಟ್ಟು 212 ಖನಿಜ ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಿದೆ. ಬರ್ಮಿಂಗ್ಹ್ಯಾಂನ ಎಡ್ಜ್ ಬಾಸ್ಟನ್ನಲ್ಲಿ ಕಳೆದ ರಾತ್ರಿ ನಡೆದ 3 ಪಂದ್ಯಗಳ ಪುರುಷರ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡದ ವಿರುದ್ದ ಭಾರತ ತಂಡ 6 ವಿಕೆಟ್ಗಳ ಜಯ ಸಾಧಿಸಿತು. ಇದರೊಂದಿಗೆ ಭಾರತ ತಂಡ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಇಂಗ್ಲೆಂಡ್ 48 ಓವರ್ಗಳಲ್ಲಿ 258 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಅಕ್ಷರ್ ಪಟೇಲ್ 4 ವಿಕೆಟ್ಗಳನ್ನು ಪಡೆದರು. ಗುರಿ ಬೆನ್ನತ್ತಿದ ಭಾರತ ತಂಡ ನಾಯಕ ಶುಭ್ಮನ್ ಗಿಲ್ ಅವರ 80 ರನ್ಗಳ ಅದ್ಭುತ ಇನ್ನಿಂಗ್ಸ್ನ ಸಹಾಯದಿಂದ ಸುಲಭವಾಗಿ ಜಯ ಸಾಧಿಸಿತು. ಇದಲ್ಲದೆ ವಾಷಿಂಗ್ಟನ್ ಸುಂದರ್ ಮತ್ತು ಅಕ್ಷರ್ ಪಟೇಲ್ ಇಬ್ಬರೂ ಅರ್ಧಶತಕ ಗಳಿಸಿದರು. ಆಲ್ರೌಂಡ್ ಪ್ರದರ್ಶನ ನೀಡಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅಕ್ಷರ್ ಪಟೇಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಎರಡೂ ತಂಡಗಳು ನಾಳೆ ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ಸ್ನಲ್ಲಿ ನಡೆಯಲಿರುವ 2ನೇ ಏಕದಿನ ಪಂದ್ಯದಲ್ಲಿ ಪರಸ್ಪರ ಮುಖಾಮುಖಿಯಾಗಲಿವೆ. 3ನೇ ಏಕದಿನ ಪಂದ್ಯ ಭಾನುವಾರ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಫ್ರಾನ್ಸ್ ವಿರುದ್ಧ 2-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಫಿಫಾ ವಿಶ್ವಕಪ್ 2026 ಫೈನಲ್ಗೆ ಲಗ್ಗೆಯಿಟ್ಟಿದೆ. ಮೈಕೆಲ್ ಒಯರ್ಜಾಬಲ್ 22ನೇ ನಿಮಿಷದಲ್ಲಿ ಗೋಲು ಗಳಿಸುವ ಮೂಲಕ ಖಾತೆ ತೆರೆದರು. ಪೆಡ್ರೋ ಪೋರು 2ನೇ ಗೋಲು ಗಳಿಸುವ ಮೂಲಕ ಗೆಲುವು ಖಚಿತಪಡಿಸಿಕೊಂಡರು. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದ ಎಂದಿನಿಂದ ಜಾರಿ, ಆರ್ಥಿಕ ಬಾಂಧವ್ಯದಲ್ಲಿ ಹೊಸ ಮೈಲಿಗಲ್ಲು. ಹೈದರಾಬಾದ್ನಲ್ಲಿ ಇಂದಿನಿಂದ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ. ನವದೆಹಲಿಯಲ್ಲಿ ಇಂದು ನಿರ್ಣಾಯಕ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಚಾಲನೆ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತಕ್ಕೆ 6 ವಿಕೆಟ್ಗಳ ಗೆಲುವು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಫ್ರಾನ್ಸ್ ವಿರುದ್ದ ಜಯಗಳಿಸಿ ಫೈನಲ್ಗೆ ಲಗ್ಗೆಯಿಟ್ಟ ಸ್ಪೇನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

ನಮಸ್ತೆ. ಮತ್ತೊಮ್ಮೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಯಶವಂತ್ ಹಾಳಿಬಂಡಿ ಅವರ ಗಾಯನದ ಒಂದು ಪಯಣದ ಜೊತೆ ನಾವು ಸಾಗ್ತಾ ಇದ್ವಿ. ಹಾಗೆಯೇ 4 ದಶಕಗಳಿಗೂ ಹೆಚ್ಚು ಕಾಲ ಸುಗಮ ಸಂಗೀತದ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಹಸ್ರಾರು ಕಾರ್ಯಕ್ರಮಗಳನ್ನು ನಾಡಿನಾದ್ಯಂತ ಇವರು ನಡೆಸಿಕೊಟ್ಟಿದ್ದಾರೆ. ಹಾಗೆಯೇ ತಮ್ಮದೇ ಆದಂತಹ ತಂಡವನ್ನು ಕಟ್ಟಿ ನಾಡಿನ ಉದ್ದಗಲಕ್ಕೂ ಕೂಡ ಸಂಚರಿಸಿ ಸುಪ್ರಸಿದ್ಧ ಕವಿತಾಮೃತವನ್ನು ಇವರು ಸಂಗೀತ ಪ್ರಿಯರಿಗೆ ಉಣಬಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಕೇಳಿ ಯಶವಂತ್ ಹಳಬಂಡಿ ಅವರ ಗಾಯನದಲ್ಲಿ ರಾಮಗಿರಿ ರವೀಂದ್ರ ಅವರ ಸಾಹಿತ್ಯವಿರುವಂತಹ ಗೀತೆ.

ಹಳಿಬಂಡಿಯವರ ನೂರಾರು ಧ್ವನಿ ಸುರುಳಿಗಳು ಜನಪ್ರಿಯ ಆಗಿದೆ. ನೂರಾರು ಸುಗಮ ಸಂಗೀತ ಕಮ್ಮಟಗಳು ವಿದ್ಯಾರ್ಥಿಗಳಿಗೆ ಕನ್ನಡ ಗೀತೆಗಳನ್ನ ಕಲಿಸೋದಕ್ಕೆ ಸಹಾಯ ಆಗಿದೆ. ಹಾಗೆ ಅಂತಹ ವಿದ್ಯಾರ್ಥಿಗಳಿಂದ ಹಾಡಿಸಿದಂತಹ ಕೀರ್ತಿಯು ಕೂಡ ಹಳಿಬಂಡಿಯವರಿಗೆ ತಲುಪುತ್ತೆ. ಮೈಸೂರು ಸೀಮೆಯಲ್ಲಿ ಸುಗಮ ಸಂಗೀತವನ್ನು ಧಾರವಾಡದ ಶೈಲಿಯಲ್ಲಿ ಹಾಡುವಂತಹ ಅಪರೂಪದ ಗಾಯಕ ಇವರಾಗಿದ್ದರು. ಹಾಗೆಯೇ ಮಕ್ಕಳು ಮತ್ತು ಹಿರಿಯರು ಎಂಬ ಭೇದ ಭಾವ ಇಲ್ಲದೆ ಎಲ್ಲರೊಂದಿಗೂ ಕೂಡ ಆತ್ಮೀಯರಾಗಿ ಬೆರೆತು ಹಳಬಂಡಿಯವರು ತಮ್ಮ ಸಜ್ಜನ ವ್ಯಕ್ತಿತ್ವವನ್ನು ತೋರಿಸ್ತಾ ಇದ್ರು. ಈಗ ಕೇಳಿ ಮತ್ತೊಂದು ಗೀತೆ, ಜಿ ವಿ ಅತ್ರಿ ಅವರ ಒಂದು ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಯಶವಂತ್ ಹಳಿಬಂಡಿ ಅವರ ಗಾಯನದಲ್ಲಿ.

ಯಶವಂತ್ ಹಳಿಬಂಡಿ ಅವರು ಭಾವಗೀತೆಗಳ ಜೊತೆ ಜೊತೆಗೆ ಅನೇಕ ಭಕ್ತಿಗೀತೆಗಳು, ಜಾನಪದ ಗೀತೆಗಳು, ಶರಣರ ಪದಗಳು, ವಚನ, ತತ್ವಪದ ಹೀಗೆ ಹಲವು ಪ್ರಕಾರಗಳಲ್ಲಿ ತಮ್ಮ ಧ್ವನಿಯಿಂದ ಪ್ರಸಿದ್ಧರಾಗಿದ್ದಾರೆ. ಕರ್ನಾಟಕ ಸರ್ಕಾರ ಆಯೋಜಿಸುವಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ಇವರು ತಮ್ಮ ಗಾಯನವನ್ನು ಪ್ರಸ್ತುತಪಡಿಸಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇಂದಿನ ಅವರ ಗೀತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಈ ದಿನದ ಭಾವಸ್ಪಂದನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಈ ಒಂದು ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಯಶವಂತ್ ಹಳಿಬಂಡಿ ಮತ್ತು ಪಂಚಮ ಹಳಿಬಂಡಿಯವರ ಧ್ವನಿಯಲ್ಲಿ ಕುವೆಂಪು ಅವರ ರಚನೆ, ಇಂದು ವಿಶ್ವನಾಥ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ನಮಸ್ತೆ, ಶುಭೋದಯ, ಗುಡ್ ಮಾರ್ನಿಂಗ್ ಎಲ್ಲ ಆತ್ಮೀಯ ಕೇಳುಗರಿಗೆ. ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಲೋ ಕರ್ನಾಟಕದಲ್ಲಿ ಈ ದಿನದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇಂದು ವಿಶ್ವ ಯುವ ಕೌಶಲ್ಯ ದಿನವನ್ನಾಗಿ ನಾವು ಆಚರಣೆ ಮಾಡಲಾಗುತ್ತೆ. ಇದರ ಉದ್ದೇಶ ಏನು, ಹಾಗೆಯೇ ನಮ್ಮ ಒಂದು ಸರ್ಕಾರದಿಂದ ಇರುವಂತಹ ಸ್ಕೀಮ್ಸ್ಗಳು ಯಾವುದು ಅಂತೇಳಿ ಮಾತಾಡ್ತಾ ಸಾಗ್ಬೋದು. ಮೊದಲಿಗೆ ಶಿಕ್ಷಣ ಮತ್ತು ಆಧುನಿಕ ಕಾರ್ಮಿಕ ಬೇಡಿಕೆಗಳ ನಡುವಿನ ಅಂತರವನ್ನು ಕಡಿಮೆ ಮಾಡೋದು ಈ ಒಂದು ದಿನದ ಉದ್ದೇಶ ಆಗಿದೆ. ಜಾಗತಿಕ ಯುವ ನಿರುದ್ಯೋಗವನ್ನು ಕಡಿಮೆ ಮಾಡೋದು, ಹಾಗೆ ಉದ್ಯಮಶೀಲತೆಯನ್ನು ಉತ್ತೇಜಿಸೋದು, ಗುಣಮಟ್ಟದ ಶಿಕ್ಷಣವನ್ನು ನೀಡೋದು, ಹಾಗೆಯೇ ಯೋಗ್ಯವಾದಂತಹ ಕೆಲಸವನ್ನು ನೀಡೋದು ಕೂಡ ಇದರ ಒಂದು ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಮೊದಲಿಗೆ ಕೇಳಿ ಇಂದಿನ ಹಲೋ ಕರ್ನಾಟಕದಲ್ಲಿ ಇದೀಗ ಪ್ರಸಾರ ಆಗ್ತಿರುವಂತಹ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವಂತಹ ಗೀತೆ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಮಿಥುನ್ ಮುಕುಂದನ್ ಅವರ ಸಂಗೀತ ಸಂಯೋಜನೆ ಇದೆ. ಮಾಯಾ ಬಜಾರ್ ಚಲನಚಿತ್ರದಿಂದ ಈ ಗೀತೆ.

ಏನು ಯುವ ಜನರಿಗೆ ಏನು ಈ ಕೌಶಲ್ಯವನ್ನು ನೀಡಬೇಕು ಅಂತ ಹೇಳಿನೇ ಕರ್ನಾಟಕದಿಂದ ಅಥವಾ ಭಾರತದ ಸರ್ಕಾರದಿಂದ ಅನೇಕ ಯೋಜನೆಗಳನ್ನ ರೂಪಿಸಿದೆ. ಅದರಲ್ಲಿ ಮುಖ್ಯವಾಗಿ ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆ CMKKY ಅಂತ ಹೇಳಿದ್ದು ರಾಜ್ಯದ ಯುವಜನರಿಗೆ ಕೈಗಾರಿಕೆಗೆ ಅಗತ್ಯವಿರುವಂತಹ ಕೌಶಲ್ಯದ ತರಬೇತಿಯನ್ನು ನೀಡುತ್ತೆ. ಹಾಗೆಯೇ ಅದರ ಜೊತೆ ಉದ್ಯೋಗಾವಕಾಶವನ್ನು ಕೂಡ ಹೆಚ್ಚಿಸುವಂತಹ ಯೋಜನೆ ಇದಾಗಿದೆ. ಇನ್ನು ಯುವನಿಧಿ ಪ್ಲಸ್ ಅಂತ ಹೇಳಿ ಒಂದು ಯೋಜನೆ ಇದೆ. ನಿರುದ್ಯೋಗಿ ಪದವಿ ಮತ್ತು ಡಿಪ್ಲೊಮೋ ಫಲಾನುಭವಿಗಳಿಗೆ ಈ ಒಂದು ಉದ್ಯೋಗಾವಕಾಶವನ್ನು ನೀಡಲಿಕ್ಕೆ ಈ ಒಂದು ಯೋಜನೆ ಸಹಾಯಕವಾಗಿದೆ ಅಂತ ಹೇಳ್ಬೋದು. ಇನ್ನು ಇದರ ಜೊತೆಯಲ್ಲಿ ಕೌಶಲ್ಯಾಭಿವೃದ್ಧಿ ಯೋಜನೆಗಳು ಕೂಡ ಇದೆ ಅಂತ ಅನೇಕ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಾಗಬಹುದು. ಈಗ ಕೇಳಿ ರವಿರಾಜ್ ಅವರ ಸಂಗೀತ ಸಂಯೋಜನೆ, ವಿ ಮನೋಹರ್ ಅವರ ಸಾಹಿತ್ಯವಿರುವಂತಹ ಗೀತೆ, ರಾಜೇಶ್ ಕೃಷ್ಣನ್ ಮತ್ತು ಸ್ವರ್ಣಲತಾ ಅವರ ಗಾಯನದಲ್ಲಿ ಮನಸ್ಸಿಲ್ಲ ನೀನೆ ಚಲನಚಿತ್ರದಿಂದ.

ಇನ್ನು ಯುವ ಜನರಲ್ಲಿ ಕೌಶಲ್ಯವನ್ನು ಮೂಡಿಸ್ಲಿಕ್ಕೆ ಅಥವಾ ಬೆಳೆಸಲಿಕ್ಕೆ ಅಂತಲೇ ಪ್ರಧಾನಮಂತ್ರಿ ಕೌಶಲ ವಿಕಾಸ ಯೋಜನೆ ಕೂಡ ಇದೆ. ಈ ಒಂದು ಯೋಜನೆ ಭಾರತ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಮಂತ್ರಾಲಯದಿಂದ ಈ ಯೋಜನೆಯನ್ನು ನಡೆಸಲಾಗ್ತಿದೆ. ಭಾರತದ ಯುವಕರಿಗೆ ಉದ್ಯೋಗಕ್ಕೆ ಅಗತ್ಯವಿರುವಂತಹ ಕೌಶಲ್ಯಗಳನ್ನ ಕಲಿಸ್ಕೊಡ್ತಾರೆ. ಹಾಗೆ ಉದ್ಯೋಗಿನಿ ಯೋಜನೆ ಅಂತ ಕೂಡ ಇದೆ. ಇದು ಮಹಿಳಾ ಉದ್ಯಮಿಗಳಿಗೆ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗವನ್ನು ಪ್ರಾರಂಭಿಸಲಿಕ್ಕೆ ಸಬ್ಸಿಡಿ ಮತ್ತು ಸಾಲವನ್ನು ಕೊಡೋದ್ರ ಮೂಲಕ ಅನೇಕ ಸೌಲಭ್ಯಗಳನ್ನ ನೀಡಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಇದರ ಜೊತೆ ಅನೇಕ ಉದ್ಯೋಗ ಮೇಳಗಳು ಕೂಡ ಜರುಗ್ತಾ ಇದೆ. ಉದ್ಯೋಗ ಆಕಾಂಕ್ಷಿಗಳಿಗೆ ಸ್ವಯಂ ಉದ್ಯೋಗ ತರಬೇತಿ ಕೂಡ ಸಿಗ್ತಾ ಇದೆ. ನೈಸರ್ಗಿಕ ಸ್ಥಳೀಯ ಸಂಪನ್ಮೂಲಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಅನೇಕ ಯೋಜನೆಗಳನ್ನ ರೂಪಿಸಿದ್ದಾರೆ. ಈಗ ಕೇಳಿ ಲಂಕೇಶ್ ಪತ್ರಿಕೆ ಚಲನಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ನವಿತಾ ಕೃಷ್ಣಮೂರ್ತಿಯವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ರಚನೆ, ಬಬ್ಜಿ ಸಂದೀಪ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇದು ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ 8:47:08 ಇದೀಗ ಒಂದು ಚಿಕ್ಕ ಪ್ರಕಟಣೆ. ವಂದೇ ಮಾತರಂಗೆ 150 ವರ್ಷ ಮತ್ತೆ ಮಹಾಕವಿ ಕಾಳಿದಾಸ ಜಯಂತಿಯ ಸಂಭ್ರಮಾಚರಣೆಯಲ್ಲಿ ಭಾರತ ರಂಗ ಪ್ರದರ್ಶನಗಳ ಮೂಲಕ ದರ್ಶನ, ರಂಗವೇದಿಕೆಯ ಮೂಲಕ ರಾಷ್ಟೀಯ ಜಾಗೃತಿ ಮೂಡಿಸುವ ಸಲುವಾಗಿ ಸಂಗೀತ ನಾಟಕ ಅಕಾಡೆಮಿ ನವದೆಹಲಿ ಸಂಗೀತ ನೃತ್ಯ

ಮತ್ತು ನಾಟಕಗಳ ರಾಷ್ಟ್ರೀಯ ಅಕಾಡೆಮಿ, ಭಾರತ ಸರ್ಕಾರ ಸಂಸ್ಕೃತಿ ಮಂತ್ರಾಲಯದ ಸ್ವಾಯತ್ತ ಸಂಸ್ಥೆ ದಿ ನ್ಯಾಷನಲ್ ಕಾಲೇಜು ಸ್ವಾಯತ್ತ, ಬಸವನಗುಡಿ ಬೆಂಗಳೂರು 4, ಇವರ ಒಂದು ಸಹಯೋಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಎಂಬ ಒಂದು ನಾಟಕ, ಈ ಒಂದು ನಾಟಕ ಸ್ವಾತಂತ್ರ್ಯ ಸಂಗ್ರಾಮದ ಯಕ್ಷಗಾನ ಪ್ರಸಂಗವನ್ನ ಪ್ರದರ್ಶನ ಪಡಿಸುತ್ತೆ. ಇದರ ಒಬ್ಬರು ನಿರ್ದೇಶನ ಚಿತ್ಕಲಾ ಕೆ ತುಂಗ, ರಚನೆ ಡಾಕ್ಟರ್ ಶ್ರೀಧರ್ ಡಿಎಸ್. ಯಕ್ಷಕಲಾ ಅಕಾಡೆಮಿ ತಂಡದಿಂದ ಕನ್ನಡ ಭಾಷೆಯಲ್ಲಿ 75 ನಿಮಿಷಗಳ ಈ ಒಂದು ನಾಟಕ ಪ್ರದರ್ಶನ ಇದೆ. ಜುಲೈ 15, 2026 ಸಂಜೆ 6 ಗಂಟೆಗೆ. ಸ್ಥಳ ಸಿ ಅಶ್ವಥ್ ಕಲಾಭವನ, ಎನ್ಆರ್ ಕಾಲೋನಿ, ಬೆಂಗಳೂರು. ಈ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ರಂಗ ಉತ್ಸವ 2026ರಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಖ್ಯಾತ ಹಿರಿಯ ಜಾನಪದ ಗಾಯಕರು, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ಗರ್ತಿಕೆರೆ ರಾಗಣ್ಣ, ಖ್ಯಾತ ಹಿರಿಯ ರಂಗಭೂಮಿ ನಿರ್ದೇಶಕರು, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ಅಬ್ಬೂರು ಜಯತೀರ್ಥ, ಮಾಜಿ ಎಂಎಲ್ಎ ಮತ್ತು ಎಂಎಲ್ಸಿ ಕರ್ನಾಟಕ ಸರ್ಕಾರ, ಖ್ಯಾತ ಚಲನಚಿತ್ರ ಕಿರುತೆರೆ ರಂಗಭೂಮಿ ಕಲಾವಿದರಾದಂತಹ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು, ಮಾನ್ಯ ಕಾರ್ಯದರ್ಶಿಗಳು ದಿ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಬೆಂಗಳೂರು ಶ್ರೀ ವಿ ವೆಂಕಟ ಶಿವಾರೆಡ್ಡಿ, ಮಾಜಿ ಮಹಾಪೌರರು ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರು ಶ್ರೀ ಕಟ್ಟೆ ಸತ್ಯನಾರಾಯಣ, ಪ್ರಾಂಶುಪಾಲರು ದಿ ನ್ಯಾಷನಲ್ ಕಾಲೇಜು ಸ್ವಾಯತ್ತ ಬಸವನಗುಡಿ ಬೆಂಗಳೂರಿನ ಡಾಕ್ಟರ್ ರಮೇಶ್ ಪಿಎಲ್. ಇಷ್ಟೂ ಜನ ಗೌರವಾನ್ವಿತ ಅತಿಥಿಗಳಾಗಿ ಈ ಒಂದು ಸಂಭ್ರಮದಲ್ಲಿ ತೊಡಗಿರ್ತಾರೆ, ಹಾಗೆಯೇ ಆಗಮಿಸುತ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. ಈ ಕೇಳಿ ಒಂದು ಗೀತೆ, ಹೇಮಂತ್ ಮತ್ತು ಅನನ್ಯ ಭಾಗತ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ರಚನೆ, ಮನೋಮೂರ್ತಿಯವರ ಸಂಗೀತ ಸಂಯೋಜನೆ ಇದೆ. ಲೈಫ್ ಇಷ್ಟೇನೆ ಚಲನಚಿತ್ರದಿಂದ

ಈಗ ಕೇಳಿ ಲತಾ ಹಂಸಲೇಖ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ ಜೋಡ್ ಚಲನಚಿತ್ರದಿಂದ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬುಂದ್ ಕೋ ಹಮೆ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬುಂದ್ ಬುಂದ್ ಪಾನಿ ಹಮ ಮಿಲ್ಕರ್ ಕೆ ಬಚಾಯೆ.
2: ಜಲ್ ಹೈ ತೋ ಹಮ್ ಹೈ. ಆಯೇ ಘರೋ ಆಫೀಸೋ ಮೇ ರೇನ್ ವಾಟರ್ ಹಾರ್ವೆಸ್ಟಿಂಗ್ ತಕ್ನೀಕ್ ಅಪ್ನಾಯೆ. ರೀಚಾರ್ಜ್ ಪಿಟ್ ಔರ್ ಶಾಫ್ಟ್ ಬನ್ವಾಯೆ. ಅನುಪಯೋಗಿ ಬೋರ್ವೆಲೋ ಕೋ ಠೀಕ್ ಕರೇ. ಜಲಾಶಯೋ ಸೇ ಗಾದ್ ನಿಕಾಲೆ, ಅಧಿಕ್ ಸೇ ಅಧಿಕ್ ಪೇಡ್ ಲಗಾಯೆ. ಇಸ್ ಬಾರಿಶ್ ಆಯೇ ಜುಡೇ ಕ್ಯಾಚ್ ದ ರೇನ್ ಅಭಿಯಾನ್ ಸೇ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ನಮಸ್ತೆ, ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಸಕ್ಕತ್ ಸಾಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಕ್ಕತ್ ಸಾಂಗಲ್ಲಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಬೇಕಂದ್ರೆ ನೀವೇನು ಮಾಡಬೇಕಂತ ಈಗಾಗಲೇ ನಿಮ್ಗೆ ತಿಳಿದಿದೆ ಅಂತ ನಂಗೆ ಗೊತ್ತಾಗಿದೆ. ನೀವೆಲ್ಲರೂ ಕೂಡ ನಿಮ್ಮ ನೆಚ್ಚಿನ ಗೀತೆ ಯಾವುದು ಅಂತೇಳಿ ಸಂದೇಶದ ಮೂಲಕ ತಿಳಿಸ್ತಾ ಇದ್ದೀರಾ. ಆದರೂ ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ 9408091013, 9480901013. ಈ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಇಷ್ಟದ ಗೀತೆ ಯಾವುದು ಅಂತೇಳಿ ನೀವು ಸಂದೇಶವನ್ನು ಕಳಿಸ್ಬಹುದು. ನಿಮ್ಮ ನೆಚ್ಚಿನ ಗೀತೆಯನ್ನು ನಮ್ಮ ಆಕಾಶವಾಣಿಯ 101.3 FM ರೇಮುನಲ್ಲಿ ಕೇಳಿಸ್ಕೋಬಹುದು ಅಂತ ಹೇಳ್ತಾ, ಈಗಾಗಲೇ ನಿಮ್ಮ ನೆಚ್ಚಿನ ಗೀತೆಗಳು ನಮ್ಮನ್ನು ತಲುಪಿದೆ. ಈಗ ನಿಮ್ಮ ನೆಚ್ಚಿನ ಗೀತೆಯನ್ನು ನೀವು ಆಲಿಸುವಂತಹ ಸಮಯ. ಈಗ ಕೇಳಿ ಸಂಜಿತ್ ಹೆಗಡೆ ಅವರ ಒಂದು ಧ್ವನಿಯಲ್ಲಿ, KS ನರಸಿಂಹಸ್ವಾಮಿ ಅವರ ರಚನೆ, SV ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಜಯಚಂದ್ರನ್ ಅವರ ಧ್ವನಿಯಲ್ಲಿ ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಮಾನಸ ಸರೋವರ ಚಿತ್ರದಿಂದ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮಣ್ಣಿನ ದೋಣಿ ಚಲನಚಿತ್ರದಿಂದ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಈಗ ಹೇಳಿ ತಾಯಿಗೆ ತಕ್ಕ ಮಗ ಚಲನಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಕಿಂದರಿ ಜೋಗಿ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ. ಈ ಗೀತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ಚಿರುದಯಶಂಕರ್ ಅವರ ರಚನೆ, ಇಳೆಯರಾಜ ಅವರ ಸಂಗೀತ ಸಂಯೋಜನೆ ಇದೆ. ಗೀತಾ ಚಲನಚಿತ್ರದಿಂದ ಈ ಗೀತೆ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿಯವರ ಧ್ವನಿಲೇಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಸಮಯದ ಗೊಂಬೆ ಚಿತ್ರದಿಂದ ಕೇಳಿದ್ರಿ. ಈಗ ಕೇಳಿ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿರುವಂತಹ ಈ ಒಂದು ಗೀತೆ ಕುಟುಂಬ ಚಲನಚಿತ್ರದಿಂದ. ರಾಜೇಂದ್ರ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇದೆ. ನಂದಿತಾ ಅವರು ಕೂಡ ಈ ಒಂದು ಗೀತೆಗೆ ಧ್ವನಿಗೂಡಿಸಿದ್ದಾರೆ.

0: ಬೆಳ್ಳಿಕಾಲುಂಗುರ ಚಲನಚಿತ್ರದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಾದಂಥ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದ್ದಂತಹ ಗೀತೆನ ಕೇಳಿದ್ರಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್.

ಹಾಗೆ ವೈಕುಂಠಪುರದಲ್ಲಿ ಚಿತ್ರದಿಂದ ದೀಪಕ್ ಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ವಿ ಮನೋಹರ್ ಅವರ ಸಾಹಿತ್ಯ, ಎಸ್ ಎಸ್ ತಮನ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂಥ ಗೀತೆ ಅಣ್ಣಯ್ಯ ಚಲನಚಿತ್ರದಿಂದ.

ಬಹಳಷ್ಟು ಸಂದೇಶಗಳು ನಮ್ಮನ್ನು ತಲುಪಿತು. ಸಂದೇಶನ ಕಳಿಸಿದ್ರು ನಂಬರ್ 1739 ಚನ್ನಪಟ್ಟಣ, MR ಶ್ರೀಕಂಠನ್ ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮತ್ತು ಕುಟುಂಬದವರು. ಹಾಗೆಯೇ ಸಂದೇಶನ ಕಳಿಸಿದ್ದಾರೆ ಸುಪ್ರೀತಾ ಅವರು. ಹಾಗೆಯೇ ನಂಬರ್ 3616 ಅವರು ಸಂದೇಶನ ಕಳಿಸಿದ್ದಾರೆ. ಸುಧಾ ಜಯಶ್ರೀ ಸುನೀಲ್ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಸಂದೇಶನ ಕಳಿಸಿದ್ದಾರೆ ಅನಂತಕುಮಾರ್ ಶ್ರೀಧರ್. ಮಹಾಲಿಂಗ್ಪುರದಿಂದ ಐನುದ್ದೀನ್ ಬನಹಟ್ಟಿ ಅವರು ಸಂದೇಶನ ಕಳಿಸಿದ್ದಾರೆ. ಸಿಂಧನೂರು ಸುರೇಶ್ ಅವರು. ಹಾಗೆಯೇ ಉಜ್ಜನಹಳ್ಳಿಯಿಂದ ರವಿಕುಮಾರ್ ಅವರು ಸಂದೇಶನ ಕಳಿಸಿದ್ದಾರೆ. ನಾಗರಾಜ್ ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು ಸಂದೇಶನ ಕಳಿಸಿದ್ದಾರೆ. ಚಂದ್ರಶೇಖರ್ ನಾಯ್ಕ ಮತ್ತು ಪಲ್ಲವಿ ಅವರು ಸಂದೇಶನ ಕಳಿಸಿದ್ದಾರೆ. ಷಣ್ಮುಖ ಹಳೆ ಭಾತಿಯಿಂದ ಸಂದೇಶನ ಕಳಿಸಿದ್ದಾರೆ. ಸತೀಶ್ ಉಡುಪಿ ಹಾಗೆ ಸಂದೇಶನ ಕಳಿಸಿದ್ದಾರೆ. ರೇಣು ಅಶ್ವಿನಿ, ಇನ್ನೂ ಹಲವಾರು ಸಂದೇಶಗಳು ನಮ್ಮನ್ನು ತಲುಪಿದೆ. ಹಾಗೆ ಎಷ್ಟು ಗೀತೆಗಳು ಸಾಧ್ಯ ಆಗುತ್ತೋ ಅಷ್ಟು ಗೀತೆಗಳನ್ನ ಪ್ರಸಾರ ಮಾಡಿದ್ದೇವೆ. ಸಮಯ ಆಗಿದೆ 9:56 ನಮ್ಮ ಈ ದಿನದ ಸಖತ್ ಸಾಂಗ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇನ್ನೇನು ಆಗ್ತಾ ಬಂತು. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ SP ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಗೀತೆ ನೆನಪಿನ ದೋಣಿ ಚಲನಚಿತ್ರದಿಂದ BR ಛಾಯಾ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. MN ವ್ಯಾಸರಾವ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ನಮಸ್ತೆ, ಶುಭೋದಯ, ಗುಡ್ ಮಾರ್ನಿಂಗ್ ಎಲ್ಲ ಆತ್ಮೀಯ ಕೇಳುಗರಿಗೆ. ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜಿ ಲತಾ. ಏನಿವತ್ತು ಸಿನಿಚಿಟ್ಟೆಯಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ, ನಮ್ಮ ಸಿನಿಮಾ ರಂಗ, ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಮನರಂಜನೆ ಅನ್ನೋದಾದರೆ, ಇನ್ನೂ ಕೆಲವೊಂದು ಕಡೆ ನಾವು ಕೆಲವೊಂದು ಚಲನಚಿತ್ರಗಳಿಂದ ಸಮಾಜದಲ್ಲಿ ಬದಲಾವಣೆಗಳನ್ನ ಕಾಣಬಹುದು. ಹಾಗೆ ದಾರಿದೀಪವಾದಂತಹ ಚಲನಚಿತ್ರಗಳು ಕೂಡ ಇದೆ. ಅಂತಹ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇಂದಿನ ಸಿನಿಚಿಟ್ಟೆಯಲ್ಲಿ ನಾವು ಸಾಗಬಹುದು. ಮೊದಲಿಗೆ ಕೇಳಿ, ಚೌಕ ಚಿತ್ರದಿಂದ ಸೋನು ನಿಗಮ್ ಮತ್ತು ಅಂತರಮಿತ್ರ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿನಿ ಅವರ ಸಾಹಿತ್ಯ, ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: 2017ರಲ್ಲಿ ತೆರೆ ಕಂಡಂತಹ ಚಿತ್ರ ಇದು ಚೌಕ. ಪ್ರೇಮ್, ದಿಗಂತ್, ಪ್ರಜ್ವಲ್ ದೇವರಾಜ್ ಮತ್ತು ವಿಜಯ್ ರಾಘವೇಂದ್ರ, ಪ್ರಿಯಾಮಣಿ ಅವರು ಈ ಒಂದು ಚಲನಚಿತ್ರದಲ್ಲಿ ನಟನೆಯನ್ನು ಮಾಡಿದರು. ಇವರ ತಾರಾಗಣದಲ್ಲಿ ಬಂದಂತಹ ಈ ಒಂದು ಚಿತ್ರದಲ್ಲಿ ಮೊದಲಿಗೆ ಯಾವುದೇ ರೀತಿ ತಪ್ಪನ್ನು ಮಾಡದೇ ಇರುವಂತಹ ಆರೋಪಿಗಳಾಗಿ ಜೈಲಿಗೆ ಹೋಗಿ ನಂತರ ಅಲ್ಲಿದ್ದಂತಹ ಮಾಜಿ ಕೈದಿಯಿಂದ ಸಹಾಯವನ್ನು ಮಾಡಿಕೊಂಡು ಮತ್ತೆ ಅಲ್ಲಿಂದ ಯಾವ ರೀತಿ ಜೀವನದ ಪಯಣವನ್ನು ಮುನ್ನಡೆಸ್ತಾರೆ ಅನ್ನೋದನ್ನು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಹಾಗೆ ಇದರಲ್ಲಿ ನಾವು ಕಲಿಯುವಂತಹ ಅಂಶ ಏನಂದರೆ, ಕೇಳಿದ್ದು ಮತ್ತು ನೋಡಿದ್ದು ಕೆಲವೊಮ್ಮೆ ಸುಳ್ಳಾಗಬಹುದು. ಸೊ ನಿಧಾನಿಸಿ ಏನಾದರೂ ಯೋಚನೆ ಮಾಡಿ ಒಂದು ಸ್ವಲ್ಪ ತಾಳ್ಮೆಯಿಂದ ಏನಾದರೂ ನಾವು ಅದನ್ನು ಅದರ ಪರವಾಗಿ ನಾವು ನಿಂತ್ಕೊಂಡು ಯೋಚನೆ ಮಾಡಿದ್ದಾಗಲಿ ಅಥವಾ ಅದ್ರ ಪರವಾಗಿ ನಾವು ಚರ್ಚೆ ಮಾಡಿದಲ್ಲಿ ಸರಿಯಾದದ್ದು ಯಾವುದು ಅಂತ ಹೇಳಿ ನಾವು ತಿಳ್ಕೊಬಹುದು ಅನ್ನೋದನ್ನು ಈ ಒಂದು ಚಿತ್ರದಿಂದ ನಾವು ಕಲ್ತ್ಕೋಬಹುದು. ಹಾಗೆ ಈಗ ಮತ್ತೊಂದು ಒಂದು ಗೀತೆಯನ್ನು ಕೇಳ್ಬೋದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಎಸ್ ನಾರಾಯಣ್ ಅವರ ರಚನೆ, ದೇವ ಅವರ ಸಂಗೀತ ಸಂಯೋಜನೆ ಇದೆ. ಸಿಂಹಾದ್ರಿಯ ಸಿಂಹ ಚಿತ್ರದಿಂದ ಈ ಗೀತೆ.
1: ಇದೇನ್ ಮಗ ಬರೀ ತನ್ನ ನನ್ನ ಅಂತ ಹೇಳಿತಾ ಇದೀಯಾ? ನಿದ್ದೆ ಬತ್ತೈತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟ ಹಾಕೋತಾನೆ?
2: ಅಯ್ಯೋ, ನಂಗ್ ಪದ ಗಿದ ಯಾವ್ದು ಬರಕಿಲ್ಲ.
1: ಯಾಕೆ ಬರಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡು ಅಡಿಕೆ

2002ರಲ್ಲಿ ತೆರೆ ಕಂಡಂತಹ ಈ ಒಂದು ಚಿತ್ರ ಎಸ್ ನಾರಾಯಣ್ ಅವರ ನಿರ್ದೇಶನದಲ್ಲಿ ಬಂದಿದ್ದು. ಈ ಚಿತ್ರದಲ್ಲಿ ವಿಷ್ಣುವರ್ಧನ್, ಭಾನುಪ್ರಿಯಾ, ಮೀನಾ, ರುಚಿತಾ ಪ್ರಸಾದ್ ಅವರು ನಟಿಸಿದ್ರು. ಈ ಒಂದು ಚಿತ್ರದಲ್ಲಿ ಏನ ನಾವು ಕಲಿಬಹುದು ಅಂತ ಹೇಳಿದ್ರೆ, ಅಧಿಕಾರದಲ್ಲಿ ಇದ್ದಂತಹ ವ್ಯಕ್ತಿ ತನ್ನ ಕುಟುಂಬದವ್ರಿಗೂ ಹಾಗೆ ಇತರರಿಗೂ ಕೂಡ ಒಂದೇ ರೀತಿಯ ನ್ಯಾಯ ತೀರ್ಮಾನವನ್ನು ನೀಡ್ತಾನೆ. ಯಾವುದೇ ರೀತಿ ಭೇದ ಭಾವ ಮಾಡೋದಿಲ್ಲ, ಹಾಗೂ ಸ್ವಾರ್ಥ ಅನ್ನೋದು ಇರೋದಿಲ್ಲ ಅನ್ನೋದನ್ನು ಕಲಿಬಹುದು. ಹಾಗೆ ಕೆಲವೊಂದು ಸರಿ ತಪ್ಪಾಗಿ ತೆಗೆದುಕೊಂಡಂತಹ ನಿರ್ಧಾರಗಳನ್ನು ಸರಿಪಡಿಸಿಕೊಳ್ಳುವಂತಹ ಕೆಲವೊಂದು ಸನ್ನಿವೇಶಗಳನ್ನು ಕೂಡ ಈ ಒಂದು ಚಿತ್ರದಲ್ಲಿ ನಾವು ಕಾಣಬಹುದು ಅಂತ ಹೇಳ್ಬೋದು. ಇದೀಗ ಕೇಳಿದಂತಹ ಗೀತೆಗೆ ಎಸ್ ಪಿ

ಸುಬ್ರಹ್ಮಣ್ಯ ಮತ್ತು ಸಂಗೀತ ಗುರುರಾಜ್ ಅವರ ಧ್ವನಿ ಇತ್ತು. ಹಾಗೆ ಇನ್ನೊಂದು ಚಿತ್ರ ಅಂತ ಹೇಳಿದ್ರೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. 2016 ತೆರೆ ಕಂಡಂತಹ ಚಿತ್ರ ಇದು. ಇಂದಿನ ಯುವ ಪೀಳಿಗೆಗೆ ಮನಮುಟ್ಟುವಂತಹ ದೃಶ್ಯ ಇದು ಒಳಗೊಂಡಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ವೃತ್ತಿಯ ಜೀವನದಲ್ಲಿ ಬ್ಯುಸಿ ಆಗ್ತಿರುವಂತಹ ಎಲ್ಲ ಯುವ ಜನತೆ ತಮ್ಮ ಮನೆಯಲ್ಲಿ ಯಾರಾದರೂ ಪೋಷಕರು ಅನಾರೋಗ್ಯಕ್ಕೆ ತುತ್ತಾದರೆ ಅವರ ಕಡೆ ನಿಗಾ ವಹಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅಂತಹ ಟೈಮಲ್ಲಿ ಈ ಒಂದು ಚಿತ್ರದಲ್ಲಿ ಅಲ್ಝೈಮರ್ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ವಯಸ್ಸಾದಂತಹ ತಂದೆಯ ನಡುವಿನ ಸಂಬಂಧವನ್ನು ಸುಂದರವಾಗಿ ಯಾವ ರೀತಿ ತೋರಿಸಿದರೆ ಅನ್ನೋದನ್ನು ನಾವು ನೋಡ್ಬೋದು. ಹಾಗೆಯೇ ಕುಟುಂಬಕ್ಕೆ ಆದ್ಯತೆ ನೀಡುವ ಹಾಗೆ ಒಂದು ಏನಾದರೂ ನಾವಲ್ಲಿ ಮಾಡಬೇಕಂದಾಗ ಸಮಯ ಇರುತ್ತೆ, ಅಂತಹ ಸಮಯದಲ್ಲಿ ಅಂತಹ ಒಳ್ಳೆಯ ಕೆಲಸಗಳನ್ನ ಮಾಡಬೇಕಾಗತ್ತೆ ಅನ್ನೋದನ್ನು ಕೂಡ ನಾವು ಈ ಒಂದು ಚಿತ್ರದಿಂದ ತಿಳ್ಕೋಬೋದು. ಈಗ ಕೇಳಿ ಒಂದು ಗೀತೆ, ದೀಪಕ್ ದೊಡ್ಡೇರ ಅವರ ಧ್ವನಿಯಲ್ಲಿರುವಂತಹ ಈ ಒಂದು ಗೀತೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದಿಂದ. ಧನಂಜಯ್ ರಂಜನ್ ಅವರ ಸಾಹಿತ್ಯ, ಚರಣ್ ರಾಜ್ ಅವರ ಸಂಗೀತ ಸಂಯೋಜನೆ ಇದೆ.

ಧ್ರುವ ತಾರೆ ಚಿತ್ರ ಕೂಡ ಕನ್ನಡ ಚಲನಚಿತ್ರ ರಂಗದಲ್ಲಿ ಒಂದು ಶ್ರೇಷ್ಠ ಸಾಮಾಜಿಕ ಸುಧಾರಣೆ ಚಿತ್ರ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ದಮನಿತ ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಟವನ್ನು ನಡೆಸುವಂತಹ ಒಬ್ಬ ವಕೀಲನ ಅಭಿನಯವನ್ನು ಮಾಡಿರ್ತಾರೆ ಅಂತ ಹೇಳ್ಬೋದು. ಹೇಗೆ ಒಬ್ಬ ವ್ಯಕ್ತಿ ತನ್ನ ಕನಿಷ್ಠ ವೇತನವನ್ನು ಪಡ್ಕೊಳ್ಬೋದು, ಅದಕ್ಕಾಗಿ ಯಾವ ರೀತಿ ಹೋರಾಟವನ್ನು ಮಾಡ್ಬೋದು, ಕಾರ್ಮಿಕರ ಘನತೆ ಮತ್ತು ಶ್ರೀಮಂತ ಗಿರಣಿ ಮಾಲೀಕರಿಂದ ಕಾರ್ಮಿಕ ವರ್ಗದ ಶೋಷಣೆಯನ್ನು ತಡೆಗಟ್ಟೋದು ಅಥವಾ ಕಿತ್ತು ಹಾಕುವಂಥ ಒಂದು ಕೆಲಸದಲ್ಲಿ ಕೈ ಜೋಡಿಸೋದು ಹೇಗೆ ಎಂಬ ಒಂದು ಸಾಮಾಜಿಕ ಸಂದೇಶವನ್ನು ನಾವು ಈ ಒಂದು ಚಿತ್ರದಿಂದ ನೋಡ್ಬೋದು. ಈಗ ಕೇಳಿದಂತಹ ಗೀತೆ ಧ್ರುವತಾರೆ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿಯವರ ಧ್ವನಿ ಇತ್ತು. ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇತ್ತು. ಈಗ ಕೇಳಿ ಪಿ ಬಿ ಶ್ರೀನಿವಾಸ್ ಅವರ ಗಾಯನವಿರುವಂತಹ ಒಂದು ಗೀತೆ. ಹುಣಸೂರು ಕೃಷ್ಣಮೂರ್ತಿ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದೆ. ಬಂಗಾರದ ಮನುಷ್ಯ ಚಿತ್ರದಿಂದ ಈ ಗೀತೆ.

ನಗರಕ್ಕೆ ಬಂದಂತಹ ಒಬ್ಬ ಹಳ್ಳಿಯ ಯುವಕ ಹೇಗೆ ಒಂದು ಮನ ಪರಿವರ್ತನೆಯಾಗಿ ಮತ್ತೆ ನಾನು ನನ್ನ ಊರಿಗೆ ಹೋಗಬೇಕು, ನನ್ನ ಊರಿನಲ್ಲೇ ನನ್ನ ಜೀವನವನ್ನು ಕಂಡುಕೊಳ್ಬೇಕು ಅಂತೇಳಿ ಅನೇಕ ಯುವಕರಿಗೆ ಸ್ಫೂರ್ತಿಯಾದಂತಹ ಚಿತ್ರ ಇದು ಅಂತ ಹೇಳ್ಬೋದು. ಹಳ್ಳಿಯನ್ನು ಬಿಟ್ಟು ಬಂದು ಜೀವನವನ್ನು ಕಂಡುಕೊಳ್ಳೋದು ಕಷ್ಟ ಇದೆ, ಅಂಥದ್ರಲ್ಲಿ ತನ್ನ ಜೀವನವನ್ನು ಹಳ್ಳಿಯಲ್ಲೂ ನಾನು ಕಟ್ಕೊಳ್ಬಹುದು ಅನ್ನೋದಕ್ಕೆ ಉತ್ತಮ ಉದಾಹರಣೆ ಹಾಗೂ ನಿದರ್ಶನವಾದಂತಹ ಚಿತ್ರ ಇದು. ಹಾಗೆಯೇ ಇತ್ತೀಚೆಗೆ ಜಾಸ್ತಿ ಅಂದರೆ ಈ ನಗರ ಪ್ರದೇಶಗಳೆಲ್ಲ ಏನಾಗಿದೆ, ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಹಾಗೆಯೇ ಅದಕ್ಕೆ ಅಂತೇಳಿ ಅನೇಕ ಸಂಚಾರಿ ನಿಯಮಗಳನ್ನ ಕೂಡ ಜಾರಿಗೆ ತರಲಾಗಿದೆ. ಏನೇ ನಾವು ರೂಲ್ಸ್ನ ತಂದರೂ ಫಾಲೋ ಮಾಡೋದು ಮಾತ್ರ ಹಾಗೇನೆ ಅಂತ ಹೇಳುವ ಸಂದರ್ಭದಲ್ಲಿ ಯೂ ಟರ್ನ್ ಎಂಬ ಒಂದು ಚಿತ್ರ ಏನು ಮಾಡುತ್ತೆ, ಸಂಚಾರಿ ನಿಯಮಗಳನ್ನೆಲ್ಲ ಉಲ್ಲಂಘನೆ ಮಾಡಿ ನಡೀತಿದ್ದಂತಹ ವ್ಯಕ್ತಿ ಯಾವ ರೀತಿ ಶಿಕ್ಷೆ ಅಂದರೆ ಅದು ಭಯ ಅಲ್ಲ, ಬದಲಾಗಿ ಒಬ್ಬ ನಾಗರಿಕನ ಪ್ರಜ್ಞೆ ಏನಿದೆ, ತಾನು ಯಾವ ಕೆಲಸವನ್ನು ಮಾಡಬೇಕು ಅಂತ ಹೇಳೋದನ್ನು ಈ ಒಂದು ಚಿತ್ರದ ಮೂಲಕ ಕಲಿಬೋದು ಅಂತಲೇ ಹೇಳ್ಬೋದು. ಇದೀಗ ಯೂಟರ್ನ್ ಚಲನಚಿತ್ರದಿಂದ ಅನನ್ಯ ಭಟ್ ಅವರ ಧ್ವನಿ ಇರುವಂತಹ ಗೀತೆ. ಈ ಒಂದು ಗೀತೆಗೆ

ಹಾಗೆ ಇನ್ನೊಂದಂದ್ರೆ ಸಮಾಜದಲ್ಲಿ ಯಾವುದೇ ರೀತಿ ಬದಲಾವಣೆ ಬರಬೇಕಂದ್ರೂ ಅಲ್ಲಿ ಶಿಕ್ಷಣ ಕ್ಷೇತ್ರ ಚೆನ್ನಾಗಿರಬೇಕು ಅಂತ ಅಂತಾರೆ. ಅಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ತರುವಂತಹ ಚಿತ್ರ ಅಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. 2018 ತೆರೆ ಕಂಡಂತಹ ಚಿತ್ರ ಇದು. ಗಡಿನಾಡಿನ ಕನ್ನಡ ಮಾಧ್ಯಮ ಶಾಲೆಯ ಅಧಿಕಾರಶಾಹಿ ಮತ್ತು ಪ್ರಾದೇಶಿಕ ರಾಜಕೀಯದಿಂದಾಗಿ ಯಾವ ರೀತಿ ಶಾಲೆಗಳನ್ನ ಮುಚ್ಚುವಂತಹ ಬೆದರಿಕೆಗಳು ಬರಬಹುದು, ಹಾಗೆ ಅಂತಹ ಬೆದರಿಕೆಗಳಿಗೆ ಎಂತಹ ಕೆಲಸಗಳನ್ನ ಮಾಡಬಹುದು, ಹಾಗೆ ಅಲ್ಲಿದ್ದಂತಹ ವಿದ್ಯಾರ್ಥಿಗಳಲ್ಲಿ ಇದ್ದಂತಹ ಹುಮ್ಮಸ್ಸು, ಈ ಎಲ್ಲದನ್ನು ಪ್ರತಿಬಿಂಬಿಸುವ ಚಿತ್ರ ಇದು ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮ ಶಾಲೆಗಳ ಪರವಾಗಿ ಒಂದಿಷ್ಟು ಕಲಿತುಕೊಳ್ಳುವಂತಹ ಈ ಚಿತ್ರದಿಂದ ಇದೀಗ ವಾಸುಕಿ ವೈಭವ್ ಅವರ ಗಾಯನ, ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯ, ವಾಸುಕಿ ವೈಭವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ

2021ರಲ್ಲಿ ತೆರೆ ಕಂಡಂತಹ ಚಿತ್ರ ಇದು ಅಂತಾನೆ ಹೇಳ್ಬೋದು. ಎಜುಕೇಷನ್ ಫೀಲ್ಡ್ ಅಲ್ಲಿ ಸ್ವಲ್ಪ ಏನಾದರೂ ಬದಲಾವಣೆಗಳನ್ನ ಗಮನಿಸ್ತಾ ಹಾಗೆ ಒಬ್ಬ ಏನು ಶಿಕ್ಷಕನ ವೃತ್ತಿಯಲ್ಲಿರೋನು ಅಥವಾ ಒಬ್ಬ ಲೆಕ್ಚರರ್ ಆದೂ ವಿದ್ಯಾರ್ಥಿಗಳನ್ನೆಲ್ಲ ಸಮನಾಗಿ ಕಾಣಬೇಕು, ಅಂಥದ್ರಲ್ಲಿ ತಾನು ಕೀಳಾಗಿ ಕಂಡಂತಹ ಒಬ್ಬ ವಿದ್ಯಾರ್ಥಿ ಮುಂದೆ ಅವನಿಗೆ ಸಹಾಯ ಮಾಡುವಂತಹ ಗುಣಗಳನ್ನ ನಾವಿಲ್ಲಿ ನೋಡಬಹುದು. ಹಾಗೆ ಅಧಿಕಾರದ ಒಂದು ಅಮಲಿನಲ್ಲಿ ಇರುವಂತಹ ವ್ಯಕ್ತಿ ಒಳ್ಳೆಯವನು ಅಂತ ತೋರಿಸ್ಕೊಂಡು ಹಿಂದೆ ಯಾವ ರೀತಿ ಕೆಟ್ಟ ಕೆಲಸಗಳಲ್ಲಿ ತೊಡಗಿರ್ತಾನೆ ಅನ್ನೋದನ್ನು ಕೂಡ ಈ ಒಂದು ಚಿತ್ರದಲ್ಲಿ ನೋಡಬಹುದು. ತಮ್ಮ ಶಿಕ್ಷಕರ ಒಂದು ಸೇವೆಗೆ ಯಾವಾಗಲೂ ಕೂಡ ನಾನು ಸಿದ್ಧ, ಹಾಗೆಯೇ ಒಂದು ಶಾಲೆಯ ಒಳಿತಿಗಾಗಿ ನಾವು ಹೋರಾಡ್ತೀವಿ ಅಂಥೇಳಿ ಹೋರಾಟ ಮಾಡುವಂಥ ವಿದ್ಯಾರ್ಥಿಗಳ ವೃಂದವನ್ನು ಕೂಡ ನಾವಿಲ್ಲಿ ನೋಡಬಹುದು ಅಂತ ಹೇಳ್ಬೋದು. ಇದು ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ತರುವಂಥ ಒಂದು ಚಿತ್ರ. ಈ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್, ಸೈಷಾ ಸೈಗಲ್ ಮತ್ತು ಧನಂಜಯ್ ಅಚ್ಯುತ್ ಕುಮಾರ್ ಅವರು ಅಭಿನಯನ ಮಾಡಿದರು. ಇದೀಗ ಕೇಳಿದಂತಹ ಒಂದು ಗೀತೆ ವಿಜಯ್ ಪ್ರಕಾಶ್ ಅವರ ಕಂಠಸಿರಿಯಲ್ಲಿ, ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯ, ಎಸ್ ಎಸ್ ತಮನ್ ಅವರ ಸಂಗೀತ ಸಂಯೋಜನೆ ಇತ್ತು. ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನವಿರುವಂತಹ ಗೀತೆ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ ಶಬ್ದವೇದಿ ಚಲನಚಿತ್ರದಿಂದ.

2000 ತೆರೆ ಕಂಡಂತಹ ಈ ಚಿತ್ರ ಶಬ್ದವೇದಿ ಈಗಿನ ಒಂದು ಯುವ ಜನತೆಯಲ್ಲಿ ಹೆಚ್ಚುತ್ತಾ ಇರುವಂತಹ ಮಾದಕ ವ್ಯಸನ ಇದೊಂದು ಪಿಡುಗಾಗಿದೆ. ಹಾಗೆ ಇದನ್ನ ಯಾವ ರೀತಿ ಬಿಡಿಸೋದು, ಇದು ಯಾವ ರೀತಿ ಪ್ರಭಾವವನ್ನ ಯುವ ಜನತೆಯ ಮೇಲೆ ಬೀರುತ್ತೆ ಅನ್ನೋದನ್ನ ತೋರಿಸಿದ್ರ ಜೊತೆಯಲ್ಲಿ ಹಾಗೇನೆ ಅದನ್ನ ಎದುರಿಸೋದಕ್ಕೆ ಏನೇನು ಅಗತ್ಯ ಇದೆ ಅಂತ ಎಲ್ಲಾ ಪ್ರಯತ್ನಗಳನ್ನ ಈ ಒಂದು ಚಿತ್ರದಲ್ಲಿ ಕಾಣಬಹುದು. ಇನ್ನೊಂದು ಚಿತ್ರ ಅಂತ ಹೇಳಿದ್ರೆ ಜೀವನ ಚೈತ್ರ, 1992 ತೆರೆ ಕಂಡಂತಹ ಚಿತ್ರ. ಇದರಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯವನ್ನು ಕಾಣ್ಬೋದು. ಇದೊಂದು ರೀತಿಯ ಹೃದಯ ಸ್ಪರ್ಶಿ ಚಿತ್ರ ಅಂತಾನೆ ಹೇಳ್ಬೋದು. ಗ್ರಾಮೀಣ ಕುಟುಂಬಗಳ ಮೇಲೆ ಯಾವ ರೀತಿ ಒಂದು ಮದ್ಯದ ದುಷ್ಪರಿಣಾಮ ಇದೆ ಅಂತೇಳಿ, ಯಾವ ರೀತಿ ಕುಟುಂಬದಲ್ಲಿ ಬಿರುಕುಗಳನ್ನ ಕಾಣ್ಬೋದು, ಕುಟುಂಬದ ಗೋಡೆ ಒಡೆಯುವಂತಹ ಎಲ್ಲ ಒಂದು ಕ್ರಿಯೆಗಳು ಇರುತ್ತೆ, ಅಂಥದನ್ನು ಯಾವ ರೀತಿ ನಾವು ಸರಿಪಡಿಸಬಹುದು ಅನ್ನೋದನ್ನು ಈ ಒಂದು ಚಿತ್ರದಲ್ಲಿ ನಾವು ಕಾಣಬಹುದು. ಅನೇಕ ಹಳ್ಳಿಗಳಲ್ಲಿ ಸಾರಾಯಿ ಅಂಗಡಿಗಳನ್ನ ನಿಷೇಧ ಮಾಡೋದಕ್ಕೆ ಪ್ರೇರಣೆಯಾದಂತಹ ಚಿತ್ರ ಅಂತ ಕೂಡ ಹೇಳ್ಬೋದು. ಈಗ ಕೇಳಿ ಜೀವನ ಚೈತ್ರ ಚಲನಚಿತ್ರದಿಂದ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಮೂಗೂರು ಮಲ್ಲಪ್ಪ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ಹಾಗೆಯೇ ಈ ಒಂದು ಸಮಾಜದಲ್ಲಿ ಅನೇಕ ಸಮುದಾಯಗಳ ಮೇಲೆ ಆಗುವಂತಹ ಒಂದು ರೀತಿಯ ತುಳಿತ ಹಾಗೆ ದುಸ್ಥಿತಿ ಏನಿದೆ ಅದನ್ನೆಲ್ಲ ಎತ್ತಿ ತೋರಿಸುವಂತಹ ಚಿತ್ರ ಕಾಟೀರ. ಇದು ಕೂಡ ಗ್ರಾಮೀಣ ಕರ್ನಾಟಕದಲ್ಲಿ ಐತಿಹಾಸಿಕ ಭೂ ಸುಧಾರಣಾ ಕಾಯ್ದೆಗಳ ಅನುಷ್ಠಾನವನ್ನು ಪ್ರತಿಬಿಂಬಿಸುವ ಚಿತ್ರ ಅಂತಲೇ ಹೇಳ್ಬೋದು. ಇದೀಗ ಕಾಟೀರ ಚಿತ್ರದಿಂದ ಹೇಮಂತ್ ಕುಮಾರ್ ಮತ್ತು ರಕ್ಷಿತಾ ಸುರೇಶ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಹಾಗೆ ಸಮಾಜದಲ್ಲಿ ಇನ್ನೊಂದು ರೀತಿಯ ಒಂದು ಹೊಸ ಛಾಪನ್ನ ಮೂಡಿಸಿದಂತಹ ಚಿತ್ರ ಅಂದರೆ ರಾಜಕುಮಾರ ಅಂತ ಹೇಳಿ. ಯಾಕಂದರೆ ಒಂದು ಫ್ಯಾಮಿಲಿಯ ಮೌಲ್ಯಗಳನ್ನ ತಿಳಿಸಿದಂತಹ ಮೂವಿ ಅಂತಲೇ ಹೇಳ್ಬೋದು. ಹಾಗೆ ತಂದೆಯ ಆದರ್ಶಗಳನ್ನ ಪಾಲಿಸುವಂತಹ ಒಬ್ಬ ಪುತ್ರನ ಸವಾಲುಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ಒಂದು ಚಿತ್ರದಿಂದ ನೋಡ್ಬೋದು. ಯಾವ ರೀತಿ ಹೊಂದಾಣಿಕೆಯನ್ನು ಜೀವನವಾಗಿ ನಾವು ರೂಪಿಸ್ಕೊಳ್ಳೋದು ಅನ್ನೋದನ್ನು ಕೂಡ ಈ ಚಿತ್ರದಿಂದ ಕಲಿಬೋದು. ಸಮಯ ಆಗಿದೆ 10:57:37. ನಮ್ಮ ಈ ದಿನದ ಸಿನಿ ಚಿಟ್ಟೆ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಆಗಿದೆ. ಇದುವರೆಗೂ ನಿಮ್ಮ ಜೊತೆ ಆದದ್ದು ನಿಮ್ಮ ಆರ್ಜೆ ಲತಾ. ಇದೀಗ ಈ ಕಾರ್ಯಕ್ರಮದ ಕೊನೆಯಾಗಿ ರಾಜಕುಮಾರ ಚಲನಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ.

0: ಮಾಡಿ ಹೀಗೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
3: ಈ ಸಿನಿಮಾ ರಂಗಕ್ಕೆ ಹೋದ್ಮೇಲೆ ಬೇಡರ ಕಣ್ಣಪ್ಪನಿಂದ ನಮ್ಮ ಇದು ನಮ್ಮ ಜೀವನ ಪ್ರಾರಂಭ ಆಗಿದ್ದು.
2: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ, ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
4: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
2: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

0: ಆಕಾಶವಾಣಿ ಎಫ್ಎಂ ರಾಯಂಬು ಕೇಳ್ತಾ ಇದ್ದೀರಿ. ಸಮಯ 11:43 ನಾವಿದ್ದೇವೆ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಆಪ್ಕಿ ಪಸಂದಲ್ಲಿ ನಿಮ್ಮಿಷ್ಟದ ಗೀತೆಗಳನ್ನ ಕೇಳಿಸುವಂತಹ ಸಮಯ. ಹಳೆಯ ಹಿಂದಿ ಚಲನಚಿತ್ರ ಗೀತೆಗಳಿಗಾಗಿ ನೀವು ರಿಕ್ವೆಸ್ಟ್ ಕಳಿಸಬಹುದು. ಪ್ರತಿದಿನ ಮಧ್ಯಾಹ್ನ 11:00 to 12:00 ತನಕ, ಅದರಲ್ಲೂ ಸೋಮವಾರದಿಂದ ಶನಿವಾರದ ತನಕ. ಮಿಸ್ ಮಾಡೋ ಹಾಗೆ ಇಲ್ಲ. ಈ ಹೊತ್ತನ್ನ ನೀವೇನಾದರೂ ಹಿಂದಿ ಹಳೆಯ ಹಾಡುಗಳ ಪ್ರೇಮಿಯಾಗಿದ್ರೆ ಮತ್ತೆ ಯಾಕೆ ತಡ, ಬೇಗ ಬೇಗ ಮೊಬೈಲ್ನ ಕೈಗೆ ತಗೊಳ್ಳಿ. ನಿಮ್ಮಿಷ್ಟದ ಗೀತೆಯನ್ನು ನೆನಪು ಮಾಡಿಕೊಳ್ತಾ ನಮಗೊಂದು ಸಂದೇಶವನ್ನು ಕಳಿಸಿ. ಬರೀ ನಿಮ್ಮಿಷ್ಟದ ಹಾಡುಗಳು ಮಾತ್ರ ಇರೋದಿಲ್ಲ, ಜೊತೆ ಜೊತೆಯಾಗಿ ಒಂದಷ್ಟು ಇಂಟ್ರೆಸ್ಟಿಂಗ್ ಸಮಾಚಾರವನ್ನು ಕೂಡ ನಾವು ಹೊತ್ತು ತರ್ತೀವಿ. ನಿಮ್ಮ ಹತ್ರವೂ ಕೂಡ ಬಾಲಿವುಡ್ಗೆ ಸಂಬಂಧಪಟ್ಟ ಹಾಗೆ ಹಳೆಯ ಹಿಂದಿ ಚಲನಚಿತ್ರ ಗೀತೆಗಳಿರಬಹುದು, ನಟ ನಟಿಯರಿರಬಹುದು, ಅವರ ಕುರಿತಾಗಿ ತುಂಬಾನೇ ಇಂಟ್ರೆಸ್ಟಿಂಗ್ ಅನಿಸುವಂತಹ ಸಮಾಚಾರ ಇದ್ರೆ ಖಂಡಿತ ನಮ್ಮ ಜೊತೆ ಅದನ್ನು ಕೂಡ ನೀವು ಶೇರ್ ಮಾಡ್ಕೊಳ್ಬಹುದು ಮೆಸೇಜ್ ಮೂಲಕ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರಾಯಂಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಚಂದಾತಿ ಚಂದ ಗೀತೆಗಳನ್ನ ಕೇಳಿಸುವಂತಹ ಸಮಯ ಇದು ಅಂತ ಹೇಳಿದ್ದೀವಿ. ಮತ್ತೆ ಈ ಒಂದು ಕಾರ್ಯಕ್ರಮದ ವಿಶೇಷ ಏನು ಅಂದ್ರೆ, ಪ್ರತಿ ಒಂದು ಹಾಡು ನೀವು ಇಷ್ಟಪಟ್ಟಂತಹ ಗೀತೆ, ನೀವೇ ರಿಕ್ವೆಸ್ಟ್ ಮಾಡಿದಂತಹ ಗೀತೆ. ಯಾರೆಲ್ಲ ಕೂಡ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋಣ. ರಘುನಾರಾಯಣ್ ಬೆಂಗಳೂರಿನಿಂದ, ಸುಧಾಮೂರ್ತಿ ಬೆಂಗಳೂರಿನಿಂದ, ಹಾಗೇನೆ ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ಶತ್ರುಘ್ನ ಸಿನ್ಹಾ ಅವರಿಗಾಗಿ ಒಂದು ಗೀತೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗೆ ನಮಸ್ತೆ ಅಂತ ಹೇಳ್ತಾ ನಮಗೊಂದು ಗೀತೆ ಅಂತ ಮೆಸೇಜ್ ಮಾಡಿದ್ದಾರೆ ಹೀರಾಮಣಿ ವರ್ಮಾ ಹಾಗೂ ಕುಟುಂಬದವರು. ಸುಧಾ, ಜಯಶ್ರೀ, ಸುನಿಲ್ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ನಮಗೂ ಕೂಡ ಒಂದು ಗೀತೆ ಬೇಕು ಅಂತ ರಾಮಕೃಷ್ಣ ರೆಡ್ಡಿ ಗಣಗಳೂರಿನಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬಂದಿದೆ ನಮಗೆ. ಮಂಜುನಾಥ್ ಪಿ ಕಲತಮ್ಮನಹಳ್ಳಿಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೆ ಷಣ್ಮುಖ ಹಳೆಬಾತಿ ಗ್ರಾಮದಿಂದ, ಜಮಖಂಡಿಯಿಂದ ವಿಶ್ವ, ಹಾಗೆ ನಮಸ್ತೆ ಅಂತ ಹೇಳ್ತಾ ನಮಗೊಂದು ಗೀತೆ ಅಂತಿದ್ದಾರೆ ರಾಜೇಂದ್ರ ಬನಶಂಕ್ರಿಯಿಂದ, ಹಾಗೂ ಬೇಟಾ ಚಿತ್ರದ ಹಾಡ್ಬೇಕು ಅಂತಿದ್ದಾರೆ ಶ್ರೀಧರ ಹಾಸನಬಾಳು ಶೃಂಗೇರಿಯಿಂದ. ನೇಮಿಷ್ಟದ ಗೀತೆಯನ್ನು ಕೇಳಿಸೋ

ಮಾಡುವಂತಹ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ. ಒಂದು ಗಂಟೆಯ ಹೊತ್ತಿನಲ್ಲಿ ಹೆಚ್ಚಂದ್ರೆ 10-12 ಹಾಡುಗಳನ್ನ ಕೇಳಿಸಬಹುದು, ಅದು ಸಣ್ಣ ಪುಟ್ಟ ಹಾಡಾದ್ರೆ. ಏನಾದರೂ 6-7 ನಿಮಿಷದ ಗೀತೆಗಳನ್ನ ನೀವೇನಾದರೂ ರಿಕ್ವೆಸ್ಟ್ ಮಾಡಿದ್ರೆ ಆಗ ಅಷ್ಟೊಂದು ಹಾಡುಗಳನ್ನು ಕೂಡ ಕೇಳಿಸೋದಕ್ಕೆ ಆಗಲ್ಲ. ಮತ್ತೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಹಾಡನ್ನು ಅರ್ಧದಲ್ಲಿ ಕೊನೆ ಮಾಡೋದಿಲ್ಲ. ಈ ವಿಷಯ ನಮಗೆ ಗೊತ್ತಿದ್ದೇ ಇರುತ್ತೆ, ನಿಮಿಷದ ಗೀತೆಗಳು ಒಂದಾದ ಮೇಲೆ ಒಂದರಂತೆ ಕೇಳಿಸ್ತಾ ಇದ್ದೀವಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರಾಯಂಬು. ನೀವು ಕೂಡ ಸಂದೇಶ ಕಳಿಸಬೇಕು ಅಂತಿದ್ರೆ ಗೊತ್ತಲ್ಲ, ನಮ್ಮ ನಂಬರ್ 9480901013.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ನೀವು ಕೂಡ ಇಂಟ್ರೆಸ್ಟಿಂಗ್ ಟ್ರಿವಿಯಾ ನಿಮ್ಮ ಹತ್ರ ಇದ್ರೆ ಹಂಚ್ಕೊಳ್ಬಹುದು ಅಂತ ಹೇಳಿದ್ದೆ. ಅದಕ್ಕೆ ಎನ್ ಆರ್ ಪ್ರಸಾದ್ ಅವರು ಸಂದೇಶ ಕಳಿಸಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ, ಅಷ್ಟೇ ವಿಸ್ತಾರವಾಗಿರುವಂತಹ ಟ್ರಿವಿಯಾ ಇದು. ಇಂಟ್ರೆಸ್ಟಿಂಗ್ ಮಾಹಿತಿ ಹೀಗಿದೆ ನೋಡಿ. ಜಾನಿ ಮೇರಾ ನಾಮ್ ಸಿನಿಮಾದ್ದು, 1970ರಲ್ಲಿ ತೆರೆಕಂಡಂತಹ ಗೋಲ್ಡನ್ ಜುಬ್ಲಿ ಹಿಟ್ ಸಿನಿಮಾ ಇದು. ಈ ಒಂದು ಚಿತ್ರ ಒಟ್ಟಾರೆಯಾಗಿ ಅಸ್ಟ್ರಾಲಜಿ ಹಾಗೆ ಗುರುದಕ್ಷಿಣೆ ಮತ್ತೆ ದಂತವೈದ್ಯರು, ಒಂದು ಸಿನಿಮಾದ ಕುರಿತಾಗಿನ ಪ್ಯಾಷನ್ ಹಾಗೆ ಅದರ ಕುರಿತಾಗಿನ ಪರಿಶ್ರಮ, ಶಿಸ್ತು ಮತ್ತೆ ಬದುಕಿನ ಚಾಲೆಂಜಸ್ನ ಕುರಿತಾಗಿ ಹೇಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಗುಲ್ಶನ್ ರಾಯ್ ಅವರು ಒರಿಜಿನಲ್ ಆಗಿ ಫಿಲಂ ಡಿಸ್ಟ್ರಿಬ್ಯೂಟರ್ ಆಗಿದ್ದವರು, ಸಿನಿಮಾ ವಿತರಕರಾಗಿದ್ದವರು. ಇವರಿಗೆ ಒಂದು ಸಿನಿಮಾನ ನಿರ್ಮಾಣ ಮಾಡಬೇಕು ಅಂತ ಆಸೆ ಆಗತ್ತೆ. ಆಗ ಬಿ ಆರ್ ಚೋಪ್ರಾ ಅವರ ಹತ್ರ ಈ ಮಾತನ್ನ ಹೇಳಿದಾಗ ಅವರು ಹೇಳ್ತಾರೆ, ಬಿ ಆರ್ ಚೋಪ್ರಾ, ನೀನು ಒಳ್ಳೆಯ ಡಿಸ್ಟ್ರಿಬ್ಯೂಟರ್ ಅಷ್ಟೇ, ಕೋ ಪ್ರೊಡ್ಯೂಸರ್ ಆಗಿ ಈಗಾಗಲೇ ನೀನು ದುಡ್ಡನ್ನು ಕಳ್ಕೊಂಡಿದ್ಯಾ, ಪ್ರೊಡ್ಯೂಸರ್ ಆಗೋಕ್ಕೆ ನೀನು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಗುಲ್ಶನ್ ರಾಯ್ ಅವರು ಈ ಒಂದು ವಿಚಾರವನ್ನು ಚಾಲೆಂಜಿಂಗ್ ಆಗಿ ತಗೊಳ್ತಾರೆ. ಅದು ಹೇಗಾಗಲ್ಲ, ನಾನು ಈ ಸವಾಲನ್ನ ಸ್ವೀಕರಿಸ್ತೀನಿ ಅಂತ ಹೇಳಿ ಪ್ರೊಡಕ್ಷನ್ ಕಂಪ್ನಿ ತೆಗಿಬೇಕು ಅಂತ ಅನ್ಕೊಳ್ತಾರೆ. ಮತ್ತೆ ಇದಕ್ಕಾಗಿ ಇವರು ತುಂಬಾ ನಂಬುವಂತಹ ಒಬ್ಬ ಅಸ್ಟ್ರಾಲಜರ್ ಹತ್ರ ಹೋಗ್ತಾರೆ. ಹೋಗಿ ಹೋಶಿಯಾರ್ಪುರ್ ಅನ್ನುವಂತಹ ಜಾಗದಲ್ಲಿ ಇದ್ದಂತಹ ಗುರು ಅವರು, ಭಿರ್ಗು ಅಂತ ಹೇಳಿ ಅವರ ಹೆಸರು, ಅವರು ಹೇಳ್ತಾರೆ ಹೇಗೆ ಪ್ರೊಡಕ್ಷನ್ ಶುರು ಮಾಡೋದು ಮತ್ತೆ ಅದಕ್ಕೇನು ಹೆಸರಿಡೋದು ಅಂತ ಅವರನ್ನು ಕೇಳಿದಾಗ ಅವರು ಹೇಳ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ಜನರ ಹೆಸರು ಕೂಡ ಇರೋ ಹಾಗೆ ಇಡಬೇಕು ನೀನು, ಒಂದು ಕೆಲಸ ಮಾಡು ತ್ರಿಮೂರ್ತಿ ಅಂತ ಹೆಸರಿಟ್ಬಿಡು ಅಂತ ಹೇಳ್ತಾರೆ. ಹಾಗೆ ತ್ರಿಮೂರ್ತಿ ಅಂತ ಹೆಸರಿಡ್ತಾರೆ. ಮತ್ತೆ ಬ್ರಹ್ಮನಿಗಾಗಿ ಹೂವಿನ ಚಿತ್ರ, ಹಾಗೆ ವಿಷ್ಣುವಿಗಾಗಿ ಚಕ್ರದ ಚಿತ್ರ, ಹಾಗೆ ಶಿವನಿಗಾಗಿ ತ್ರಿಶೂಲದ ಚಿತ್ರ ಇರುವ ಹಾಗೆ ಲೋಗೋನ ಡಿಸೈನ್ ಮಾಡಿಸ್ಕೊಳ್ತಾರೆ. ಮತ್ತೆ ಹೀಗೆ ಶುರುವಾಗತ್ತೆ ಇವರ ತ್ರಿಮೂರ್ತಿ ಪ್ರೊಡಕ್ಷನ್ ಕಂಪನಿ. ಮತ್ತೆ ಇವರು ಅಸ್ಟ್ರಾಲಜರ್ ತುಂಬಾನೇ ಪರ್ಟಿಕ್ಯುಲರ್ ಆಗಿರ್ತಾರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ. ಜಿ ಅನ್ನುವಂತಹ ಲೆಟರಿಂದನೇ ಶುರು ಆಗುವಂತಹ ಡೈರೆಕ್ಟರ್ನ ಹುಡುಕು ನೀನು ಅಂತ ಹೇಳ್ತಾರೆ. ಹಾಗಿರ್ಬೇಕಾದ್ರೆ ಡೈರೆಕ್ಟರ್ ಯಾರಪ್ಪ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಗೋಲ್ಡಿ ಆನಂದ್ ನೆನಪಾಗ್ತಾರೆ. ಹೌದು, ವಿಜಯ್ ಆನಂದ್ ಅವರಿಗೆ ಗೋಲ್ಡಿ ಆನಂದ್ ಅಂತಲೇ ಆಗ ಕರೀತಾ ಇದ್ದದ್ದು ಇಂಡಸ್ಟ್ರಿಯಲ್ಲಿ. ಹಾಗಾಗಿ ಅವನನ್ನು ಇವರು ಅಪ್ರೋಚ್ ಮಾಡ್ತಾರೆ. ಹೋದಾಗ ವಿಜಯ್ ಆನಂದ್ ಅವರು ಹೇಳ್ತಾರೆ, ಓಕೆ ನಾನೇನೋ ಸಿನಿಮಾ ಮಾಡ್ತೀನಿ, ಆದರೆ 5 ಲಕ್ಷ ಚಾರ್ಜ್ ಮಾಡ್ತೀನಿ ಅಂತ. ಆಗ ಗುಲ್ಶನ್ ರಾಯ್ ಅವರು ಹೇಳ್ತಾರೆ, ಇಲ್ಲ ಇಲ್ಲ 5 ಲಕ್ಷ ಅಂತ ಆಗೋದಿಲ್ಲ, 5,000 ಅಡ್ವಾನ್ಸ್ ಅಂತ ಕೊಡ್ತೀನಿ, ಮತ್ತು ಸಿನಿಮಾದ ಪ್ರಾಫಿಟ್ ಏನಿರುತ್ತೆ ಅದರಲ್ಲಿ 1/3 ನಿಮಗೆ, 33.33% ಅಷ್ಟು ನಿಮಗೆ ಅಂತ. ಈ ಒಂದು ಮಾತಿಗೂ ಕೂಡ ವಿಜಯ್ ಆನಂದ್ ಅವರು ಒಪ್ಕೊಳ್ತಾರೆ. ಹಾಗೆಯೇ ಈಗ ಸಿನಿಮಾದ ಹೀರೋ ಯಾರಾಗಬೇಕು ಅನ್ನೋಂಥ ಡಿಸ್ಕಷನ್ ಬರುತ್ತೆ. ರಾಜ್ ಕಪೂರ್, ದಿಲೀಪ್ ಕುಮಾರ್ ಹಾಗೆ ದೇವಾನಂದ್ ಅವರು ಇಂಡಸ್ಟ್ರಿಯನ್ನು ಆಳ್ತಾ ಇರ್ತಾರೆ. ರಾಜ್ ಕಪೂರ್ ಅವರು ಮೇರಾ ನಾಮ್ ಜೋಕರ್ ಸಿನಿಮಾದ ಪ್ರೊಡಕ್ಷನಲ್ಲಿ ಬ್ಯುಸಿ ಆಗಿರ್ತಾರೆ. ಹಾಗೆ ದಿಲೀಪ್ ಅವರ ಗೋಪಿ ಸಿನಿಮಾ ಭರ್ಜರಿಯಾಗಿ ಚಿತ್ರೀಕರಣಗೊಳ್ತಾ ಇರುತ್ತೆ. ಮತ್ತೆ ಇವರಿಬ್ಬರಿಗೂ ಸರಿಯಾದಂತಹ ಕಾಂಪಿಟೇಷನ್ ಅಂದರೆ ದೇವಾನಂದ್ ಅವರು ಅಂತ

ಯೋಚನೆ ಮಾಡಿ ವಿಜಯಾನಂದ್ ಅವರು ಹೇಳ್ತಾರೆ, ಇವನು ನನ್ನ ಸಹೋದರ ಆಗಿರೋದ್ರಿಂದ ಫೀಸ್ನಲ್ಲೂ ಕೂಡ ಸ್ವಲ್ಪ ಕಡಿಮೆ ಮಾಡಿಸೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗೆ ದೇವಾನಂದ್ ಅವರು ಫಿಕ್ಸ್ ಆಗ್ತಾರೆ. ಮತ್ತೆ ಇವರ ಜೊತೆಯಾಗಿ ನಡೆಸೋದಕ್ಕೆ ಸಹೋದರ ಕೂಡ ವಿಲನ್ ಆಗಿರಬೇಕು ಅಂತ ಆದಾಗ ಪ್ರಾಣ್ ಅವರನ್ನ ಯೋಚನೆ ಮಾಡಿ 1950-60 ದಶಕದಲ್ಲಿ ಹೀರೋಗಿಂತ ಹೆಚ್ಚಾಗಿ ಹಣವನ್ನ ತೆಗೆದುಕೊಳ್ತಾ ಇದ್ದಂತಹ ಪ್ರಾಣ್ ಅವರನ್ನ ಅಪ್ರೋಚ್ ಮಾಡ್ತಾರೆ. ಮಾಡಿ ಅವರಿಗೂ ಕೂಡ ಒಪ್ಪಿಸ್ತಾರೆ ಸಿನಿಮಾಕ್ಕೆ. ಮಜಾ ಏನು ಅಂದ್ರೆ, ಪ್ರಾಣ್ ಅವರು 6 ತಿಂಗಳ ಕಾಲ ತುಂಬಾನೇ ಬ್ಯುಸಿ ಇರ್ತಾರೆ. ಬ್ಯುಸಿ ಇದ್ರೂ ಕೂಡ ಇವರ ಕಮಿಟ್ಮೆಂಟ್, ಗುಲ್ಶನ್ ರಾಯ್ ಅವರು ಇರಬಹುದು ಅಥವಾ ವಿಜಯಾನಂದ್ ಅವರು ಇರಬಹುದು, ಇವರು ಮಾತಾಡ್ತಿದ್ದಂಥ ರೀತಿ, ಸಿನಿಮಾದ ಕುರಿತಾಗಿ ಇವರಿಗಿದ್ದಂಥ ಕ್ಲಾರಿಟಿಯನ್ನು ನೋಡಿ ಆಗಲ್ಲ ಅಂತ ಹೇಳಿ ಹೊರಗಡೆ ಕಳಿಸ್ದವರು, ಹೊರಗಡೆ ಹೋಗ್ತಿದ್ದವ್ರನ್ನ ಮತ್ತೆ ವಾಪಸ್ ಕರೆದು ಇಲ್ಲ ಇಲ್ಲ ಈ ಒಂದು ಸಿನಿಮಾದಲ್ಲಿ ನಾನು ನಟಿಸ್ತೀನಿ ಅಂತ ಹೇಳಿ ಡೇಟ್ಸ್ನ ಕೊಟ್ರಂತೆ. ಹಾಗೆ ವಿಜಯಾನಂದ್ ಅವರು, ಪ್ರಾಣ್ ಅವರು, ದೇವಾನಂದ್ ಅವರು ಎಲ್ಲ ಬಂದಾಯಿತು. ಮತ್ತೆ ಹೀರೋಯಿನ್ ಯಾರು ಅಂದರೆ ಹೆಚ್ಚಾಗಿ ಹಣ ಕೇಳದಂತಹ ಹೇಮಾ ಮಾಲಿನಿ ಅವ್ರನ್ನ ತಗೊಳ್ಳೋಣ. ಹೇಗಿದ್ರು ಇಂಡಸ್ಟ್ರಿಗೆ ಅವರಿನ್ನು ಹೊಸದಾಗಿ ಕಾಲಿಡ್ತಾ ಇದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಹೀಗೆ ಯೋಚನೆ ಮಾಡಿ ಹೇಮಾ ಮಾಲಿನಿ ಅವ್ರನ್ನು ಕರ್ಕೊಂಡ್ಬರ್ತಾರೆ. ಮತ್ತೆ ಡ್ಯಾನ್ಸರ್ ಬೇಕಾಗಿರುತ್ತೆ, ಪದ್ಮಾ ಖನ್ನಾ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಮತ್ತೆ ಪದ್ಮಾ ಖನ್ನಾ ಅವರ ಜೊತೆಯಾಗಿ ಇರುವಂತಹ ಒಂದೇ ಒಂದು ಪ್ರಾಬ್ಲಮ್ ಏನು ಅಂದ್ರೆ, ತುಂಬಾನೇ ಪಾನ್ ಹಾಕಿ ಹಾಕಿ ಅವರ ಹಲ್ಲುಗಳೆಲ್ಲ ಕೆಂಪು ವರ್ಣಕ್ಕೆ ತಿರುಗಿಬಿಟ್ಟಿತ್ತಂತೆ. ಹಾಗಾಗಿ ಡೆಂಟಿಸ್ಟ್ ಚಾರ್ಜಸ್ನು ಕೂಡ ನಾವು ಪ್ರೊಡಕ್ಷನ್ ಕಡೆಯಿಂದಲೇ ಭರಿಸ್ತೀವಿ. ನೀವು ಮೊದಲು ಹಲ್ಲನ್ನು ಚೆನ್ನಾಗಿ ಪಳಪಳ ಅನ್ನೋ ಹಾಗೆ ನೀಟ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿ ಪದ್ಮಾ ಖನ್ನಾ ಅವರನ್ನು ಕೂಡ ಈ ಒಂದು ಸಿನಿಮಾಕ್ಕೆ ನಿಕ್ಕಿ ಮಾಡಿಕೊಂಡ್ರಂತೆ. ಹೀಗಾಯ್ತು ಕತೆ. ಮತ್ತಷ್ಟು ಕತೆ ಇದೆ, ಆದರೆ ಅದಕ್ಕೂ ಮುಂಚೆ ಒಂದು ಹಾಡು.

0: कैच द रेन, बारिश के पानी की एक एक बूंद को हमें बचाना है। तो मेरा खास आग्रह है, वर्षा का बूंद बूंद पानी हम मिलकर के बचाएं।
1: Where there's water, there's life. Come, let us adopt rain water harvesting techniques in our homes and offices. Let us build recharge pits and shafts, fix defunct bore wells, remove silt from water bodies, plant as many trees as possible. This monsoon, let us join Catch the Rain campaign.
2: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
3: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿ ಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
4: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
3: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
5: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 PM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು. ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಇಂಟ್ರೆಸ್ಟಿಂಗ್ ಟ್ರಿವಿಯಾನ ಎನ್ ಆರ್ ಪ್ರಸಾದ್ ಅವರು ಹಂಚಿಕೊಂಡಿದ್ದಾರೆ. ಎರಡು ಸೆಗ್ಮೆಂಟ್ನಲ್ಲಿ ಹೇಳ್ತಾ ಇದ್ವಿ. ಜಾನಿ ಮೇರಾ ನಾಮ್ ಚಿತ್ರದ ಕುರಿತಾಗಿನ ಇಂಟ್ರೆಸ್ಟಿಂಗ್ ವಿಷಯ ಇದು. ಆ್ಯಕ್ಚುಲಿ ಈ ಸಿನಿಮಾಕ್ಕೆ ಪ್ರತಿಯೊಬ್ಬ ನಟರನ್ನು ಕರೆದುಕೊಂಡು ಬಂದಿದ್ದು ಕೂಡ ಒಂದು ಒಳ್ಳೆಯ ಇಂಟ್ರೆಸ್ಟಿಂಗ್ ಸಮಾಚಾರನೇ. ಹೇಗೆ ಗೊತ್ತಾ? ಈ ಒಂದು ಚಿತ್ರದಲ್ಲಿ ಪ್ರೇಮ್ನಾಥ್ ಅವರು ಕೂಡ ಮುಖ್ಯ ವಿಲನ್ ಆಗಿ ಕಾಣಿಸ್ಕೊಂಡಿರೋದನ್ನ ನೀವು ನೋಡಿರಬಹುದು. ಇದೇ ಗುರುದಕ್ಷಿಣೆಯ ಕಥೆ. ಏನು ಅಂದರೆ, ವಿಜಯಾನಂದ್ ಅವರು ನಾಟಕಗಳಲ್ಲಿ ಪಾರ್ಟ್ ಮಾಡಬೇಕಾದ್ರೆ ಒಂದು ಸಲ ಕಂಟೆಸ್ಟ್ಗೆ ಪ್ರೇಮನಾಥ್ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ರಂತೆ, ಮತ್ತೆ ಅವರೇ ತೀರ್ಪುಗಾರರಾಗಿ ಬಂದಿದ್ರಂತೆ. ಬಂದು ವಿಜಯಾನಂದ್ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ರಂತೆ ಆ ಒಂದು ಸ್ಪರ್ಧೆಯಲ್ಲಿ. ಇದಾದ ನಂತರ ಸಿನಿಮಾ ಮಾಡಬೇಕಾದ್ರೆ ಅದೇ ಒಂದು ವಿಷಯವನ್ನು ನೆನಪಿಟ್ಕೊಂಡು ಪ್ರೇಮನಾಥ್ ಅವರನ್ನ ವಿಲನ್ ಆಗಬೇಕು ನೀವು ಅಂತ ಹೇಳಿ ಸಂಪರ್ಕಿಸಿದಾಗ ಓಕೆ ಅಂತ ಹೇಳಿದ್ರಂತೆ. ಹಾಗೆ ವಿಜಯಾನಂದ್ ಅವರು ಗುರುವಿಗೆ ತಮ್ಮ ಸಿನಿಮಾದಲ್ಲಿ ಅವಕಾಶ ಕೊಟ್ಟು ಗುರುದಕ್ಷಿಣೆ ಕೊಟ್ಟರು ಅಂತ ಹೇಳಬಹುದು ಅಂತ ಹೇಳ್ತಿದ್ದಾರೆ. ಹಾಗೆಯೇ ಸಿನಿಮಾದ ಶೂಟಿಂಗ್ನ ವಿಚಾರಕ್ಕೆ ಬಂದರೆ ಫಿಲ್ಮ್ಸ್ಥಾನ್ ಹಾಗೆ ಫಿಲ್ಮ್ ಸಿಟಿಯಲ್ಲಿ ಇಂಡೋರ್ ಶೂಟಿಂಗ್ ನಡೆಯಿತು. ಹಾಗೆಯೇ ಔಟ್ಡೋರ್ ಶೂಟಿಂಗ್ ಅನ್ನೋದು ನಲಂದ ಮತ್ತು ರಾಜಗೀರ್, ಬಿಹಾರ ರಾಜ್ಯದಲ್ಲಿ ಇರುವಂತಹ ನಲಂದ ಮತ್ತು ರಾಜಗೀರ್ ಕಡೆಗಳಲ್ಲಿ ನಡೀತು. ದೇವಾನಂದ್ ಅವರು ಶೂಟಿಂಗ್ ನಡೀಬೇಕಾದ್ರೆ, ಔಟ್ಡೋರ್ ಶೂಟಿಂಗ್ ನಡೀಬೇಕಾದ್ರೆ ಪ್ರತಿ ದಿನವೂ ಕೂಡ ಒಬ್ಬರು ಶ್ವೇತ ವಸ್ತ್ರಧಾರಿ ಬಂದು ಶೂಟಿಂಗ್ನ ನೋಡ್ತಾ ಇರೋದನ್ನ ಗಮನಿಸ್ತಾ ಇದ್ರಂತೆ. ಸುಮಾರು ಒಂದು ವಾರಗಳ ಕಾಲ ಅವರು ಶ್ವೇತ ವಸ್ತ್ರಧಾರಿ ಬಂದು ನಿಲ್ತಾ ಇದ್ರಂತೆ ಶೂಟಿಂಗ್ ನಡೀಬೇಕಾದ್ರೆ. ದೇವಾನಂದ್ ಅವರಿಗೆ ಅನಿಸ್ತಂತೆ, ಇವ್ರು ಯಾರಿದು ತಿಳ್ಕೊಬೇಕಲ್ಲ ಅಂತ ಹೇಳಿ ಅವ್ರನ್ನ ಕರೆದು ಮಾತಾಡಿಸಿದಾಗ ಗೊತ್ತಾಯ್ತಂತೆ ಅದು ಜಯಪ್ರಕಾಶ್ ನಾರಾಯಣ್ ಅಂತ ಹೇಳಿ. ಅದಾದ ಮೇಲೆ ಅವ್ರಿಗೆ ಇಲ್ಲೇ ಕೂತ್ಕೊಂಡು ನೋಡಿ, ಚೇರ್ ಹಾಕಿಸ್ಕೊಡ್ತೀವಿ, ಆರಾಮಾಗಿ ನೋಡಬಹುದಲ್ಲ ಅಂತ ಹೇಳಿದ್ರೆ ಜೆ ಪಿ ಅವರಂದ್ರಂತೆ, ಇಲ್ಲ ಇಲ್ಲ, ನಾನು ಎಲ್ಲ ಜನರ ಹಾಗೆ ಸಾಮಾನ್ಯನ ಹಾಗೆ ನೋಡ್ತೀನಿ ಶೂಟಿಂಗ್ನ ಅಂತ ಹೇಳಿ. ನಲಂದಾದಲ್ಲಿ ಶೂಟಿಂಗ್ ನಡೆಯುವಷ್ಟು ಕಾಲವೂ ಕೂಡ ಜೆ ಪಿ ಅವರು ಹೀಗೆ ಬಂದು ಈ ಒಂದು ಸಿನಿಮಾದ ಶೂಟಿಂಗ್ನ ನೋಡಿದ್ರಂತೆ. ಇದಾದ ನಂತರ ರಾಜಕೀಯದ ಕಡೆ ದೇವಾನಂದ್ ಅವರು ಇಂಟ್ರೆಸ್ಟ್ ತಗೊಂಡಾಗ ಜೆ ಪಿ ಅವರನ್ನೇ ಸಲಹೆಗಾರರನ್ನಾಗಿ ಯೋಜಿಸ್ಕೊಂಡ್ರಂತೆ. ಅವರ ಸಲಹೆಗಳನ್ನು ಯಾವಾಗಲೂ ಕೂಡ ತೆಗೆದುಕೊಳ್ತಾ ಇದ್ರಂತೆ. ಇನ್ನು ಸಿನಿಮಾ ರಿಲೀಸ್ ಆಯಿತು, ರಿಲೀಸ್ ಆದಮೇಲೆ ಬ್ಲಾಕ್ ಬಸ್ಟರ್ ಮೂವಿ ಆಗಿದ್ದಂತೆ.

ಇತಿಹಾಸ. 50 ವಾರಗಳ ಕಾಲ ಈ ಒಂದು ಸಿನಿಮಾ ನಡೆಯಿತು. ಗುಲ್ಷನ್ ರಾಯ್ ಅವರು 1.5 ಕೋಟಿಯಷ್ಟು ಇನ್ವೆಸ್ಟ್ ಮಾಡಿದರೆ 9 ತಿಂಗಳಲ್ಲಿ ಇವರಿಗೆ ಬರೋಬ್ಬರಿ 8 ಕೋಟಿ ಹಣ ವಾಪಸ್ ಬಂದಿತ್ತು. ಹೀಗೆ ಅದ್ಭುತವಾದಂತಹ ಸಿನಿಮಾ ಆಯಿತು. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ಇದಕ್ಕೂ ಮುಂಚೆ ಹೇಳಿದ್ವಲ್ಲ ಮೇರಾ ನಾಮ್ ಜೋಕರ್ ಹಾಗೆ ಗೋಪಿ ಚಿತ್ರದ ಕುರಿತಾಗಿ ಇವೆರಡೂ ಕೂಡ ಫ್ಲಾಪ್ ಆಯಿತು, ಆದರೆ ಈ ಒಂದು ಸಿನಿಮಾ ಮಾತ್ರ ಸೂಪರ್ ಹಿಟ್ ಮೂವಿ ಆಯಿತು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎನ್ ಆರ್ ಪ್ರಸಾದ್ ಅವರೇ. ನಿಮ್ಮ ಒಂದು ಟ್ರಿವಿಯಾ ನಮ್ಮ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿದೆ.

ಆಕಾಶವಾಣಿ ಎಫ್ಎಂ ರಾಂಬೋ ಕೇಳ್ತಾ ಇದ್ದೀರಿ. ದಿಲೀಪ್ ಕಲ್ಯಾಣ್ಕರ್ ಅವರು ಇವತ್ತು 80th ಬರ್ತ್ಡೇ ಶತ್ರುಘ್ನ ಸಿನ್ಹಾ ಅವರದು ಅಂತ ಹೇಳಿ ನೆನಪು ಮಾಡಿಕೊಂಡಿದ್ದಾರೆ. ಹಾಗೆಯೇ ಬಿ ಸರೋಜಾದೇವಿ ಅವರ ಮೊದಲ ಡೆತ್ ಆನಿವರ್ಸರಿ ಅಂತ ಕೂಡ ನೆನಪು ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಶೀಲಾ ರಮಣಿ ಅವರ 11th ಡೆತ್ ಡೇ ಅಂತ ಹೇಳಿ ನೆನಪು ಮಾಡಿಕೊಂಡಿದ್ದಾರೆ. ಮತ್ತು ಆ್ಯಕ್ಟರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಧೀರಜ್ ಕುಮಾರ್ ಅವರದ್ದು ಕೂಡ ಮೊದಲ ಡೆತ್ ಡೇ ಅಂತ ಹೇಳಿ ಮೆಸೇಜ್ ಮಾಡ್ತಿದ್ದಾರೆ. ಇವರೆಲ್ಲರನ್ನು ಕೂಡ ನೆನಪು ಮಾಡ್ಕೊಳ್ತಾನೆ. ಶತ್ರುಘ್ನ ಸಿನ್ಹಾ ಅವರ ನೆನಪಿಗಾಗಿ ದೋಸ್ತಾನ ಚಿತ್ರದ ಹಾಡಬೇಕು ಅಂತ ಹೇಳ್ತಾ ಇದ್ದಾರೆ. ದೋಸ್ತಾನ ಚಿತ್ರದ ಹಾಡು ಇದೀಗ ನಿಮಗೋಸ್ಕರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋಗೆ ಬಹಳಷ್ಟು ಜನ ಮೆಸೇಜ್ ಕಳಿಸಿದ್ದಾರೆ. ಒಳ್ಳೆಯ ಇನ್ಫಾರ್ಮೇಶನ್, ಒಳ್ಳೆಯ ವಾಯ್ಸ್ ಅಂತ ಹೇಳಿ ಗೀತಾ ಶ್ರೀನಾಥ್ ಅವರು ಸಂದೇಶ ಕಳಿಸಿದ್ದಾರೆ. ನಮಗಾಗಿ ಒಂದು ಹಾಡು ಅಂತ ಹುವಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಮಂಗಳ ಮೈಸೂರಿನಿಂದ, ಹಾಗಿದ್ರೆ ದೇವಾನಂದ್ ಅವರಿಗೆ 1/3 ಸಂಭಾವನೆ ಸಿಕ್ತಾ ಅಂತ ಕೇಳ್ತಿದ್ದಾರೆ. ಹೌದು, ಸಿಕ್ತು. ಅಂದರೆ 8 ಕೋಟಿ ಲಾಭದಲ್ಲಿ 33.33%, 33.33% ಲಾಭ ಅವರಿಗೆ ಕೊಡಲಾಯಿತು. ಹಾಗೆ ಸುಧಾಮೂರ್ತಿ ಒಳ್ಳೆಯ ಇನ್ಫಾರ್ಮೇಶನ್ ಅಂತಿದ್ದಾರೆ. ಹಾಗೆಯೇ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಸಂದೇಶ ಕಳಿಸಿ ನಮಗೊಂದು ಹಾಡಬೇಕು ಅಂತ ಹೇಳ್ತಿದ್ದಾರೆ. ನಮಗಾಗಿ ಹೇಮಮಾಲಿನಿ ಅವರ ಹಾಡಬೇಕು ಅಂತ ಹೇಳಿ ನವೋದಯ ನಾಗರಾಜ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ವಾಸುಕಿ ಡೊಯ್ಜೋಡೆ ಸಾಗರದಿಂದ ಸಂದೇಶ ಕಳಿಸಿದರೆ ವಾಣಿ ಜೈರಾಮ್ ಸದಾಶಿವ ಹುಲಗೂರ ಬನಶಂಕರಿಯಿಂದ ಮೆಸೇಜ್ ಮಾಡ್ತಿದ್ದಾರೆ. ಹಾಗೆ ಹೇಗಿದ್ದೀರಿ ನನಗಾಗಿ ಒಂದು ಗೀತೆ ಅಂತ ಉಷಾ ನಾಗರಬಾವಿಯಿಂದ, ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ಮುಕುಂದ ರೂಪ ಮತ್ತು ರಮೇಶ್ ಅವರು ಕೋರಮಂಗಲದಿಂದ, ಹಾಗೆಯೇ ನಮಗೂ ಕೂಡ ಒಂದು ಹಾಡು ಅಂತ ಗೋವಿಂದ ಮೆನನ್ ಕೋಲಾರದಿಂದ, ಮತ್ತು ಬೂದಿಗೆರೆ ಮುರಳಿ ಅವರ ಸಂದೇಶ ಕೂಡ ನಮಗೆ ತಲುಪಿದೆ. ದೇವಾನಂದ ಇಟಗಿ ಶಿವಮೊಗ್ಗದಿಂದ ಮೆಸೇಜ್ ಕಳಿಸಿದ್ದಾರೆ. ಹಾಗೆಯೇ ನಮಗಾಗಿ ಇಂತಿ ನಿನ್ನ ಪ್ರೀತಿಯ ಚಿತ್ರದ ಹಾಡು ಬೇಕು ಅಂತ ಹೇಮಾ ಶ್ರೀನಿವಾಸ್ ಅವರು ಮೆಸೇಜ್ ಮಾಡ್ತಿದ್ದಾರೆ. ಆದರೆ ಸಾರಿ, ಇಂತಿ ನಿನ್ನ ಪ್ರೀತಿಯ ಕನ್ನಡದ ಹಾಡನ್ನು ಕೇಳಿಸೋದಕ್ಕೆ ಇದು ಸೂಕ್ತ ಸಮಯ ಅಲ್ಲ. ಆದರೆ ಬೇರೆ ಸಮಯದಲ್ಲಿ ಖಂಡಿತ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಇದ್ವಿ. ಶಾಂತಿನಿ ಹಾಸನದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಕಿಶನ್ ರೋಷನ್ ಅವರ ಸಂದೇಶ ಕೂಡ ನಮಗೆ ತಲುಪಿದೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕೂಡ ಸಂದೇಶ ಕಳಿಸಿದ್ರಿ, ಹಾಗೆಯೇ ಒಳ್ಳೆಯ ಇನ್ಫಾರ್ಮೇಷನ್ ಅಂತ ಎಲ್ಲರೂ ಕೂಡ ಮೆಸೇಜ್ ಮಾಡ್ತಾ ಇದ್ದೀರಿ. ನಿಮಗೂ ಕೂಡ ಧನ್ಯವಾದಗಳು. ಹಾಗೆಯೇ ವಿಷಯ ಕೊಟ್ಟವರಿಗೂ ಕೂಡ ತುಂಬು ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀವಿ. ಎಷ್ಟೊಂದು ಸುಂದರವಾದಂತಹ ವಿವರಣೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ದೋಸ್ತಾನದಲ್ಲಿ ನನ್ನ ಕಥೆ ಆಗಿದೆ, ನಾನು ಕೂಡ ದೋಸ್ತನ ಕುರಿತಾಗಿ ಒಂದಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಮೆಸೇಜ್ ಮಾಡಿದ್ದಾರೆ. ಆಪ್ಕಿ ಪಸಂದ್ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಮತ್ತಷ್ಟು ಜನ ಸಂದೇಶ ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕಾಗಿ ಧನ್ಯವಾದಗಳು. ಇವತ್ತಾಗಲೇ ತುಂಬಾ ಮಾತಾಡಿದ್ದೀವಿ, ಅದಕ್ಕಾಗಿ ಮತ್ತಷ್ಟು ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ಇವತ್ತಿನ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್.

ಆಕಾಶವಾಣಿ ಎಫ್ಎಂ ರೈನ್ ಬೋ ಕೇಳ್ತಾ ಇದ್ದೀರಿ. ಸೋಮವಾರದಿಂದ ಶನಿವಾರದ ತನಕ 11 to 12 ತನಕ ನಿಮ್ಮಿಷ್ಟದ ಆಪ್ಕಿ ಪಸಂದಲ್ಲಿ ಚಂದದ ಗೀತೆಗಳನ್ನ ನೀವು ಕೇಳಬಹುದು, ಕೇಳಿಸಬಹುದು. ಹೌದು, ಯಾರೆಲ್ಲ ಕೂಡ ಈ ಕಾರ್ಯಕ್ರಮದ ಭಾಗ ಆದ್ರಿ, ನಮ್ಮ ಜೊತೆಯಾದ್ರಿ, ಮಾತು ಕತೆ ಹರಟೆ ಹಾಸ್ಯ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ಆದರೆ ಹಿಂದಿ ಚಲನಚಿತ್ರದ

ಕುರಿತಾಗಿ ಇರಬೇಕು ಅಷ್ಟೇ ಈ ಎಲ್ಲವೂ ಕೂಡ. ಯಾರೆಲ್ಲ ಕೂಡ ತುಂಬು ಪ್ರೀತಿಯಿಂದ ಸಂದೇಶ ಕಳಿಸಿದ್ರೆ ನಿಮ್ಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಕೊನೆಯ ಗೀತೆ ಚಾಂದಿನಿ ಚಿತ್ರದಿಂದ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ, ಕೇಳ್ತಾ ಇರಿ ಆಕಾಶವಾಣಿ FM ರಾಯಂಬು, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ. ಅಂದಹಾಗೆ ಇವತ್ತಿನ ಒಂದು ಗಂಟೆಯ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ನೀವು ಮಾಡುವಂತಹ ಸ್ಪೆಷಲ್ ಚಟ್ನಿ ರೆಸಿಪಿಯನ್ನು ನಮ್ಮ ಜೊತೆ ಶೇರ್ ಮಾಡಿಕೊಳ್ಬಹುದು. 9480901013 ವಾಟ್ಸಪ್ ಸಂಖ್ಯೆಗೆ ಸಂದೇಶ ಕಳಿಸೋದ್ರ ಮೂಲಕ ಅಥವಾ 222-81206 ನಮ್ಮ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ನೀವು ನಿಮ್ಮ ಮನೆಯಲ್ಲಿ ಮಾಡುವಂತಹ ಸ್ಪೆಷಲ್ ಆಗಿರುವಂತಹ ಚಟ್ನಿಯ ರೆಸಿಪಿ ನಮಗೆ ಕೊಡಬಹುದು. ಎಷ್ಟೆಲ್ಲ ವಿಧ ಇದೆ ಯೋಚನೆ ಮಾಡಿ, ಹಾಗೆಯೇ ಒಂದು ಗಂಟೆ ಸಮಯಾವಕಾಶ ಇದೆ ನೀವು ನಮಗೆ ಮೆಸೇಜ್ ಅಥವಾ ಕಾಲ್ ಮಾಡೋದಕ್ಕೆ ಅಂತ ನೆನಪು ಮಾಡ್ತಾ ಇದ್ದೀವಿ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನೀನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆ ಅಳ್ನಾವರ, ಕೊಪ್ಪಳ, ಬಾದಾಮಿ ರೈಲು ನಿಲ್ದಾಣಗಳು ಪ್ರಗತಿಯ ಸಂಕೇತವಾಗಿ ನಿಂತಿವೆ. ಆಧುನಿಕ ಮೂಲಸೌಕರ್ಯಗಳ ಮೂಲಕ ವರ್ಧಿತ ಪ್ರಯಾಣಿಕರ ಸೌಲಭ್ಯಗಳು ಹಾಗೂ ಪ್ರದೇಶದ ಶ್ರೀಮಂತ ಪರಂಪರೆಯೊಂದಿಗೆ ಸಂಯೋಜಿಸುತ್ತಿವೆ. ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ ಅಳ್ನಾವರ ರೈಲ್ವೆ ನಿಲ್ದಾಣವನ್ನು 17.2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ದಿವ್ಯಾಂಗ ಸ್ನೇಹಿ ಪ್ರಯಾಣಿಕರ ವ್ಯವಸ್ಥೆ, ವಿಶಾಲ ಕಾರ್ಯನಿರ್ವಹಣಾ ಕೊಠಡಿಗಳು, ಬೆಳಕಿನ ವ್ಯವಸ್ಥೆ, ಸುಂದರ ಕಲಾಕೃತಿಗಳು ಹಾಗೂ ವೈಫೈ ಸೌಲಭ್ಯಗಳ ಮೂಲಕ ನಿಲ್ದಾಣವನ್ನು ವಿಶ್ವದರ್ಜೆಗೇರಿಸಲಾಗಿದೆ. ಬಾದಾಮಿ ರೈಲ್ವೆ ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನೀಕರಿಸಲಾಗಿದೆ. ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21.14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿದೆ. ಪಂಡರಪುರದ ಆಷಾಢ ವಾರಕರಿ ಯಾತ್ರೆಗೆ ಅನುಕೂಲವಾಗುವಂತೆ ಸೊಲ್ಲಾಪುರ ರೈಲ್ವೆ ವಿಭಾಗದಿಂದ ಕಲಬುರಗಿ ಮತ್ತು ಮೀರಜ್ ನಡುವೆ 58 ವಿಶೇಷ ರೈಲುಗಳನ್ನು ಘೋಷಣೆ ಮಾಡಲಾಗಿದೆ. ಈ ಪೈಕಿ ಕರ್ನಾಟಕದ ಕಲಬುರಗಿ ಮತ್ತು ಮಹಾರಾಷ್ಟದ ಮೀರಜ್ ನಡುವೆ ಪಂಡರಪುರದ ಮೂಲಕ 14 ಹೆಚ್ಚುವರಿ ರೈಲುಗಳು ಸಂಚರಿಸಲಿವೆ ಎಂದು ಕೇಂದ್ರ ರೈಲ್ವೆ ಸೊಲ್ಲಾಪುರ ವಿಭಾಗದ ಸಾರ್ವಜನಿಕ ಸಂಪರ್ಕ ಇಲಾಖೆ ತಿಳಿಸಿದೆ. ಬೆಳಗಾವಿ ಲೋಂಡಾ ರೈಲು ನಿಲ್ದಾಣದ ಯಾರ್ಡ್ನಲ್ಲಿ ನಡೆಯಲಿರುವ ಉದ್ದೇಶಿತ ಕಾಮಗಾರಿ ಹಿನ್ನೆಲೆ ಈ ತಿಂಗಳ 24-27 ಮೀರಜ್ ಲೋಂಡಾ ಪ್ರಯಾಣಿಕ ರೈಲು ಬೆಳಗಾವಿ ಲೋಂಡಾ ನಡುವೆ ಭಾಗಶಃ ರದ್ದುಗೊಳ್ಳಲಿದೆ. ಈ ರೈಲು ಬೆಳಗಾವಿಯಲ್ಲಿ ದಿನದ ನಿಗದಿತ ಪ್ರಯಾಣ ಕೊನೆಗೊಳಿಸಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ರಾಜ್ಯದ 5,927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳನ್ನು ಆದರ್ಶ ಗ್ರಾಮಗಳಾಗಿ ಪರಿವರ್ತಿಸಬೇಕು, ಪ್ರತಿಯೊಂದು ಗ್ರಾಮೀಣ ಆಸ್ತಿಯನ್ನು ಜಿಯೋ ಟ್ಯಾಗ್ ಮಾಡಬೇಕು ಎಂದು ಪಂಚಾಯಿತಿ ಸಿಬ್ಬಂದಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಪಂಚಾಯಿತಿ ಕಾರ್ಯದರ್ಶಿ ಹಾಗೂ ಲೆಕ್ಕ ಸಹಾಯಕರ ವರ್ಗಾವಣೆ ಕೌನ್ಸಿಲಿಂಗ್ಗೆ ಚಾಲನೆ ನೀಡಿ ಮಾತನಾಡಿದರು. ಆಗಸ್ಟ್ 15 ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿ ಎಂದು ಮರು ನಾಮಕರಣ ಮಾಡುವಂತೆ ಸೂಚಿಸಿದರು.
2: ನಮ್ಮ ರಾಜ್ಯದಲ್ಲಿರುವಂತಹ 5,927 ಗ್ರಾಮ ಪಂಚಾಯತ್ಗಳಿಗೆ ಅದರ ಹಿಂದೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತ್ ಮತ್ತು ಊರ ಹೆಸರು ಆ ರೀತಿಯಲ್ಲಿ ಆಗಸ್ಟ್ 15 ಒಳಗಾಗಿ ಎಲ್ಲಾ ಗ್ರಾಮ ಪಂಚಾಯತ್ ಎದುರುಗಡೆ ಗ್ರಾಮ ಪಂಚಾಯತ್ ಹೆಸರುಗಳನ್ನು ಇಡಬೇಕು ಅನ್ನುವಂಥದ್ದು ಸೂಚನೆಯನ್ನು ಹೇಳಿದ್ದೇನೆ. ದೆಹಲಿಗೆ ಹೋಗಿದ್ದಾಗೂ ನಾನೊಂದು ಪ್ರಸ್ತಾಪ ಮಾಡಿದ್ದೆ, ವಿವಿಜಿ ರಾಮ್ಜಿ ಇದ್ದಿದ್ದು ಮಹಾತ್ಮ ಗಾಂಧಿ ವಿವಿಜಿ ರಾಮ್ಜಿ ಮಾಡ್ರಿ ಅಂತ ಹೇಳಿದ್ದೆ. ಹೀಗಾಗಿ ಅದರ ಉದ್ದೇಶ ಜನರಿಗೆ ಒಂದು ಸ್ಫೂರ್ತಿ ಬರಬೇಕು, ಪ್ರೇರಣೆ ಬರಬೇಕು. ಗಾಂಧೀಜಿಯವರ ಪರಿಕಲ್ಪನೆ ಏನಿತ್ತು, ಹಳ್ಳಿಗಳ ಅಭಿವೃದ್ಧಿ, ಅದು ಮಹಾತ್ಮ ಗಾಂಧಿ ಅಂತ ಹೇಳಿದ ಮೇಲೆ ನಮ್ಮ ಮನಸ್ಸಲ್ಲಿ ಒಂದು ರೀತಿಯಲ್ಲಿ ಗೌರವ ಬರುತ್ತೆ.
1: ಕಲಬುರಗಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. 98.64% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಒಟ್ಟು 7,12,758 ಮತದಾರರ ಗಣತಿ ನಮೂನೆ ಡಿಜಿಟಲೀಕರಿಸಲಾಗಿದ್ದು 30.05% ಗುರಿ ಸಾಧಿಸಲಾಗಿದೆ ಎಂದಿದ್ದಾರೆ. ಕೋಲಾರ ಜಿಲ್ಲೆಯ ಒಟ್ಟು 12,95,265 ಮತದಾರರಿಗೆ 100% ಎನ್ಯುಮರೇಷನ್ ನಮೂನೆಗಳ ವಿತರಣಾ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಇಂದು ವಿಶ್ವ ಯುವ ಕೌಶಲಗಳ ದಿನ. ಹಂಚಿಕೆಯ ಭವಿಷ್ಯಕ್ಕಾಗಿ ಕೌಶಲ್ಯಗಳು ಎಂಬ ಧ್ಯೇಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆ ಗೊತ್ತುಪಡಿಸಿದ ಈ ದಿನದಂದು ಯುವ ಸಮೂಹದ ಉದ್ಯೋಗಾವಕಾಶಗಳಿಗಾಗಿ ತಾಂತ್ರಿಕ ಹಾಗೂ ವೃತ್ತಿಪರ ಕೌಶಲಗಳ ಬೋಧನೆಯನ್ನು ಉತ್ತೇಜಿಸಲಾಗುತ್ತದೆ. ಯುವ ಸಮುದಾಯವನ್ನು ಕೌಶಲ್ಯಯುತಗೊಳಿಸುವ ಮೂಲಕ ಆತ್ಮನಿರ್ಭರ ಭಾರತ ನಿರ್ಮಿಸೋಣ ಎಂದು ಕೇಂದ್ರ ಕಿರು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ತಮ್ಮ ಎಕ್ಸ್ ಖಾತೆ ಮೂಲಕ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಫ್ಲಾಟ್ ಮಾಲೀಕರ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ಎಂ ರೈನ್ಬೋ ಮ್ಯೂಸಿಕಲಿ ಯೋರ್ಸ್. ನಾನು ಸುಧೀಂದ್ರ, ನಿಮ್ಮ ಜೊತೆಯಲ್ಲಿ ಸಮಯ 12:06 ಆಗಿದೆ. ಇದು ನವಿಲುಗರಿ ಕಾರ್ಯಕ್ರಮ. ಪ್ರತಿದಿನ 12 ಗಂಟೆಯಿಂದ 1 ಗಂಟೆವರೆಗೆ ನವಿಲುಗರಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನಿಮಗೆ ಗೊತ್ತಿದೆ, ಬುಧವಾರದ ಈ ಸಮಯದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ. ನಮ್ಮ ಜೊತೆಯಲ್ಲಿ ಒಬ್ಬ ಅತಿಥಿ ಇರ್ತಾರೆ. ಎಸ್, ಇವತ್ತು ನಮ್ಮ ಜೊತೆಯಲ್ಲಿ ಶ್ರೀವತ್ಸ ಅವರಿದ್ದಾರೆ, ಕಿರುತೆರೆ ಮತ್ತು ಹಿರಿತೆರೆಯ ನಿರ್ದೇಶಕ. ಮುಂದಿನ 1 ಗಂಟೆ ಕಾಲ ಅವ್ರ ಜೊತೆ ಮಾತನಾಡೋಣ, ಅವರ ಮೆಚ್ಚಿನ ಹಾಡುಗಳನ್ನು ಕೇಳೋಣ, ಹಾಗೆ ನಿಮ್ಮ ಮೆಚ್ಚಿನ ಹಾಡುಗಳನ್ನು ಕೂಡ ಕೇಳಿಸ್ತೀನಿ. ಇನ್ನು ಇನ್ಫ್ಯಾಕ್ಟ್ ನನ್ನ ಮೆಚ್ಚಿನ ಹಾಡನ್ನು ಕೇಳಿಸ್ತೇನೆ. 9480901013 ಇಸ್ ದಿ ನಂಬರ್ ಟು ಮೆಸೇಜ್ ಆಗ್ಬೋದಲ್ವಾ? ಹಾಗಿದ್ರೆ ಶ್ರೀವತ್ಸ ಅವ್ರನ್ನ ಮಾತಾಡ್ಸೋಣ. ತುಂಬ ಕೆಲಸ ಮಾಡಿದ್ದಾರೆ ಇವರು, ಕಳೆದ 25 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಕಿರುತೆರೆ ಹಿರುತೆರೆಯಲ್ಲಿ ಮಿಂಚ್ಬಿಟ್ಟಿದ್ದಾರೆ, ಮತ್ತು ಈಗ ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರೆ. ಹಾಗಿದ್ರೆ ತಡ ಮಾಡೋದು ಬೇಡ, ಅವ್ರ ಜೊತೆ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ.
2: ನಮಸ್ತೆ.
1: ನಿಮಗೆ ಒಂದು ಸಾರಿ ನಮಸ್ಕಾರ, ಎರಡು ಸಾರಿ ನಮಸ್ಕಾರ, ಮೂರು ಸಾರಿ ನಮಸ್ಕಾರ ಅಂತ ಹೇಳಬೇಕಾ?
2: ಇಲ್ಲ, ನನ್ನ ನಮಸ್ಕಾರ ಒಂದು ಸ್ವಲ್ಪ ನಾನು ಸಮಯ ತಗೊಂಡು ವಿಶೇಷವಾಗಿ ಹೇಳ್ತೀನಿ.
1: ಓಕೆ.
2: ಆಡಲು ಅಕ್ಕರೆ ನುಡಿಗಳ ಕೊಟ್ಟು, ಬಾಳಲು ಭುವಿಯಲ್ಲಿ ಬೃಂದಾವನವನಿಟ್ಟು, ಕುಡಿಯಲು ಕಾವೇರಿಯ ಕೊಟ್ಟು, ನಲಿದಾಡು ನೀ ಕನ್ನಡಿಗ ಎಂದ ಕನ್ನಡಾಂಬೆಗೂ, ಕನ್ನಡ ಕುಲಕೋಟಿಗೂ ನನ್ನ ಹೃದಯದಾಳದ ನಮಸ್ಕಾರಗಳು.
1: ಹಾಗಿದೆಯೋ. ಓಕೆ ಓಕೆ. ಒಂದು ಸಾರಿ ನಮಸ್ಕಾರ, ಎರಡು ಸಾರಿ ನಮಸ್ಕಾರ, ಮೂರು ಸಾರಿ ನಮಸ್ಕಾರ. ಚೆನ್ನಾಗಿದೆ ಶ್ರೀವತ್ಸ ಅವರ ನಮಸ್ಕಾರ ಸ್ಟೈಲ್, ಚೆನ್ನಾಗಿದೆ. ಗುಡ್ ಗುಡ್ ಗುಡ್. 25 ವರ್ಷ ಇಂಡಸ್ಟ್ರಿಯಲ್ಲಿ ಕಳೆದು ಬಿಟ್ರಿ ಅಲ್ವಾ? ಮಕ್ಕಳಿಗೇನೋ ಟೀಚ್ ಮಾಡ್ತೀರಿ, ಕಥೆಗಳನ್ನ ಹೇಳ್ತೀರಿ, ಕಂಪ್ಯೂಟರ್ ಸೈನ್ಸನ್ನು ಹೇಳ್ಕೊಡ್ತೀರಿ, ಕಂಪ್ಯೂಟರ್ ಹೇಳ್ಕೊಡ್ತೀರಿ ಅಂತ ಹೇಳಿದ್ರಿ. ಹೇಗೆ ಸರ್ ಅದು, ಏನು ಸರ್ ಅದು?
2: VLS ವಿದ್ಯಾಸಂಸ್ಥೆ ಅಂತ ಹೇಳಿ ಬಸವೇಶ್ವರನಗರದಲ್ಲಿ ಅದೊಂದು ಇಂಟರ್ನ್ಯಾಷನಲ್ ಸ್ಕೂಲ್, ICSE ಸಿಲಬಸ್ಸು. ಅಲ್ಲಿ ನಾನು ನನ್ನ ಏನು ಓದಿನಲ್ಲಿ ಬಿ ಕಂಪ್ಯೂಟರ್ ಸೈನ್ಸ್ ಆಗಿದ್ದರಿಂದ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಸೇರಿಕೊಂಡೆ. HOD ಆಗಿ ಅಲ್ಲೇ ಆ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡ್ತಿದ್ದೀನಿ. ಶಾಲೆ ತುಂಬ ಸಿನಿಮಾಗಳಿಗೆ ಕಲೆಗಳಿಗೆ ಆಸಕ್ತಿ ಕೊಡುವಂತಹ ಶಾಲೆ ಆದ್ದರಿಂದ ಆ ಮಕ್ಕಳಿಗೆ ಪ್ರತಿ ತಿಂಗಳು ಕೂಡ ಒಂದು ನಾಟಕವನ್ನು ಆಡಿಸ್ತೀನಿ. ಹೈಸ್ಕೂಲ್ನಲ್ಲಿರ್ತಕ್ಕಂಥ ಮಕ್ಕಳು ಈಗ ಸತ್ಯ ಹರಿಶ್ಚಂದ್ರನ ನಾಟಕವನ್ನು, ರಾಮರ ನಾಟಕವನ್ನು, ಮಹಾಭಾರತದ ಸಾಕಷ್ಟು ಘಟನೆಗಳನ್ನು, ಘಟೋದ್ಗಜನ ಕಥೆಯನ್ನು, ವಾಲಿಸುಗ್ರೀವರ ನಾಟಕವನ್ನು ಮಕ್ಕಳು ಕಲಿತು ಅಲ್ಲಿ ಆಡ್ತಾರೆ. ಬಹಳ ಸಂತೋಷ ಆಗುತ್ತೆ. ಹಾಗೆ ಅವಕಾಶ ಬಂದಾಗ ಸಿನಿಮಾಗಳನ್ನು ಕೂಡ ಮಾಡೋದಕ್ಕೆ ಶಾಲೆ ಎಲ್ಲ ರೀತಿಯಾದಂತಹ ಸಮಯದ ಅವಕಾಶವನ್ನು ನನಗೆ ಕೊಡುತ್ತೆ. ಸೊ ಹಾಗಾಗಿ ಆ ಶಾಲೆಯ ಪ್ರಾಂಶುಪಾಲರಾದಂತಹ ಡಾಕ್ಟರ್ ದೇವಿಕಾ ನಾಗರಾಜ್ ಅವ್ರಿಗೂ ನಾನು ಒಂದು ನಮಸ್ಕಾರವನ್ನು ಈ ಕಾರ್ಯಕ್ರಮದ ಮೂಲಕ ತಿಳಿಸ್ತೀನಿ.
1: ಓಕೆ ಓಕೆ. ನೀವೆಲ್ಲ ಹೋಗ್ಬಿಡ್ರಿ. ಓಕೆ, ನಾನು ಈ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಮಾತಾಡ್ತಾ ಅದ್ರ ಆ ವಿಚಾರವಾಗಿ ನಾಟಕ ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಫ್ಯಾಂಟಾಸ್ಟಿಕ್, ಗುಡ್ ಗುಡ್. ಕಂಪ್ಯೂಟರ್ ಎಂಜಿನಿಯರ್ ಆಗ್ಬಿಟ್ಟು ಈ ಕಲಾರಂಗ ನಿಮ್ಮನ್ನು ಸೆಳೆದಿದ್ದು ಹೇಗೆ?
2: 2000 August 15 ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ನಡೀತಿತ್ತು. ಕಾರ್ಯಕ್ರಮ ಸ್ವತಂತ್ರ ದಿನಾಚರಣೆ ಆದ್ದರಿಂದ ಒಂದು ಸ್ವತಂತ್ರ ಹೋರಾಟದ ಒಂದು ನಾಟಕ ಮಾಡಿದ್ದೆ. ಆ ಸಮಯದಲ್ಲಿ ನಾನು ಇಂಜಿನಿಯರಿಂಗ್ ಕೂಡ ಮಾಡ್ತಾ ಇದ್ದೆ.
1: ಇಂಜಿನಿಯರಿಂಗ್ ಕೂಡ ಮಾಡ್ತಾ ಇದ್ದೆ ಅಂದ್ರೆ ಮತ್ತೇನು ಮಾಡ್ತಾ ಇದ್ರಿ? ಇಂಜಿನಿಯರಿಂಗ್ ಕೂಡ ಮಾಡ್ತಾ ಇದ್ದೆ ಅಂತಂದ್ರೆ ನಾನು ಮತ್ತೇನು ಬೇರೆ ಜೊತೆಗೆ ಇಂಜಿನಿಯರಿಂಗ್ ಕೂಡ ಮಾಡ್ತಾ ಇದ್ರಿ?
2: ತಾವು ಬಹಳ ಚೆನ್ನಾಗಿ ಕ್ಯಾಚ್ ಮಾಡ್ತೀರಿ ವಿಚಾರಗಳನ್ನು. ಇಂಜಿನಿಯರಿಂಗೇ ಮಾಡ್ತಾ ಇದ್ದೆ. ಸೊ ಆಗ ಮೊಬೈಲ್ ಎಲ್ಲ ಏನೂ ಇರಲಿಲ್ಲ. ಸೊ ನಾಟಕ ಆಡ್ತಿದ್ದ ತಂಡ ಆ ದಿನ ಯಾರೂ ಬರಲೇ ಇಲ್ಲ. ಸ್ಟೇಜ್ ಮೇಲೆ ಅನೌನ್ಸ್ ಆಗೋಯ್ತು. ನನ್ನ ಕಾಲೇಜಿನ ಯಾರು ಕಲ್ಚರಲ್ ಟೀಚರ್ ಇದ್ರು ಅವರು ತುಂಬಾ ಗಾಬರಿ ಆಗಿದ್ರು. 15 ಜನ ಇದ್ದಂತಹ ನಾಟಕದಲ್ಲಿ ನೀನು ಒಬ್ಬನೇ ಇದೀಯಪ್ಪ ನಾಟಕ ಹೇಳ್ಕೊಡ್ತಿದ್ದವನು, ಇನ್ನು 14 ಜನ ಬಂದೇ ಇಲ್ಲ, ಲ್ಯಾಂಡ್ ಲೈನ್ಗಳಿಗೆ ಕಾಲ್ ಮಾಡ್ತಾ ಇದೀವಿ, ಪಿಕ್ ಮಾಡ್ತಿಲ್ಲ, ರಜದ ದಿನ ಇದಾರೋ ಇಲ್ಲೋ ಗೊತ್ತಿಲ್ಲ, ಏನ್ ಮಾಡೋದು ಅಂದ್ರು ಮೈಕಲ್ ಅನೌನ್ಸ್ ಆಗೋಯ್ತು ನೆಕ್ಸ್ಟ್ ನಿಮ್ದೇ ನಾಟಕ ಅಂತ. ಯೋಚನೆ ಮಾಡಬೇಡಿ ಸರ್, ನಾಟಕ ಬರೆದಿರೋದು ನಾನೇ. ಸೊ ಟ್ರೈನ್ ಮಾಡ್ತಿದ್ದಿದ್ದು ನಾನೇ, ಆದ್ದರಿಂದ ನಾನು ನಿಭಾಯಿಸ್ತೀನಿ ಅಂತ ಹೇಳಿ ಸ್ಟೇಜ್ ಮೇಲೆ ಹೋದೆ. ರವೀಂದ್ರ ಕಲಾಕ್ಷೇತ್ರದ ಸ್ಟೇಜಿನ ಮುಂಭಾಗ ಇದ್ದಂಥ ಎಲ್ಲ ಲೈಟ್ಸ್ಗಳು ಕೂಡ ಆಫ್ ಆಗಿತ್ತು. ಸೊ ನಾನು ಮೈಕ್ ಮುಂದೆ ಹೋದೆ, ಹೇಳಿದೆ ಈ ಪಾತ್ರದಲ್ಲಿ ನಿಂತರೆ ನಾನು ರಾಜ, ಈ ಪಾತ್ರದಲ್ಲಿ ನಿಂತರೆ ಬ್ರಿಟಿಷ್ ಅಧಿಕಾರಿ, ಇದು ಮಗು ಅಂತ ಹೇಳಿ 15 ಪಾತ್ರವನ್ನು ವಿಂಗಡಿಸಿ 15 ಬೇರೆ ಧ್ವನಿ, ಅದಕ್ಕೆ ದೇಹ ಬಳಸ್ಕೊಂಡಂಥ ರೀತಿ ಎಲ್ಲವನ್ನೂ ಬೇರೆ ಬೇರೆ ಬೇರೆ ಮಾಡಿ 15 ಜನರ ಪಾತ್ರವನ್ನು ನಾನು ಒಬ್ಬನೇ ಮಾಡಿದೆ. ಏಕಪಾತ್ರ ಅಭಿನಯ ಆಗೋಯ್ತು ಅದು. 20 ನಿಮಿಷದ ಏಕಪಾತ್ರ ಅಭಿನಯ ಮುಗಿದ ಮೇಲೆ ಜನರೆಲ್ಲ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ರು. ಅದೇನು ಕಲಾದೇವಿ ಆ ದಿನ ನನ್ನ ಮೈ ಮೇಲೆ ಹೇಗೆ ಬಂದ್ಲೋ ಗೊತ್ತಿಲ್ಲ. ಎದುರುಗಡೆ

0: ತಂದೆ ತಾಯಿಯು ಕೂತಿದ್ರು, ಪಕ್ಕದಲ್ಲಿ ಒಬ್ರು ವ್ಯಕ್ತಿ ಕೂತಿದ್ರು. ಅವರು ಸ್ಟೇಜ್ ಮೇಲೆ ಓಡ್ ಬಂದು, ನಾನು ಈ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದೀನಿ, ನಿಮಗೆ ಏನ್ ಪ್ರಶಸ್ತಿ ಕೊಡ್ತಾರೋ ಗೊತ್ತಿಲ್ಲ, ನಾನು ಉಪೇಂದ್ರ ಅವರ ಅಸೋಸಿಯೇಟ್ ಡೈರೆಕ್ಟರು, ಸ್ವಂತವಾಗಿ ನಿರ್ದೇಶನ ಮಾಡ್ತಾ ಇದ್ದೀನಿ, ಉಪೇಂದ್ರ ಅವ್ರಿಗೂ ನಾನು ಕಾರ್ಯ ಮಾಡ್ತೀನಿ, ನೀವು ನಾಳೆ ಬೆಳಗ್ಗೆ ಬನ್ನಿ, ಅವರು ಬರ್ತಾರೆ, ನನ್ನ ಒಂದು ಸಿನಿಮಾಗೆ ನಿಮ್ಗೆ ಅವಕಾಶವನ್ನು ಕೊಡ್ತೀನಿ ಅಂತ
1: ಹೇಳಿ
0: ಆಕ್ಟಿಂಗ್ ಮಾಡೋದಕ್ಕೆ. ಅಲ್ಲೊಂದು ಸ್ವಾರಸ್ಯಕರವಾದ ಘಟನೆ ಇತ್ತು. ಮಾರನೇ ದಿವಸ ನಾನು ಶಿವಾನಿ ಸಂಗಮ್ ಅಂತ ಹೇಳಿ ಶೇಷಾದ್ರಿಪುರಂ ಹೋಟೆಲ್ಗೆ ಹೋದೆ. ಆಡಿಷನ್ಗೆ ಅಂತ ಹೇಳಿ ಒಂದಷ್ಟು ಜನ ಹುಡುಗರು ಇದ್ರು. ಯಾರು ಆ ದಿನ ನನಗೆ ಬನ್ನಿ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು, ಅವರೇ ಡೈರೆಕ್ಟರ್ ಉಪೇಂದ್ರ ಅವರ ಸಿನಿಮಾಗೆ, ಅವರು ಉಪೇಂದ್ರ ಸಿನಿಮಾಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದವ್ರು ಪ್ರಕಾಶ್ ಅಂತ ಹೇಳಿ.
1: ಉಪೇಂದ್ರ ಅವರ ಉಪೇಂದ್ರ ಸಿನಿಮಾಕ್ಕೆ
0: ಉಪೇಂದ್ರ ಅವರ ಉಪೇಂದ್ರ ಸಿನಿಮಾಗೆ ಅಸೋಸಿಯೇಟ್ ಆಗಿದ್ದವ್ರು ಈಗ ಒಂದು ಸಿನಿಮಾ ತೆಗಿತಿದ್ರು. ಆ ಸಿನಿಮಾಗೆ ಕೆಲವು ಸೆಲೆಕ್ಟೆಡ್ ಹುಡುಗರನ್ನ ಯಾವ ಪಾತ್ರಕ್ಕೆ ಅಂತ ಹೇಳಿ ಆಡಿಷನ್ಗೆ ಅಂತ ಹೇಳಿ ಕರ್ಸ್ಕೊಂಡಿದ್ರು. ಬಾಗ್ಲಲ್ಲಿ ನಾನು ನನ್ನ ಜೊತೆಯಲ್ಲೇ ಇನ್ನೊಬ್ಬ ಹುಡುಗ ಕೂತಿದ್ವಿ. ಆ ಹುಡುಗ ಒಳಗಡೆ ಹೋಗ್ಬೇಕಾದ್ರೆ, ನಿಮ್ ಶರ್ಟ್ ಹಾಕೊಳ್ಳ ಅಂತ. ಚೆನ್ನಾಗಿದೆ ಶರ್ಟು, ಹಾಕೊಂಡು ಹೋಗ್ತೀನಿ ಒಳಗೆ. ಸರಿ ಅಂತ ನಾವಿಬ್ರು ಬಾಗ್ಲಲ್ಲಿ ಶರ್ಟ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಒಳಗಡೆ ಹೋಗಿ ಬಂದು ಅವರು, ನಾನು ಹೀರೋ ಆಗಿ ಸೆಲೆಕ್ಟ್ ಆಗಿದ್ದೀನಿ ಅಂದರು.
1: ಓ,
0: ನಮ್ಮ ನೆನಪಿರಲಿ ಪ್ರೇಮ್ ಅವರು. ನೆನಪಿರಲಿ ಪ್ರೇಮ್ ಅವರ ಮೊದಲ ಸಿನಿಮಾ ಪ್ರಾಣ ಅಂತ ಹೇಳಿ. ಆ ಸಿನಿಮಾಲಿ ಸ್ನೇಹಿತನ ಪಾತ್ರ, ಅವರ ಸ್ನೇಹಿತನ ಪಾತ್ರಕ್ಕೆ ಪ್ರಕಾಶ್ ಅವರು ನನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಸೊ ಇಂಜಿನಿಯರಿಂಗ್ ಮಾಡ್ತಾ ಕೂಡ ಅಂತ ಏನು ಬಂತು ಅಂದ್ರೆ, ಇವಾಗ ಸೊ ಇಂಜಿನಿಯರಿಂಗ್ ಮಾಡ್ತಾ ಪ್ರಾಣ ಸಿನಿಮಾದಲ್ಲಿ ಕಲಾವಿದನಾಗಿ ಆಕ್ಟ್ ಮಾಡಿದೆ. ಮೊದಲನೇ ದಿನದ ಶೂಟಿಂಗು ವಿಜಯನಗರ ನಾಗರಭಾವಿ ಸರ್ಕಲ್. ನಾಗರಭಾವಿ ಸರ್ಕಲ್ನಲ್ಲಿ ಸಾಯಂಕಾಲ 6:30 ಒಂದು ಸೀನ್ ತೆಗೀತಿದ್ದಾರೆ. ನಾನು ನಾಟಕ ಆಡಿದ್ದೆ, ಸ್ವಲ್ಪ ಸ್ಟೇಜ್ ಪ್ರೋಗ್ರಾಮ್ಸ್ ಮಾಡಿದ್ದೆ, ಸಿನಿಮಾ ಬಗ್ಗೆ ಗೊತ್ತಿಲ್ಲ. ಸೆಲೆಕ್ಟ್ ಆಗೋಯ್ತು, ಇಮಿಡಿಯೇಟ್ ಆಗಿ ಶೂಟಿಂಗು ಶುರುವಾಗೋಯ್ತು ಮಾರನೇ ದಿವಸಕ್ಕೆ. ಏನಿಲ್ಲ, ನಾಗರಭಾವಿ ಸರ್ಕಲಲ್ಲಿ ಸಾವಿರಾರು ಜನ ನಿಂತ್ಕೊಂಡು ಶೂಟಿಂಗ್ ಅನ್ನ ನೋಡ್ತಾ ಇದ್ದಾರೆ. ಪ್ರಕಾಶ್ ಅವರು ಒಂದು ಡೈಲಾಗ್ ಅನ್ನ ಕೊಟ್ಟು ಇದನ್ನ ಹೀಗೆ ಹೇಳಬೇಕು ಅಂದಿದ್ರು.
1: ಆ ಡೈಲಾಗ್ ಏನು, ಆ ವಿಚಾರ ಮಾತಾಡೋಣ, ಅದಕ್ಕಿಂತ ಮುಂಚೆ ಒಂದು ಹಾಡನ್ನು ಕೇಳೋಣ. ನಾವು ನವಿಲುಗರಿ ಕಾರ್ಯಕ್ರಮ ಕೇಳ್ತಾ ಇದ್ರಿ, ನಾನು ಸಿದ್ಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಸಮಯ 12:13 ಆಗಿದೆ. ನಮ್ಮ ಜೊತೆಯಲ್ಲಿ ನಿರ್ದೇಶಕ ಶ್ರೀವತ್ಸ ಅವರು ಇದ್ದಾರೆ. ಅವರು ಶರ್ಟ್ ಹಾಕೊಂಡು ಪ್ರೇಮ್ ಅವರು ಹೀರೋ ಆದರು ಒಳಗಡೆ ಹೋಗಬಂದ್ಮೇಲೆ ಆ ವಿಚಾರವಾಗಿ ಹೇಳಿದ್ರು. ಇನ್ನೊಂದು ವಿಚಾರ ಮಾತಾಡೋಣ ಅವ್ರ ಜೊತೆಗೆ. ಇನ್ನು ನಿಮ್ಮವ್ರಿಗೆ ಅವ್ರಿಗೇನಾದರೂ ಪ್ರಶ್ನೆ ಕೇಳಬೇಕು, ಖಂಡಿತ ಡೆಫಿನೆಟ್ಲಿ 9480901013 ಇದೆ ನಂಬರ್.

0: ರೈನ್ಬೋ ಮ್ಯೂಸಿಕಲಿ ಯುವರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಇದು ನವಿಲುಗರಿ ಕಾರ್ಯಕ್ರಮ. ನಮ್ಮ ಜೊತೆಯಲ್ಲಿ ನಿರ್ದೇಶಕ ಶ್ರೀವತ್ಸ ಅವರಿದ್ದಾರೆ. ಅವರ ಜೊತೆ ಮಾತನ್ನು ಮುಂದುವರೆಸೋಣ. ಹಾಂ, ನೀವು ಒಂದು ವಿಚಾರ ಹೇಳ್ತಾ ಇದ್ರಿ, ಅಲ್ಲಿಂದ ಬಂದ್ರಿ, ಒಂದು ಡೈಲಾಗ್ ಕೊಟ್ಟರು, ಆ ವಿಚಾರ ಹೇಳ್ತಾ ಇದ್ರಿ. ಯಾ ಏನಾಯಿತು ಅಲ್ಲಿ?
1: ಸೊ ನಾನು ಕ್ಯಾಮ್ರಾ ಫೇಸ್ ಮಾಡಿದ ಮೊದಲ ದಿನ ನಾಗರಬಾವಿ ಸರ್ಕಲ್ಲು ಆ ಬ್ರಿಡ್ಜ್ ಮೇಲೆ ಶಾರ್ಟ್ ಇಟ್ಟಿದ್ದಾರೆ. ಕೆಳಗಡೆ ಆ ಹೈವೇ ಎಲ್ಲನೂ ಕನ್ಸ್ಟ್ರಕ್ಷನ್ ಅಲ್ಲಿ ನಡೀತಿದ್ದಂತಹ ಒಂದು ಬ್ಯೂಟಿಫುಲ್ ಸಿನಾರಿಯೋ. ಸಂಜೆ ಆದ್ರಿಂದ ಜನನು ಇವತ್ತಿನ ಥರ ಏನಿಲ್ಲ, ಅವಾಗ ಮೊಬೈಲ್ ಎಲ್ಲ ಇಲ್ಲದೆ ಇರೋ ಸಮಯ, ಹಾಗಾಗಿ ಸಿನಿಮಾಗಳು ಶೂಟಿಂಗ್ಗಳು ನೋಡಬೇಕು ಅನ್ನೋ ಜನಕ್ಕೆ ಆಸಕ್ತಿ ಜಾಸ್ತಿ. ನಾಗರಬಾವಿ ಸರ್ಕಲಲ್ಲಿ ಪೂರ್ತಿ ಒಂದು 50 ಬಸ್ ನಿಂತ್ಕೊಂಡ್ಬಿಟ್ಟಿದೆ. 50 ಬಸ್ಸುಗಳು ಮೂವ್ ಆಗ್ತಿಲ್ಲ, ಗಾಡಿಗಳೆಲ್ಲ ನಿಂತ್ಕೊಂಡ್ಬಿಟ್ಟಿದೆ ಶೂಟಿಂಗ್ ನೋಡೋದಕ್ಕೆ. ಜೊತೆಗೆ ಅಲ್ಲಿ ಉಪೇಂದ್ರ ಅವರು ಬರ್ತಾರೆ ಆ ದಿನ ಶೂಟಿಂಗ್ಗೆ ಅಂತ ಹೇಳಿ ವಿಷಯ ಇತ್ತು. ನೋಡೋದಕ್ಕೆ ಬರ್ತೀನಿ ಅಂತ ಉಪೇಂದ್ರ ಸರ್ ಹೇಳಿದ್ರು. ಸೊ ಆ ವಿಷಯನೂ ಇದ್ದಿದ್ದಕ್ಕೆ ಉಪೇಂದ್ರ ಅವರು ಪೀಕಲ್ಲಿ ಇದ್ದಂತ ಸಮಯ. ಉಪೇಂದ್ರ ಏ ಎಲ್ಲ
0: ಉಪೇಂದ್ರ ಅವರು ಯಾವತ್ತು ಪೀಕೆ
1: ಕಣ್ಣು ಅಂದ್ರೆ ಅವತ್ತು ಅದು ಬೇರೆನೆ ರೇಂಜ್ ಅನ್ನಿಸ್ತು ಹಿಮಾಲಯ ಬೆಟ್ಟದ ಮೇಲೆ.
0: ಇನ್ಫ್ಯಾಕ್ಟ್ ಸುಧೀಂದ್ರ ಕೂಡ ಯಾವತ್ತು ಪೀಕೆ ಅಂತ ಹೇಳಿ
1: ಖಂಡಿತ ಇಬ್ರು ಕೂಡ. ಸೊ ಅಲ್ಲ, ಅವತ್ತು ವೀಕ್ ಆಗಿದ್ದವನು ನಾನು ಪೀಕ್ಗಳ ಬಗ್ಗೆ ಮಾತಾಡ್ತಿದ್ದೀವಿ. ಒಂದು ಡೈಲಾಗ್ ಇದೆ, ಅದನ್ನ ಇವತ್ತು ಕೂಡ ಹೇಳಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ. ಗರ್ಭದಲ್ಲೇ ಗುಡಿಯ ಕಟ್ಟಿ ರಕ್ತದಲ್ಲೇ ಅಭಿಷೇಕವ ಮಾಡಿ ಕರುಳನ್ನೇ ಮಾಲೆ ಮಾಡಿ ಭುವಿಗೆ ತಂದ ಕರುಣಾಮಯಿ ಎಲ್ಲಾ ಹೆಣ್ಮಕ್ಕಳಿಗೂ ಕೂಡ ನನ್ನ ವಂದನೆಗಳು. ಇದು ಡೈಲಾಗ್.
0: ನಿಮ್ ಡೈಲಾಗ್ ಓಕೆ.
1: ಇನ್ನೊಂದ್ಸರ್ತಿ ಹೇಳ್ತೀನಿ. ಗರ್ಭದಲ್ಲೇ ಗುಡಿಯ ಕಟ್ಟಿ ರಕ್ತದಲ್ಲೇ ಅಭಿಷೇಕವ ಮಾಡಿ ಕರುಳನ್ನೇ ಮಾಲೆ ಮಾಡಿ ಭುವಿಗೆ ತಂದ ಕರುಣಾಮಯಿ ತಾಯಂದಿರಿಗೆ ವಂದನೆಗಳು ಅಂತ ಹೇಳಿ ಡೈಲಾಗು. ಇದು ಡೈಲಾಗ್ ಏನೋ ಪ್ರಾಕ್ಟೀಸ್ ಮಾಡ್ಕೊಂಡೆ ನಾಟಕದಿಂದ ಬಂದಿದ್ರಿಂದ, ಅದು ಬಂದ್ಬಿಡ್ತು, ಕೂತ್ಕೊಂಡ್ಬಿಡ್ತು. ಬಟ್ ಕ್ಯಾಮ್ರಾ ಅಂದ್ರೆ ಏನು, ಲೆನ್ಸ್ ಅಂದ್ರೆ ಏನು, ಹೇಗೆ ಮಾತಾಡಬೇಕು ಗೊತ್ತಿಲ್ಲ. ಪ್ರಕಾಶ್ ಅವರು ಉಪೇಂದ್ರ ಅವ್ರು ಬಂದ್ಬಿಡ್ತಾರೆ ಟೆನ್ಷನ್ ಅಲ್ಲಿ, ಬೇಗ ಬೇಗ ಈ ಸೀನ್ ಮುಗಿಸ್ಬೇಕು ಅಂತ ಕಿರ್ಚಾಡ್ತಾ ಇದಾರೆ. ಹಾಗಲ್ರಿ, ಹೀಗೆ ನೋಡ್ರಿ, ಹೀಗಲ್ರ, ಆಗ ನೋಡ್ರಿ ಅಂತ ಪಕ್ಕದಲ್ಲಿ ಪ್ರೇಮ್ ಹೇಳಿ ಹೇಳಿ ಹೇಳಿ ಅಂತ ಇದಾರೆ. ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಆಕ್ಷನ್ ಅಂದ್ರೆ ಗೊತ್ತಿಲ್ಲ, ಕಟ್ ಅಂದ್ರೆ ಗೊತ್ತಿಲ್ಲ, ತಲೆ ಆಡಿಸ್ಬೇಕು ಆಡಿಸ್ಬಾರ್ದು
0: ಗೊತ್ತಿಲ್ಲ.
1: ಕ್ಯಾಮ್ರಾಮನ್ ಹಂಗ್ ತಿರ್ಕಳಿ ಅಂತಾರೆ, ಡೈರೆಕ್ಟರ್ ಹಿಂಗ್ ತಿರ್ಕಳಿ ಅಂತಾರೆ. ಇದು ಏನಪ್ಪ ಹಿಂಗಾಗೋಯ್ತು ಪಜೀತಿ? ಅವತ್ತು ನಾಗರಬಾವಿ ಸರ್ಕಲ್ ಅಲ್ಲಿ ಇದ್ದವರೆಲ್ಲ ಹೆಚ್ಚು ಕಮ್ಮಿ ಒಂದು 50,000 ಜನ ನೋಡಿ, ಏನಾ ನಿನ್ನ ಹೆಸರು, ಲೇ ಏನಾ ನಿನ್ನ ಹೆಸರು, ನಾಟಕ ಆಡಕ್ ಬರ್ಬತ್ತೇನಾ ಅಂತಂದ್ರು. ಆಕ್ಟ್ ಮಾಡಕ್ ಬಂದ್ಬಿಟ್ಟಿದ್ಯಾ, ನಾಟಕಕ್ಕೆ ಹೋಗಿ ಫಸ್ಟ್ ನಾಟಕ ಕಲಿ ಅಂತೆಲ್ಲ ಜನ ಕೂಗ್ತಿದ್ರು ಕಿರಿಸ್ತಿದ್ರು. ಅದು ನನಗೆ ಕೇಳಿ ಬಹಳ
0: ಚೆನ್ನಾಗಿ. ಜನರಿಗೆ ಬೇಕೋ ಬೇಡ ಗೊತ್ತಿಲ್ಲ, ನಿಮ್ಮ ಹೆಸರು ಹೇಳ್ಬಿಟ್ಟು ನಾಟಕದಲ್ಲಿ ವಿಷಯ ಕಲಿತಾರೆ, ವಿಷಯ ಗೊತ್ತಾಗುತ್ತೆ ಅನ್ನೋದನ್ನ ಜನರಿಗೆ
1: ಜನರು ಗೊತ್ತಿದೆ. ಕತ್ಕೊಂಬಂದು ಫಸ್ಟ್ ಕ್ಯಾಮ್ರಾ ಮುಂದೆ ಬಾ, ಅವಕಾಶ ಸುಮ್ಮನೆ ಕೊಟ್ಬಿಟ್ಟಿದ್ದಾರೆ ಯಾರೋ ಡೈರೆಕ್ಟರ್ ತಲೆ ಇಲ್ಲ ಅಂತ ಡೈರೆಕ್ಟರ್ಗೂ ಸೇರಿಸಿ ಬೈದ್ರು. ಸೊ ನನಗೆ ಹೇಗೋ ಆ ಸನ್ನಿವೇಶ ನಿಭಾಯಿಸಿದ್ವಿ. ಉಪೇಂದ್ರ ಸರ್ ಬಂದರು, ತುಂಬ ಚೆನ್ನಾಗಿತ್ತು ಶೂಟು. ಸೊ ನಾನು ಉಪೇಂದ್ರ ಸರ್ನೇ ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ಈ ಥರ ಆಗಿದೆ, ನಾನು ಮೊದಲನೇ ಸರ್ತಿ ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದೆ, ಹಿಂಗಾಗ್ಬಿಟ್ಟಿದೆ, ಏನು ಮಾಡೋದು ಅಲ್ಲಿ. ಇಲ್ಲ ಪ್ರಕಾಶ್ ನಿಮ್ಮ ಬಗ್ಗೆ ಹೇಳಿದ್ದಾರೆ, ಸ್ಟೇಜ್ ಮೇಲೆ ನೀವು ಒಳ್ಳೆ ಪರ್ಫಾರ್ಮರ್ ಅಂತೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊಳ್ಳಿ, ಅಲ್ಲಿ ಕ್ಯಾಮ್ರಾ ಅಂದ್ರೆ ಏನು, ಲೆನ್ಸ್ ಅಂದ್ರೆ ಏನು, ಹೇಗೆ ಆ್ಯಕ್ಟ್ ಮಾಡೋದು ಅಂತ ಉಪೇಂದ್ರ ಸರ್ ಅವತ್ತು ಅವ್ರ ಕಾರಲ್ಲಿ ಕೂಡಿಸ್ಕೊಂಡು 2 ನಿಮಿಷ ಬುದ್ಧಿ ಹೇಳೋದು. ಅದು ಬಹಳ ಮನಸ್ಸಿಗೆ ಇನ್ಸ್ಪೈರ್ ಆಯಿತು. ನಮ್ಮ ದಿನದ ಶೂಟಿಂಗ್ ಮುಗಿದ ಮೇಲೆ 1 ತಿಂಗಳ ಕಾಲ ಒಂದು ಗ್ಯಾಪ್ ಇತ್ತು. ಹೀರೋ ಹೀರೋಯಿಂದೆಲ್ಲ ಡ್ಯುಯೆಟ್ ಸಾಂಗ್ ತಗೊಂಬರಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಅವ್ರು ನಿಮ್ಗೆ ಶೆಡ್ಯೂಲ್ ಬ್ರೇಕ್ ಅಂದ್ರು, ನಾನು ತಕ್ಷಣ ಸುನೀಲ್ ಕುಮಾರ್ ದೇಸಾಯಿ ಅವ್ರ ಹತ್ರಕ್ಕೆ ಹೋಗಿ ಅಸೋಸಿಯೇಟ್ ಆಗಿ ಕೆಲ್ಸಕ್ಕೆ
0: ಸೇರ್ಕೊಂಡ್ಬಿಟ್ಟೆ. ಎಲ್ಲಿ ಚೆನ್ನಾಗಿ ಅಷ್ಟೇ. ನೀವು ಇದು ಡಿಗ್ರಿ ಎಲ್ಲ ಮುಗಿಸಿದ್ರ, ಇಂಜಿನಿಯರಿಂಗ್ ಮುಗಿಸಿದ್ರಾ?
1: ಇಲ್ಲ ಇಂಜಿನಿಯರ್ ನಡೀತಿತ್ತು ನಡೀತಿತ್ತು.
0: ಸೊ ಇಂಜಿನಿಯರಿಂಗ್ ಮಧ್ಯನೇ ಅದು ಸರಿ,
1: ದೇಸಾಯಿ ಅವ್ರ ಹತ್ರ ಹೋಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್.
0: ಚೆನ್ನಾಗಿ ವಿಷಯ ಚೆನ್ನಾಗಿದೆ ನೋಡಿ. ನಮ್ಮ ಅಂದ್ರೆ ನಾವು ಇಂಡಸ್ಟ್ರಿ ಬರಬೇಕು ಅನ್ನೋದು ಎಲ್ಲಿಂದನೂ ಶುರುವಾಗುತ್ತೆ ಅನ್ನೋದಕ್ಕೆ ಇವರ್ ದ ಬೆಸ್ಟ್ ಎಕ್ಸಾಂಪಲ್. ಒಂದು ನಾಟಕದಿಂದ ಡೈರೆಕ್ಟರ್ ಅವ್ರು ಯಾರು ಅಂತ ಗೊತ್ತಿಲ್ಲ, ನೀವು ಹೋದ್ರಿ, ಡೈಲಾಗ್ ಹೇಳಿದ್ರಿ, ಅಲ್ಲಿಂದ ಸೇರ್ಕೊಂಡ್ರಿ. ಸುನೀಲ್ ಕುಮಾರ್ ದೇಸಾಯಿ ಅವ್ರ ಜೊತೆಗೆ ಯಾವ ಸಿನಿಮಾ ವರ್ಕ್ ಮಾಡಿದ್ರೆ ಅವ್ರಿಗೆ ಜೊತೆಗೆ ಏನಾದ್ರು
1: ಇಲ್ಲ? ಆಗ ಅವರು 2 ಸಿನಿಮಾಗಳಿಗೆ ಸ್ಕ್ರಿಪ್ಟ್ ಅನ್ನ ಮಾಡ್ತಿದ್ರು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನು, ಕ್ಯಾಮ್ರಾ ಅಂದ್ರೆ ಏನು, ಹೇಗಿರುತ್ತೆ ಕೆಲಸ, ಹೇಗೆ ಮಾಡಬೇಕು ಅಂತೆಲ್ಲ ಅವರೇ ಹೇಳ್ಕೊಟ್ರು. ಸೊ ಅವರ ಸಿನಿಮಾದ 2 ಸಿನಿಮಾಗಳ ಹೆಸರು ಸದ್ಯಕ್ಕೆ ಅದು ಹೇಳೋದು ಬೇಡ ಅನಿಸ್ತಿದೆ, ಬಟ್ 2 ಪೂರ್ತಿ ಸಿನಿಮಾಗಳ ಸ್ಕ್ರಿಪ್ಟ್ ಅನ್ನ ನಾನು ಕೆಲಸ ಮಾಡಿದೆ.
0: ಸ್ಕ್ರಿಪ್ಟ್ ಕೆಲಸ ಮಾಡಿದೆ.
1: ಸೊ ಅದಾದ್ಮೇಲೆ 1 ತಿಂಗಳಾದ್ಮೇಲೆ ಮತ್ತೆ ಪ್ರಾಣ ಸಿನಿಮಾದ ಶೂಟಿಂಗ್ ಶುರುವಾಯಿತು. ಮಂಗಳೂರಿನಲ್ಲಿ ಸಿನಿಮಾ ಚಿತ್ರೀಕರಣ ಆಗ್ತಿತ್ತು. ಒಂದು ಚಿಕ್ಕ ಹಡಗಿನ ಮೇಲೆ ಶೂಟಿಂಗ್ ನಡೀತಿತ್ತು. ಆಗ ನೆಗೆಟಿವ್ ಇದ್ದಂತ ಸಮಯ. ಸೊ ಡೈರೆಕ್ಟರ್ ಹೇಳಿದ್ರು, ಮೊದಲನೇ ಡೈಲಾಗ್ ಬೆಂಗಳೂರಲ್ಲಿ ಅಷ್ಟು ರೀಲ್ಗಳು ತಿಂದ್ಬಿಟ್ಟ, ಈಗ ಎಷ್ಟು ತಿಂತನೋ ಗೊತ್ತಿಲ್ಲ. ಪ್ರತಿ ಸರ್ತಿ ಕ್ಯಾನ್ ಚೇಂಜ್ ಮಾಡ್ಬೇಕು ಅಂದ್ರೆ ಬೋಟ್ 30 ಕಿಲೋಮೀಟರ್ ದಡಕ್ ಬಂದು ಮತ್ತೆ ಅದನ್ನ ಲೋಡ್ ಮಾಡ್ಕೊಂಡು ಮತ್ತೆ ಹೋಗ್ಬೇಕು. ಆ ತರದ್ದು ಒಂದು ಜಾಗದಲ್ಲಿ ಶೂಟಿಂಗು. ಬೋಟ್ ಮೇಲೆ ಶೂಟಿಂಗ್ ಮಾಡ್ತಾ ಇದ್ರೆ 4 ಪೇಜಿನ ಡೈಲಾಗು 1 ಸಿಂಗಲ್ ಟೇಕ್ ಅಲ್ಲಿ ಫಿನಿಶ್ ಆಯ್ತು. ಡೈರೆಕ್ಟರ್, ಕ್ಯಾಮ್ರಾಮನ್, ಪ್ರೇಮ್, ಸಿನಿಮಾದ ಹೀರೋಯಿನ್ ಎಲ್ಲ ಶಾಕ್ ಆದ್ರು. 4 ಪೇಜಿನ ಡೈಲಾಗ್ 1 ಟೇಕ್ ಅಲ್ಲಿ ಇಟ್ ವಾಸ್ ಓಕೆ. ಅವಾಗ ನನಗೆ ಗೊತ್ತಾಯ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ತಾಕತ್ತು ಆರ್ಟಿಸ್ಟ್ ಗಳನ್ನ ಮಾಡೋದಕ್ಕೆ ನಿಜವಾದ ಅದೇ ಕಸರತ್ತು ಅಂತ
0: ಅಲ್ವಾ. ಅದು ಟ್ರಾನ್ಸ್ ಆಗಿದೆ ಚೆನ್ನಾಗಿದೆ ಅಂದ್ರೆ ಅಲ್ಲಿಂದ ಬಂದು ತಗೊಂಡು ವರ್ಕ್ ಮಾಡಿದ್ಮೇಲೆ ಒಂದ್ ವಿಷಯ ಅಂದ್ರೆ ನನಗೆ ಅನ್ಸಿದ ಮಟ್ಟಿಗೆ ನಿಮಗೆ ಅಲ್ಲಿ ಸ್ವಲ್ಪ ಮೈ ಚಳಿ ಬಿಡೋದು ಅಂತಾರಲ್ಲ ಅದನ್ನ ಬಿಟ್ಟಿರ್ಬೋದು ಅಂತ.
1: ಎಲ್ಲಾ ಕಲಾವಿದರಿಗೂ ಏನಾಗುತ್ತೆ ಚೆನ್ನಾಗಿ ಆಕ್ಟ್ ಮಾಡಕ್ಕೇನೋ ಬರ್ತಿರುತ್ತೆ, ಬಟ್ ನಮ್ಮಲ್ಲಿ ವೈಡ್ ಆಂಗಲ್ ಅಂತಿದೆ, ಮಿಡ್ ಆಂಗಲ್ ಇದೆ, ಲೋ ಆಂಗಲ್ ಇದೆ, ಲೆನ್ಸ್ ಗಳಿದೆ, 24-200 ವರೆಗೂ ನಾನಾ ನಂಬರಿನ ಲೆನ್ಸ್ ಇದೆ. ಇವುಗಳ ಬಗ್ಗೆ ಪರಿಚಯ ಸ್ವಲ್ಪವೂ ಇಲ್ಲದೆ ಆಕ್ಟ್ ಮಾಡೋದಕ್ಕೆ ಹೋದಾಗ ಏನಾಗ್ಬಿಡುತ್ತೆ ಅದು ಇವತ್ತು ನಮ್ಗೆ ಅನ್ಸುತ್ತಲ್ಲ ಯಾರಿಗೂ ಆಕ್ಟಿಂಗ್ ಬರ್ತಿಲ್ಲ ಅಂತ ನೋಡಿದಾಗ ಅನ್ಸ್ಬಿಡುತ್ತಲ್ಲ ಆ ಥರದ್ದು ಫೀಲ್ ಆಗ್ಬಿಡುತ್ತೆ. ಸೊ ಒಂದು ಪುಟ್ಟ ಟ್ರೈನಿಂಗಿನ ಅವಶ್ಯಕತೆ ಪ್ರತಿಯೊಬ್ಬ ಕಲಾವಿದನಿಗೂ ಯಾರು ಸಿನಿಮಾಗೆ ಬರಬೇಕು ಅವ್ರಿಗೆ ಅದು ಅವಶ್ಯಕತೆ ಇದೆ ಅಂತ
0: ಒಳ್ಳೆ ಮಾತು ಹೇಳಿದ್ರಿ. ಸ್ನೇಹಿತರೆ, ನಾವು ಶ್ರೀವತ್ಸ ಅವ್ರ ಜೊತೆ ಮಾತನಾಡ್ತಾ ಇದ್ವಿ, ಅವ್ರ ಹತ್ರ ಅವ್ರ ಜೊತೆ ಇನ್ನಷ್ಟು ಮಾತಾಡೋಣ. ನೀವು ಏನಾದರೂ ಪ್ರಶ್ನೆ ಕೇಳಬೇಕಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ 9480901013 ಇಸ್ ದ ನಂಬರ್ ಟು ಮೆಸೇಜ್. ಒಂದು ಹಾಡನ್ನು ಕೇಳೋಣ, ನಮ್ಮ ಹತ್ರ ಮುಂದುವರ್ಸೋಣ. ಶ್ರೀವತ್ಸ ಸರ್
1: ಖಂಡಿತ.

0: ರೆಪ್ಪೆಯಾಗಿ
1: ಆಕಾಶವಾಣಿ
2: FM ರೈನ್ಬೋ 107.3 ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ನಮ್ಮ ಜೊತೆಯಲ್ಲಿ ನಿರ್ದೇಶಕ ಶ್ರೀವತ್ಸ ಅವರಿದ್ದಾರೆ, ಅವ್ರ ಜೊತೆ ಮಾತನ್ನು ಮುಂದುವರ್ಸೋಣ. ಸೊ ಅಲ್ಲಿಂದ ಅಂದರೆ ಆ್ಯಕ್ಟಿಂಗ್ ಆಯಿತು, ಸುನಿಲ್ ಕುಮಾರ್ ದೇಸಾಯಿ ಅವ್ರ ಜೊತೆಗೆ ಸ್ಕ್ರಿಪ್ಟ್ ವರ್ಕು ಆ್ಯಂಡ್ ಅಸೋಸಿಯೇಟ್ ಸಿನಿಮಾಗೆ ನಿರ್ದೇಶನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದಾಯಿತು. ಅದಾದ ಮೇಲೆ ಏನಾಯಿತು ಅಂದರೆ ಸೀರಿಯಲ್ ಡೈರೆಕ್ಷನ್ ಕಿರುತೆರೆಗೆ ಹೇಗೆ ಅವಕಾಶ ಸಿಕ್ತು ತಮಗೆ?
3: ಮಧ್ಯದಲ್ಲಿ ಪ್ರಾಣ ಸಿನಿಮಾ ಬಿಡುಗಡೆ ಆದಮೇಲೆ ಎಲ್ಲಿ ಹೋಗಬೇಕು, ಯಾರ ಹತ್ರ ಕೆಲಸ ಕೇಳಬೇಕು ಗೊತ್ತಾಗಲಿಲ್ಲ. ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಸೇರಿಕೊಂಡು ಒಂದು ದಿನದ ಒಂದು ಈವೆಂಟ್ಗೆ ಬಿ ಸುರೇಶ್ ಅವರು ಬಂದಿದ್ದರು. ಆ ಈವೆಂಟಲ್ಲಿ ನಾನು ಪರಿಚಯ ಮಾಡಿಕೊಂಡೆ ಹೀಗಿದೆ ಅಂತ ಹೇಳಿ. ಬನ್ನಿರಿ ನಮ್ಮ ಆಫೀಸಿಗೆ ನೋಡೋಣ ಅಂತ ಹೇಳಿ ಬಿ ಸುರೇಶ್ ಅವರು

0: ನಾನಲ್ಲಿ ಹೋಗಿದೆ. ಹೋದಾಗ ಅವ್ರದ್ದೊಂದು ತಕದಿಮಿತ ಅಂತ ಹೇಳಿ ಸೀರಿಯಲ್ ಶೂಟಿಂಗ್ ನಡೀತಿತ್ತು. ನಾನು ನೆನೆಸ್ಕೊಳ್ಳೇಬೇಕು, ರುದ್ರೇಶ್ ಅಂತ ಹೇಳಿ ಅದರ ಸಂಚಿಕೆ ನಿರ್ದೇಶಕರು, ಈಗ ಅವರು ಇಲ್ಲ. ಬಟ್ ಅವ್ರ ಹತ್ರ ನಾನು ಕೆಲಸ ಸಾಕಷ್ಟು ಕಲಿತೆ. ಪ್ರಾಕ್ಟಿಕಲಿ ಶೂಟಿಂಗನ್ನು ಹೇಗೆ ಮಾಡೋದು ಅನ್ನೋದನ್ನ ನಾನೇ ಕಲಿತೆ, ಅವ್ರು ಹೇಳ್ಕೊಟ್ರು. ಸೊ ಬಿ ಸುರೇಶ್ ಅವಾಗ ನನಗೆ ಮರುನಾಮಕರಣವನ್ನು ಮಾಡಿದ್ರು.
1: ಏನಂತ?
0: ಶ್ರೀವತ್ಸ ಅಂದ್ರೆ ಗೊತ್ತಾಗಲ್ಲ, ಆಲ್ರೆಡಿ ಇಂಡಸ್ಟ್ರಿನಲ್ಲಿ ಆಕಾಶ್ ಶ್ರೀವತ್ಸ ಇದ್ದಾರೆ, ರವಿ ಶ್ರೀವತ್ಸ ಇದ್ದಾರೆ, ನೀನು ಹಿಂದಕ್ಕೋ ಮುಂದಕ್ಕೋ ಏನೋ ಸಿಕ್ಕಿಸ್ಕೋ ಅಂತ ಹೇಳಿದ್ರು. ಸರಿ, ನೀವೇ ಸಿಕ್ಕಿಸ್ಬಿಡಿ ಅಂದೆ. ಆಗ ಅವರು ಶ್ರೀವತ್ಸ ರಾವ್, ನಿಮ್ಮ ತಂದೆ ಹೆಸರು ರಾವ್, ಅದನ್ನು ಸೇರಿಸ್ಕೋ ಅಂತ ಹೇಳಿ ರಾವ್ ಅಂತ ಹೇಳಿ ನಾಮಕರಣವನ್ನು ಮಾಡಿ ನನಗೆ ತಕದಿಮಿತನಲ್ಲಿ ಬರೆಯೋದಕ್ಕೂ ಮತ್ತು ಸಂಚಿಕೆ ನಿರ್ದೇಶನ ಮಾಡೋದಕ್ಕೂ ಅವಕಾಶವನ್ನು ಕೊಟ್ಟರು.
1: ಸುಮಾರು
0: 100 ಎಪಿಸೋಡ್ ಅಷ್ಟು ಎಪಿಸೋಡ್ ಡೈರೆಕ್ಷನ್ ಮಾಡಿದೆ. ಮಧ್ಯಾಹ್ನ ಬರ್ತಿದ್ದು, 4 ತಂತಿ ತಕದಿಮಿತ ಒಟ್ಟಿಗೆ ಬರ್ತಿತ್ತು. ಆ ತಕದಿಮಿತ ಸೀರಿಯಲ್ ಅನ್ನ ರುದ್ರೇಶ್ ಅವರ ಹೆಸರಲ್ಲಿತ್ತು. ಬಟ್ ರುದ್ರೇಶ್ ನನಗೆ ಅವಕಾಶನ ಕೊಟ್ಟರು ನೀನು ಡೈರೆಕ್ಷನ್ ಮಾಡು ಅಂತ. ಸೊ ನಾನು ಅಲ್ಲಿ ಡೈರೆಕ್ಷನ್ ಮಾಡಿ ಕೆಲಸವನ್ನು ಪೂರ್ತಿಯಾಗಿ ಕಲಿತೆ. ಸೊ ಅದಾದ್ಮೇಲೆ ನನ್ನ ಮೊದಲ ಸಿನಿಮಾ ಪ್ರಾರಂಭ ಆಗಿದ್ದು
1: ಅಲ್ಲಿ ಸೀರಿಯಲ್ ಬಂದಾಗ. ಆಗ ನೀವು ತಕದಿಮಿತ ಮಾಡಬೇಕಾದ್ರೂ ಸೀರಿಯಲ್ ವಿಷಯಗಳು, ಈಗ ಸೀರಿಯಲ್ ನೋಡ್ತಾ ಇರ್ತೀರಿ, ಏನೆಲ್ಲ ವಿಷಯಗಳು ಬದಲಾವಣೆ ಆಗಿದೆ ಅಂತ ಹೇಳ್ತೀರಾ? ಅಷ್ಟು ಗ್ಯಾಪ್ ಇದೆ ನೋಡಿ ಬದಲಾವಣೆಯಲ್ಲಿ,
0: ನೋಡಿ ತುಂಬಾನೇ ಗ್ಯಾಪ್ ಇದೆ. ಆಗ ಏನಾಗಿತ್ತು ಅಂತ ಹೇಳಿದ್ರೆ, ನಮಗೆ ಬೇರೆ ಸೀರಿಯಲ್ಗಳ ಇನ್ಫ್ಲೂಯೆನ್ಸು ಅಂದರೆ ಬೇರೆ ಭಾಷೆಯ ಸೀರಿಯಲಿನ ಇನ್ಫ್ಲೂಯೆನ್ಸು ಇರಲಿಲ್ಲ. ಅದರಲ್ಲೂ ಬಿ ಸುರೇಶ್ ಅವರು ಬೇರೆದೇ ಆದಂತಹ ವ್ಯಕ್ತಿತ್ವ ಇರತಕ್ಕಂಥ ಒಬ್ಬ ನಿರ್ದೇಶಕರು. ವಿಶ್ವಾಮಿತ್ರದೊಂದು ವಿಷಯ ಹೇಳ್ಬೋದಾ?
1: ಖಂಡಿತ ಹೇಳ್ಬೇಕು ನೀವು ಅದನ್ನು. ನಾನು ನೀವು ಯೋಚನೆ ಯಾಕೆ ನೀವು ಹೇಳ್ಬಿಟ್ರೆ ನಾನು ಪ್ರಶ್ನೆ ಕೇಳ್ತೀನಿ.
0: ಈ ಭೂಲೋಕದಿಂದ ಹೊರಟಂತ ಕೆಲವು ಆತ್ಮಗಳು, ನಿಮ್ಗೆ ಗೊತ್ತಿರ್ಬೋದು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ,
1: ಭಗವದ್ಗೀತೆ
0: ಶ್ಲೋಕ, ನೈನಂ ಚಿಂದತಿ ಶಸ್ತ್ರಾಣಿ, ನೈನಂ ದಹತಿ ಪಾವಕಃ, ನೈನಂ ಕ್ಲೇದಯಂತಿ ಆಪೋ, ನೈನಂ ಶೋಷಯತೆ ಮಾರುತಃ. ಆತ್ಮವನ್ನ ಬೆಂಕಿಯೂ ಸುಡಕ್ಕಾಗಲ್ಲ, ಶಸ್ತ್ರಾಸ್ತ್ರಗಳು ಕತ್ತರಿಸೋದಕ್ಕೆ ಆಗಲ್ಲ, ನೀರು ಮುಳುಗಿಸೋದಕ್ಕೆ ಆಗಲ್ಲ, ಗಾಳಿಯೂ ಕೂಡ ತೇಲಿಸೋದಕ್ಕೆ ಆಗಲ್ಲ ಅಂತ ಹೇಳಿ ಕೃಷ್ಣನೇ ಹೇಳಿದನು. ಇಂಥ ಆತ್ಮಗಳು ಪುಣ್ಯವನ್ನು ಮಾಡಿದರೆ ಸ್ವರ್ಗಕ್ಕೆ ಹೋಗ್ಬಿಡುತ್ತವೆ, ಪಾಪಗಳು ಮಾಡಿದರೆ ನರಕಕ್ಕೆ ಹೋಗ್ಬಿಡುತ್ತವೆ. ಕೆಲವೊಂದು ಆತ್ಮಗಳು ಏನಾಗಿರುತ್ತೆ, ಮಿಶ್ರಣ ಆಗ್ಬಿಟ್ಟಿರುತ್ತೆ, ತುಂಬ ಒಳ್ಳೆ ಕೆಲಸವೂ ಮಾಡಿ ಮತ್ತೊಂದು ಚೂರು ಪಾಪ ಇರುತ್ತೆ. ಸೊ ವಿಶ್ವಾಮಿತ್ರರು ಒಂದ್ಸರ್ತಿ ಅಂಥ ಆತ್ಮಗಳನ್ನು ಕುರಿತು, ನೋಡಪ್ಪ ಇಂದ್ರ ನೀನು ಇವರುಗಳನ್ನು ಸ್ವರ್ಗಕ್ಕೆ ಕರ್ಕೊ ಅಂದಾಗ, ಇಲ್ಲ ಇವರು ಪುಣ್ಯವಂತರೇ ಆದರೂ ಒಂದು ಚೂರು ಪಾಪ ಇದೆ ಹಾಗಾಗಿ ಕರ್ಕೊಳಕ್ಕಾಗಲ್ಲ ಅಂತ ಹೇಳ್ತಾನೆ. ಸರಿ ಅಂತ ಯಮಧರ್ಮರಾಯನ ಹತ್ರ ಕರ್ಕೊಂಡು ಹೋಗ್ತಾರೆ ಆತ್ಮಗಳನ್ನು. ಇವರು ಸ್ವಲ್ಪ ಪಾಪ ಮಾಡಿರೋದು, ಪುಣ್ಯ ಜಾಸ್ತಿ ಇದೆ ಹಾಗಾಗಿ ನಾನು ಕರ್ಕೊಳಕ್ಕಾಗಲ್ಲ ಅಂತ ಹೇಳಿ ಕರೀತಾನೆ. ಸೊ ವಿಶ್ವಾಮಿತ್ರರಿಗೆ ಅವಾಗ ಆತ್ಮಗಳನ್ನು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅವರು ನರಕವೂ ಅಲ್ಲದೆ ಸ್ವರ್ಗವೂ ಅಲ್ಲದೆ ಮಧ್ಯದಲ್ಲಿ ಅವ್ರದೇ ಆದಂತ ಒಂದು ಜಗತ್ತನ್ನು ಸೃಷ್ಟಿ ಮಾಡಿಬಿಡ್ತಾರೆ, ಅದನ್ನು ತ್ರಿಶಂಕು ಸ್ವರ್ಗ ಅಂತ ಹೇಳಿ ಕರೀತೀವಿ.
1: ಅಲ್ಲಿ ಈ ಕಥೆ ಯಾಕೆ ಹೇಳಿದ್ರೆ ನನಗೀಗ,
0: ಅದೊಂಥರ ಏಲಿಯನ್ ಪ್ರಪಂಚ. ಅಲ್ಲಿರೋ ವ್ಯಕ್ತಿಗಳು ಅವ್ರು ಪುಣ್ಯವಂತರೋ ಪಾಪವಂತರೋ, ಬಟ್ ಮಹಾನ್ ಮೇಧಾವಿಗಳು ಅವ್ರು ಈ ಪ್ರಪಂಚಕ್ಕೆ ಸಂಬಂಧಿಸಿದವರು ಅಲ್ಲ. ಹಾಗೆ ನಮ್ಮಲ್ಲಿ ಗುರುಗಳು ಬೈಕೋಬಾರ್ದು ಬಿ ಸುರೇಶ್ ಅವರು, ಅವ್ರಿಗಿರತಕ್ಕಂಥ ಪಾಂಡಿತ್ಯ ಪ್ರೌಢಿಮೆ ಹೇಗಿದೆ ಅಂದರೆ ನಾವು ಅವ್ರನ್ನ ಸೋಲ್ಸಕ್ಕೂ ಆಗಲ್ಲ, ಅವ್ರದ್ದು ವಿಚಾರಗಳನ್ನು ನಾವು ಒಪ್ಕೊಂಡು ಸುಮ್ಮನಿರಕ್ಕೂ ಆಗಲ್ಲ. ಹಾಗಾಗಿ 6 ಕೋಟಿ ಜನರನ್ನು ಒಂದು ತಕ್ಕಡಿಲಿ ಇಟ್ಟರೆ ಬಿ ಸುರೇಶ್ ಅವ್ರನ್ನೇ ಒಂದು ತಕ್ಕಡಿಲಿ ಇಡ್ಬೋದು ಅಂತ ವ್ಯಕ್ತಿ. ಅವರು ನನ್ನನ್ನು ಗುರುತಿಡಿದು ನೀನ್ ಕೆಲಸ ಕಲಿ ಮಾಡು ಅಂತ ಹೇಳಿ ತಕದಿಮಿತ ಅವಕಾಶವನ್ನ ಕೊಟ್ರು. ಸೊ ಹಾಗಾಗಿ ಅವತ್ತು ಬಿ ಸುರೇಶ್ ಅವರು ಏನಕ್ಕೆ ಈ ವಿಷಯಕ್ಕೆ ಬಂತು ಅಂದ್ರೆ, ಬೇರೆ ಸೀರಿಯಲ್ಗಳ ಇನ್ಫ್ಲೂಯೆನ್ಸ್ ನೋಡಿ, ರಾತ್ರಿ ಹೊತ್ತು ಹೆಣ್ಮಕ್ಳು ಇವತ್ತು ಏನು ಬಾತ್ರೂಮ್ ಅಲ್ಲಿ, ಐ ಮೀನ್ ಬೆಡ್ರೂಮ್ ಅಲ್ಲಿದ್ರು ಕೂಡ ಚಪ್ಪಲಿ ಹಾಕೊಂಡಿರ್ತಾರೆ, ರೇಷ್ಮೆ ಸೀರೆ ಉಟ್ಕೊಂಡಿರ್ತಾರೆ, ಈ ತರದೆಲ್ಲ ಅವ್ರಿಗೆ ಇಷ್ಟ ಆಗ್ತಿರಲ್ಲ ಸರ್. ಬಹಳ ನೈಜವಾಗಿ ಇರಬೇಕಾಗಿತ್ತು, ಕನ್ನಡಕ್ಕೆ ಕನ್ನಡದ್ದೇ ಆದಂತ ನೇಟಿವಿಟಿನಲ್ಲೇ ಇರಬೇಕಾಗಿತ್ತು. ಆಮೇಲೆ ಯಾವುದೇ ಶಾರ್ಟ್ಸ್ ಬೇರೆ ಭಾಷೆ ತರದ್ದು ನಾವು ತೆಗೆದ್ರೆ ಕೂಡ ರೇಗ್ ಬಿಡು, ಅವ್ರು ಕರೆದ್ಬಿಟ್ಟು ಇದು ಯಾವುದೋ ತೆಲುಗು ಸೀರಿಯಲ್ ನೋಡಿ ಕಲ್ತಂಗಿದೆ, ಇದು ಬೇರೆ ತರ ಮಾಡಿ ಅಂತ ಹೇಳ್ಬಿಟ್ಟು ಅವರೇ ಸ್ಟ್ರಿಕ್ಟ್ ಆಗಿ ಹೇಳೋರು. ಎಲ್ಲರ ಒಳಗಡೆ ಏನು ಇದ್ದಂತಹ ರಸವನ್ನು, ರಸವತ್ತುಗಳನ್ನು ತಂದು ಕಲಾವಿದರಿಗೆ ಅಷ್ಟು ಅವಕಾಶಗಳನ್ನು ಕೊಟ್ಟು ನೈಜತೆಯನ್ನು ತೆಗೆಸ್ತಿದ್ರು. ಸೊ ನಿಜವಾಗ್ಲೂ ನಾನು ಸ್ಟೇಜ್ ಮೇಲೆ ಏನು ಆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ದೆ, ಅದು ಬಿ ಸುರೇಶ್ ಅವರ ಆ ಗರಡಿಯಲ್ಲಿ ನಾನು ನೋಡಿದೆ. ಅದಕ್ಕೆ ನಿಜವಾಗ್ಲೂ ನಾವು ಎಲ್ಲ ನಿರ್ದೇಶಕರು ಯಾರೆಲ್ಲ ಅಲ್ಲಿಂದ ಬಂದಿದ್ದೀವಿ ಅದನ್ನು ನಾವು ಮನೆ ಮತ್ತು ಗರಡಿ ಅಂತಾನೆ ಮೀಡಿಯಾ ಹೌಸ್ನ ಕರಿತೀವಿ. ಇವತ್ತು ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಬಿ ಸುರೇಶ್ ಅವರು, ಶೈಲಾಜಾ ನಾಗ್ ಮೇಡಮ್ ಅವರು ಅವತ್ತಿನ ದಿವಸ ಕೊಟ್ಟಂತ ಇನ್ಫ್ಲೂಯೆನ್ಸ್ ಏನೆ.
1: ಬಟ್ ನನ್ನ ಪ್ರಶ್ನೆ ಏನಂತಂದ್ರೆ, ಅಂದ್ರೆ ನನಗೆ ಪ್ರಶ್ನೆ ಏನಕ್ಕಿಂತ ಹೆಚ್ಚಾಗಿ ಅನುಮಾನ ಶುರುವಾಯಿತು. ಏನಂತಂದ್ರೆ ಒಳ್ಳೆ ಶುರು ಹೇಳಿದ್ರೆ ಹೌದು ಕರೆಕ್ಟ್, ನಮ್ಮ ನೇಟಿವಿಟಿಗೆ ತಗೊಳ್ಳೋದು, ನಮ್ಮ ನೇಟಿವಿಟಿಗೆ ಸಿನಿಮಾ ಸೀರಿಯಲ್ ಮಾಡೋದು, ನಮ್ಮ ನೇಟಿವಿಟಿಗೆ ಅವರಿಗೆ ಶಾರ್ಟ್ಗಳನ್ನು ಕೂಡ ನಮ್ಮ ನೇಟಿವಿಟಿಗೆ ಏನು ಬೇಕೋ ಅದು ತೋರಿಸೋದು ನಮ್ಮ ಭಾಷೆ, ಅದು ಆ ವಿಷಯಗಳನ್ನ ಹೇಳೋದು ಒಂದು ಕಡೆ. ಆದರೆ ನಿಮಗೆ

0: ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಒಂದು ಎಪಿಸೋಡ್ ನೋಡಿದ ಮೇಲೆ? ನೀವು ಆಡಿಯನ್ಸ್ ಅನ್ನು ಮೆಚ್ಚಿಸ್ತಾ ಇದ್ರಾ, ಇಲ್ಲ ಚಾನಲ್ ಅವ್ರನ್ನ ಮೆಚ್ಚಿಸ್ತಾ ಇದ್ರಾ, ಇಲ್ಲ ಬಿ ಸುರೇಶ್ ಆಸ್ ಅ ಪ್ರೊಡ್ಯೂಸರ್ ಅವ್ರನ್ನ ಮೆಚ್ಚೋದು ಕಷ್ಟ ಆಗಿತ್ತಾ ನಿಮಗೆ ಅಂತ?
1: ನೋಡಿ, ಈಗ ಅವ್ರ ಹೆಸರು ಮತ್ತೆ ಹೇಳಿದ್ರೆ ನಂಗೆ ಮಾತಾಡೋಕ್ಕೂ ಕಷ್ಟ, ಭಯ ಆಗ್ಬಿಡುತ್ತೆ. ಅವ್ರಿಗೆ ಆಲ್ರೆಡಿ ನ್ಯಾಷನಲ್ ಅವಾರ್ಡ್ ಬಂದಿತ್ತು, ಸಾಕಷ್ಟು ನ್ಯಾಷನಲ್ ಅವಾರ್ಡ್ ತಗೊಂಡಿದ್ರು. ಅವರ ಕೂತ್ಕೊಂಡಿದ್ದಂತ ಕಚೇರಿನಲ್ಲಿ ಎದುರುಗಡೆ, ಅವರ ಚೇರ್ ಎದುರುಗಡೆ ಸುಮಾರು ಇವತ್ತಿಗೂ ಒಂದು 10,000 ಪುಸ್ತಕಗಳಿದೆ, ಅಷ್ಟನ್ನು ಓದಿದಾರೆ ಅವರು.
0: ಸೂಪರ್.
1: ನೀವು ಏನೇ ವಿಷಯ ಮಾತಾಡಕ್ ಹೋದ್ರೆ ಆ ಪುಸ್ತಕದಲ್ಲಿ ಆ ಪೇಜಲ್ಲಿ ಹಿಂಗೆ ಪಾಯಿಂಟ್ ಇದೆ, ಈ ಕವಿ ಹೀಗೆ ಹೇಳಿದಾನೆ ಅಂತ ಹೇಳ್ತಾರೆ, ಈ ಪೇಜಲ್ಲಿ ಹೀಗೆ ಇದೆ ಅಂತ ಹೇಳಿ ಇಲ್ಲೂ ಹೇಳ್ತಾರೆ. ಸೊ ಅವರನ್ನ ಒಪ್ಪಿಸೋದು ನಮಗೆ ಅಸಾಧ್ಯವಾದಂತಹ ಕೆಲಸವೇ. ಅವರು ಚೆನ್ನಾಗಿದೆ ಕಣೋ, ಅದು ಒಂದೊಂದು ಸಿಗ್ನೇಚರ್ ಸ್ಟೈಲು,
0: ಹಬ್ಬ ನಿಮಗೆ
1: ಬಡ್ಡಿ ಮಗನೆ ಅಂತ ಬಾಯಲ್ಲಿ ಕೇಳಬೇಕು ಅಂದ್ರೆ ಖುಷಿ, ಬಹಳ ಚೆನ್ನಾಗಿ ಹೇಳೋರು. ಸೊ ಖಂಡಿತ ಅವ್ರನ್ನ ಒಪ್ಪಿಸೋದು ಬಹಳನೇ ಚಾಲೆಂಜಿಂಗ್ ಆಗಿತ್ತು.
0: ಜೊತೆಗೆ ಕಲಿ ವಿಷಯಗಳನ್ನ ಕಲಿಯೋದು ತುಂಬಾ ಚೆನ್ನಾಗಿರುತ್ತೆ ಅಂತ, ಅದಕ್ಕೆ ನೀವು ಗರಡಿ ಅಂತ ಹೇಳಿದ್ರಿ ಅಲ್ವಾ? ಸೊ ಅಲ್ಲಿಂದ ಬಂದಾಗ ಅಲ್ಲಿ ಯಾವ ವಿಷಯಗಳನ್ನ, ತುಂಬಾ ವಿಷಯಗಳನ್ನ ಕಲ್ತ್ಕೊಂಡು ಹೊರಡೆ ಬಂದಿದ್ರಿ ಅಂತ ನನ್ನ ಅಭಿಪ್ರಾಯ. ಸೊ 100 ಎಪಿಸೋಡ್ ಡೈರೆಕ್ಟ್ ಮಾಡಿದ್ರಿ, ಸೊ ಟೋಟಲ್ ಆ ಜರ್ನಿ ಹೇಗಿತ್ತು ಸರ್?
1: ರೋಮಾಂಚನವಾಗಿತ್ತು. ಫಾರ್ ಎಕ್ಸಾಂಪಲ್, ಇವಾಗ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಕೂಡ ಗೊತ್ತಿರುತ್ತೆ, ಒಂದು ಸೀನ್ನ ನಾವು ಶುರು ಮಾಡಬೇಕಾದ್ರೆ ಮಾಸ್ಟರ್ ಶಾಟ್ ಅಂತ ಹೇಳಿ ಕರಿತೀವಿ. ಮಾಸ್ಟರ್ ಶಾಟ್ ಅಂತ ಹೇಳಿದ್ರೆ ಪೂರ್ತಿಯಾಗಿ ಜಿಯೋಗ್ರಫಿ, ಎಲ್ಲಿ ಘಟನೆ ನಡೀತಿದೆ, ಯಾರ್ಯಾರೆಲ್ಲ ಇದ್ದಾರೆ, ಎಲ್ಲೆಲ್ಲಿ ನಿಂತಿದ್ದಾರೆ, ಅದಷ್ಟನ್ನು ಕೂಡ ನಾನು ಆ ಒಂದು ಫ್ರೇಮ್ ಹೇಳಬೇಕಾಗಿತ್ತು. ಆ ಒಂದು ಫ್ರೇಮ್ನ ಕಂಪೋಸ್ ಮಾಡೋದನ್ನ ಬಿ ಸುರೇಶ್ ಮತ್ತು ಆ ರುದ್ರೇಶ್ ಅವರ ನಿರ್ದೇಶಕರು, ಆ ಇಬ್ಬರು ನನಗೆ ಕಲಿಸ್ಕೊಟ್ಟಿದ್ದು ಇವತ್ತಿಗೂ ಕೂಡ ನಾನು ನನಗದು ಅನ್ನವನ್ನು ಕೊಡ್ತಾ ಇದ್ದೆ. ತುಂಬ ಅದು ವಿಶೇಷ. ಇನ್ನೊಂದೇನು ಅಂತ ಹೇಳಿದ್ರೆ, ಉತ್ತರಹಳ್ಳಿಯಲ್ಲಿ ಒಂದು ಮನೆ, ಒಂದು ಡ್ಯೂಪ್ಲೆಕ್ಸ್ ಮನೆ,
0: ಓಕೆ,
1: ಚಿತ್ರೀಕರಣ ನಾವು ಮಾಡ್ತಿದ್ದು. ಆ ಒಂದು ಮನೆನ ನಾವು 23 ಮನೆಗಳು ಪ್ಲಸ್ 7 ಬೇರೆ ಬೇರೆ ಕಚೇರಿಗಳಾಗಿ ತೋರಿಸ್ಬೇಕಾಗಿತ್ತು. ಆರ್ಟಿಸ್ಟ್ಗಳದು, ಅತ್ತೆದೊಂದು ಮನೆ, ಸೊಸೆದೊಂದು ಮನೆ, ಅಪ್ಪಂದೊಂದು ಮನೆ, ಅದಕ್ಕೆಲ್ಲ ನಾವು ಬೇರೆ ಬೇರೆ ಮನೆ ಉಪಯೋಗಿಸ್ತಿರ್ಲಿಲ್ಲ. ಆ ಒಂದು ಮನೆಯಲ್ಲೇ ಕ್ಯಾಲೆಂಡರ್ ಚೇಂಜ್ ಆದರೆ, ಚೇರ್ ಚೇಂಜ್ ಆದರೆ, ಚೇರ್ದು ಸ್ಟ್ರಕ್ಚರ್ ಚೇಂಜ್ ಆದರೆ, ಫ್ರಿಡ್ಜ್ ಪೊಸಿಷನ್ ಚೇಂಜ್ ಆದರೆ ಬೇರೆ ಮನೆ, ಬೇರೆ ಥರನೇ ತೋರಿಸ್ಬೇಕು. ಆ ಚಾಲೆಂಜು ಅದು ದಿನಕ್ಕೆ ಈ ಥರದ್ದು ಸುಮಾರು ಒಂದು 25-30 ಸೀನ್ಗಳನ್ನು ಕಂಪಲ್ಸರಿ ಶೂಟ್ ಮಾಡಲೇಬೇಕಾಗಿದ್ದಂತಹ ಪ್ರೆಷರ್ ಬೇರೆ. ಸೊ ಹಾಗಾಗಿ ಅಷ್ಟು ಫಾಸ್ಟಾಗಿ ಮಾಸ್ಟರ್ ಶಾಟ್ಸ್ಗಳನ್ನು ಕಂಪೋಸ್ ಮಾಡೋದು, ಲೊಕೇಶನ್ಗಳನ್ನು ಚೇಂಜ್ ಮಾಡೋದು, ಇರೋ ಜಾಗದಲ್ಲಿ ಹೇಗೆಲ್ಲ, ಇದನ್ನು ನಾವು ಚೀಟಿಂಗ್ ಅಂತ ಕೂಡ ಕರಿತೀವಿ ನಮ್ಮ ಸಿನಿಮಾ ಭಾಷೆಯಲ್ಲಿ, ಇದನ್ನು ಮಾಡೋದು ಎಲ್ಲವನ್ನು ಕೂಡ ನಾನು ಕಲಿತದ್ದು ಆ ಗರಡಿಯಲ್ಲೇ. ಹೀಗಾಗಿ ಎಕಾನಮಿಕಲಿ ಬ್ಯೂಟಿಫುಲ್ ಫ್ರೇಮ್ಸನ್ನು ಕಂಪೋಸ್ ಮಾಡೋದು ಹೇಗೆ, ಬಿ ಸುರೇಶ್ ಅವರಿಂದ ಕಲಿತೆ.
0: ವೆರಿ ಇಂಟ್ರೆಸ್ಟಿಂಗ್ ಅದು. ಆ್ಯಂಡ್ ಅದು ಬೇಕು, ಅದು ಬೇಕು. ಒಬ್ಬ ಪ್ರೊಡ್ಯೂಸರ್, ಒಬ್ಬರು ಪ್ರೊಡ್ಯೂಸರ್ ಆಗಿರೋದ್ರಿಂದ ಎಲ್ಲೆಲ್ಲಿ ಏನನ್ನು ಉಳಿಸಬಹುದು ಅಂತ ಗೊತ್ತಿರುತ್ತಲ್ವ, ಪ್ರೊಡಕ್ಷನ್ ಕಾಸ್ಟ್ ಎಲ್ಲ ಗೊತ್ತಿರುತ್ತಲ್ಲ. ಸೊ ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಬಿಫೋರ್ ದಟ್ ಒಂದು ಹಾಡನ್ನು ಕೇಳೋಣ. ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ಶ್ರೀವತ್ಸ ನಿರ್ದೇಶಕರಿದ್ದಾರೆ, ಅವ್ರ ಜೊತೆ ಮಾತನ್ನು ಮುಂದುವರ್ಸೋಣ. ಡೆಫಿನೆಟ್ ಆಗಿ ನೀವು ಪ್ರಶ್ನೆ ಕೇಳ್ಬೋದು. 9480901013 ಇಸ್ ದಿ ನಂಬರ್ ಟು ಮೆಸೇಜ್.
2: ಕ್ಯಾಚ್ ದ ರೈನ್, बारिश के पानी की एक एक बूंद को हमें बचाना है, तो मेरा खास आग्रह है, वर्षा का बूंद बूंद पानी हम मिलकर के बचाएं।
3: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं, रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
5: Wellness or illness by choice. Visit avishya.com.

0: ಕೊಟ್ಟು ಮಲಗಷ್ಟ್ರಲ್ ಬೆಳಗ
1: ಆಕಾಶವಾಣಿ ಎಫ್ಎಂ ರೇನ್ಬೋ.
2: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ ಎಂ ರೈನ್ಬೋ ಮ್ಯೂಸಿಕ್ ಯೋರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಇದು ನವಿಲುಗರಿ ಕಾರ್ಯಕ್ರಮ. ಸಮಯ 12:38 ಆಗಿದೆ. ಶ್ರೀವತ್ಸ ಅವರ ನಮ್ಮ ಜೊತೆಯಲ್ಲಿದ್ದಾರೆ, ನಿರ್ದೇಶಕರು. ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ನಾನು ಬರೀ ನಿರ್ದೇಶಕರು ಅಂತ ಹೇಳ್ತಾ ಇದ್ದೀನಲ್ಲ, ಅವರು ನಟ ಆ್ಯಂಡ್ ನಿರ್ದೇಶಕರು. ಎಸ್, ನಟನೇ ಮುಖಾಂತರ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ಕೊಂಡು ಬಂದರು. ಅದು ಅದಾದಮೇಲೆ ಮತ್ತೆ ತಕದಿಮಿತ ಆದಮೇಲೆ ಮತ್ತೆ ಯಾವುದು ಸೀರಿಯಲ್ ಟ್ರೈ ಮಾಡಲಿಲ್ಲ ಅಂತ ಕಾಣುತ್ತೆ.
3: ಇಲ್ಲ, ಅಲ್ಲೊಂದು ಘಟನೆ ನಡೀತು. ಒಂದು ದಿನ ಶೆಡ್ಯೂಲ್ ಬ್ರೇಕ್ ಆಗಿತ್ತು ತಕದಿಮಿತ ಸೀರಿಯಲ್ದು. ಆಯುಧ ಪೂಜೆನೂ ಜೊತೆಗೆ ಅದೇ ರಜದಲ್ಲಿ ಇತ್ತು. ಬಿ ಸುರೇಶ್ ಅವರು, ರುದ್ರೇಶ್ ಅವರು ಏನೋ ಮಾತಾಡ್ತಿರ್ತರು. ಸ್ವಲ್ಪ ಗಟ್ಟಿ ಗಟ್ಟಿಯಾದ ಧ್ವನಿಗಳೇ ಇತ್ತು. ನನ್ನ ಕಡೆ ತಿರುಗಿ ನೋಡೋರು, ಮಾತಾಡೋರು. ನಾನು ಕೋಣೆಯಿಂದ ಹೊರಗಡೆ ಇದ್ದೆ. ಶೈಲಜಾ ಮೇಡಮ್ಮು ಕೈಗೆ ಬೋನಸ್ ಕೊಟ್ಬಿಟ್ಟು ಸ್ವೀಟ್ ಬಾಕ್ಸ್ ಕೊಟ್ಟು ಖುಷಿಯಾಗಿ ಇರಿ ಅಂತಂದರು. ಬಟ್ ಒಳಗಡೆ ಬಿ ಸುರೇಶ್ ಅವರು, ರುದ್ರೇಶ್ ನನ್ನ ನೋಡ್ಬಿಟ್ಟು ಏನೋ ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತಿದ್ರು. ಗಾಬರಿಯಲ್ಲಿ ನಿಂತಿದ್ದೆ. ಈಚೆ ಕಡೆ ಇಬ್ಬರು ಬಂದರು, ರುದ್ರೇಶ್ ಅವರು, ಬಿ ಸುರೇಶ್ ಅವರು ಬಂದು, ನಿನ್ನ ಕೆಲಸನ ತೆಗೆದಿದ್ದೀವಿ, ನೀನು ಹೊರಟೋಗು ಅಂದರು. ಏನು ಮಾಡ್ಬೇಕು ನಾನು ಮುಂದಕ್ಕೆ? ನಾನು ಎಲ್ಲೋ ಸಾಫ್ಟ್ವೇರಲ್ಲಿ ಇದ್ದವನು ಕರ್ಕೊಂಬಂದ್ರಿ, ಇವಾಗ ಕೆಲಸ ಕಲಿಸ್ಬಿಟ್ಟು ಬಿಟ್ಬಿಡ್ತಿದ್ದೀರಿ, ಏನು ಮಾಡೋದು? ಹೌದು, ಅದಕ್ಕೇನೆ ಚೆನ್ನಾಗಿ ಕೆಲಸ ಕಲ್ತಿದ್ದೀಯಾ, ಇಲ್ಲೇ ಇದ್ರೆ ಇನ್ನೇ ಬೆಳೆಯೋದು ಹೇಗಪ್ಪ? ಯುದ್ಧಕ್ಕೆ ಹೋದ್ರೆ ತಾನೇ ಒಬ್ಬ ರಾಜನಾಗೋದು. ಇದೇ ಡೈಲಾಗೇ ಹೇಳಿದ್ರು, ಯುದ್ಧಕ್ಕೆ ಹೋದ್ರೆ ತಾನೇ ನೀನು ಬೇರೆ ರಾಜರಾದಂಗೆ ನೀನು ಆಗೋದು. ಯುದ್ಧಕ್ಕಿನ್ನು ಹೊರಡು, ಸಿನಿಮಾ ಮಾಡು. ಹೇಗೆ? ತಕದಿಮಿತ ಯಾವ ಚಾನಲಲ್ಲಿ ಪ್ರಸಾರ ಆಗ್ತಿದೆ? ಉದಯ ಟಿವಿಲಿ ಪ್ರಸಾರ ಆಗ್ತಿದೆ. ಹೋಗು ಅಷ್ಟೇ, ನಾವು ಕೊಟ್ಟಿದ್ದೀವಿ ಕ್ಲೂಗಳು, ನೀನು ಏನು ಮಾಡ್ತೀಯೋ ಮಾಡು. ಸರಿ ಅಂತ ಹೇಳಿ ನಾನು ಉದಯ ಟಿವಿಯ ಒಬ್ಬ ಮುಖ್ಯಸ್ಥರನ್ನು ಅಪ್ರೋಚ್ ಮಾಡಿದೆ. ಹೀಗೆ ಕಳಿಸ್ಕೊಟ್ಟಿದ್ದಾರೆ, ಏನು ಮಾಡಲಿ? ಏನು ಮಾಡಬೇಕು ಅಂತಿದ್ರೆ, ಉದಯ ಟಿವಿಲಿ ವರ್ಕ್ ಮಾಡ್ತೀರಾ? ಇಲ್ಲ ಸರ್, ಅವ್ರು ನನ್ನ ಕೆಲಸನ ಕಲಿಸಿದ್ದು ಚಾನಲಲ್ಲಿ ಕೆಲಸ ಮಾಡೋದಕ್ಕಲ್ಲ, ನನಗೆ ಪೂರ್ತಿಯಾಗಿ ಡೈರೆಕ್ಷನ್ ಮಾಡೋದ್ರ ಬಗ್ಗೆ ಆಸಕ್ತಿಯಿಂದ ಕೆಲಸ ಕಲಿಸ್ಕೊಟ್ಟಿದ್ದಾರೆ, ಹಾಗಾಗಿ ನಾನು ಸಿನಿಮಾ ಮಾಡಲ. ಆಗ ಸ್ಯಾಟಲೈಟ್ ಅಂತ ಒಂದು ಇತ್ತು. ಅದೇನು ಅಂತ ಹೇಳಿದ್ರೆ, ಸಿನಿಮಾಗಳು ತುಂಬ ಚೆನ್ನಾಗಿದೆ ಅಂದರೆ ಟಿ ವಿ ಚಾನಲ್ ಅವರು ಖರೀದಿ ಮಾಡೋರು. ಸರಿ ನೋಡಪ್ಪ, ನಾವು ಸಿನಿಮಾ ನೀನು ಈ ಹಂತಕ್ಕೆ, ಈಗಲೂ ಈಗಿಲ್ಲ, ಈಗಿಲ್ವೇ ಇಲ್ಲ, ಅವಶ್ಯಕ ಬರೋಣ, ಅವಶ್ಯಕ ಬಹಳ ಮಾತಾಡಲೇಬೇಕಾದ ವಿಷಯ ಅದು. ಸೊ ಅವತ್ತು ಸ್ಯಾಟಲೈಟ್ ಒಂದು ಏನೋ ಒಂದು ಅಮೌಂಟ್ ಈ ಹೀರೋನ ಹಾಕ್ಕೊಂಡು ಈ ಥರದ್ರಲ್ಲಿ ಮಾಡಿದ್ರೆ ಹೀಗೆ ಹೀಗೆ, ನಿನ್ನ ಹತ್ರ ಯಾವ್ದಾರ ಸ್ಟೋರಿ ಇದ್ದರೆ ಹೇಳು. ನಾನು ಒಂದು ಸ್ಟೋರಿ ಬಹಳ ಆಸೆ ಪಟ್ಟು ಬರ್ಕೊಂಡಿದ್ದೆ. ಯಾರನ್ನ ಹಾಕ್ಕೋಬೇಕು ಅಂತಿದೆಯಾ? ಅವತ್ತಿದ್ದಂತಹ ಯಾರು ಹೀರೋಗಳಿದ್ರು ಅವರೆಲ್ಲರೂ ಹೆಸರನ್ನು ಹೇಳಿ, ಜೊತೆಯಲ್ಲಿ ಇದರಲ್ಲಿ ಅನಂತ್ನಾಗ್ ಅವರು ಬಹಳ ಮುಖ್ಯವಾದ ಪಾತ್ರವನ್ನು ಮಾಡಬೇಕಾಗಿದೆ. ಆ ಪಾತ್ರ ಅವ್ರು ಮಾಡಿದ್ರೆ ಕತೆ ಹೀಗೆ ಬರುತ್ತೆ, ತೂಕವಾಗಿರುತ್ತೆ. ನಾನಿನ್ನ ಬಿಡಲಾರೆ ಆದಮೇಲೆ ಮತ್ತೆ ಅವ್ರ ಕೈಯಲ್ಲಿ ದೆವ್ವದ ಪಾತ್ರವನ್ನು ಮಾಡಿಸ್ಬೇಕು ಅಂತ ಆಸೆ ಇತ್ತು. ಕೇಳಿ ಉದಯ ಟಿ ವಿಯ ಹೆಡ್ ಒಬ್ಬರು ಬಹಳ ಖುಷಿಪಟ್ಟು ಹೇಳಿದ್ರು, ನೀನು ಅನಂತ್ನಾಗ್ ಅವರನ್ನೇ ಒಪ್ಪಿಸಿ ಪಾತ್ರಕ್ಕೆ ಹಾಕ್ಕೊಂಡು ಹೀಗೆ ಮಾಡಿದ್ರೆ ಖಂಡಿತ ಸ್ಯಾಟಲೈಟ್ ನಾವು ಇಷ್ಟು ಅಮೌಂಟ್ಗೆ ತಗೊಳ್ತೀವಿ ಅಂತ ಹೇಳಿದ್ರು. ಆ ವಿಷಯವನ್ನು ನಾನು ಒಬ್ಬ ಸ್ನೇಹಿತರಿಗೆ ಹೇಳಿದೆ, ಅವರು ಕೂಡ ಒಬ್ಬರು ಆ ಥರ ಉದಯ ಟಿವಿ ಸಪೋರ್ಟ್ಗೆ ನಿಲ್ಲುತ್ತೆ ಅಂದರೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿ ಅವರು ಒಪ್ಕೊಂಡ್ರು. ಸೊ ಬಿ ಸುರೇಶ್ ಅವರು ಬೈದ ಈಚೆ ಬೈದಲ್ಲ, ಹೊಗಳಿ ಆಶೀರ್ವಾದ ಮಾಡಿ ಈಚೆ ಕಳಿಸಿದ ಮೂರೇ ದಿನಕ್ಕೆ ಸಿನಿಮಾ ನಿರ್ದೇಶನದ ಅವಕಾಶ ನನಗೆ ಸಿಕ್ತು.
2: ಹೆಸರು ಮೃಗಶಿರ ಅಂತ,
3: ಮೃಗಶಿರ ಅಂತ ಹೇಳಿ
2: ನನಗೆ ಅಲ್ಲಿ ಮೃಗಶಿರ ಅಂತ ಬಂದಾಗ ನೀವು ಅದೇ ಇಟ್ಕೊಂಡಿದ್ರು ಅಥವಾ ನಿಮಗೇನಾದ್ರು ಈ ಸಂಖ್ಯಾಶಾಸ್ತ್ರ ಅಥವಾ ಜ್ಯೋತಿಷಾಸ್ತ್ರ ಮೇಲೆ ನಂಬಿಕೆ ಇತ್ತ ಅಂತ ಕೇಳಿದೆ. ಈಗ 12 ನಕ್ಷತ್ರಗಳಲ್ಲಿ ಮೃಗಶಿರ ಒಂದು,
3: 27 ನಕ್ಷತ್ರಗಳಲ್ಲಿ
2: ಮೃಗಶಿರ ಒಂದು. ಅದು ಚಂದ್ರನ ಮೇಲೆ ಅದು ನಿಮ್ಗೆ ಗೊತ್ತಿದೆ ಅಂತ ಕಾಣುತ್ತೆ. ಚಂದ್ರ ಮತ್ತು ಅಶ್ವಿನಿ ಬಂತಂದ್ರೆ ಅವಿಶ್ವ ಜಯ ಅಂತ ಒಂದು ಬರುತ್ತೆ, ಅಶ್ವಜಯ ಅಂತ ಬರ್ತಾರೆ. ಚಂದ್ರ ಮತ್ತು ಕೃತಿಕ ಅಂತ ಬಂದ್ರೆ ಕಾರ್ತಿಕ ಮಾಸ ಅಂತ ಶುರುವಾಗುತ್ತೆ. ಚಂದ್ರ ಮತ್ತು ಮೃಗಶಿರ ಬಂದ್ರೆ ಮಾರ್ಗಶಿರ ತಿಂಗಳು ಶುರುವಾಗುತ್ತೆ ಅಂತ. ಅದೇನು ನಂಬಿಕೆ ಇತ್ತು ಅಂತ ಹೇಳ್ಕೊಂಡಿದ್ರ?
3: ಇಲ್ಲ, ನಾನು ಯಾರಿಗೆ ಈ ತರದೊಂದು ಕತೆ ಇದೆ ಪ್ರೊಡ್ಯೂಸ್ ಮಾಡ್ತೀರಾ ಬನ್ನಿ ಅಂತ ಕೇಳಿದ್ನೋ ಆ ವ್ಯಕ್ತಿ ನನಗೆ ಬರಕ್ ಹೇಳಿದ್ದು ಒಂದು ರಾಯರ್ ಮಠಕ್ಕೆ. ಅವ್ರ ಮನೆ ಹತ್ರ ರಾಯರ್ ಮಠ ಇತ್ತು, ಗುರುವಾರ ಬನ್ನಿ ನಾನು ಮಠಕ್ಕೆ ಬರ್ತಿದ್ದೀನಿ ಅಲ್ಲೇ ಕೂತ್ಕೊಂಡು ಡಿಸ್ಕಸ್ ಮಾಡೋಣ ಅಂತ ಹೇಳಿ ಕರೆದಿದ್ರು. ಎದುರುಗಡೆ ಕೂತಾಗ ಅಲ್ಲಿ ರಾಯರ ಜನ್ಮ ದಿನ, ಜನ್ಮ ನಕ್ಷತ್ರ, ಜನ್ಮಸ್ಥಳ ಎಲ್ಲವೂ ಇತ್ತು ಮಠದಲ್ಲಿ. ಸೊ ಜನ್ಮ ಅವರು ಹುಟ್ಟಿದ ನಕ್ಷತ್ರ ಮೃಗಶಿರ, ರಾಘವೇಂದ್ರ ಸ್ವಾಮಿಗಳು. ಕತೆ ಹೇಗಿತ್ತು ಅಂತ ಹೇಳಿದ್ರೆ, ಕಾಡಿನಲ್ಲಿ ಒಂದು ದೇವಸ್ಥಾನ ಕಳೆದೋಗಿರುತ್ತೆ, ಕಾಡು ಜನ ಅದನ್ನ ಹುಡುಕ್ತಿದ್ದಾರೆ. ಆ ದೇವಸ್ಥಾನ ಸಿಕ್ಕಿದ್ರೆ ಅವರಿಗೆ ಒಂದು ವಿಶೇಷವಾದ ಶಾಪ ಅವ್ರಿಗಿರೋದು ವಿಮೋಚನೆ ಆಗತ್ತೆ ಅನ್ನೋದು ಸ್ಟೋರಿಯ ಒನ್ ಲೈನ್. ಕಾಡಿನಲ್ಲಿ ಕಳೆದು ಹೋಗಿರುವ ದೇವಸ್ಥಾನವನ್ನ ಕಾಡಿನ ಜನ ಹುಡುಕಬೇಕು.
2: ಕಾರವಾರದಲ್ಲಿ ಶೂಟ್ ಮಾಡಿದ್ದಲ್ವಾ ಇದನ್ನೆಲ್ಲ
3: ಪೂರ್ತಿಯಾಗಿ? ಇದನ್ನ ನಾವು ಎಸ್, ಒಂದು ಅದ್ರ ಬಗ್ಗೆನೂ ಒಂದು ವಿಶೇಷವಾದ ವಿಚಾರ ಇದೆ, ಹೇಳ್ಬಿಡ್ತೀನಿ. ಬಟ್ ಹೆಸರಿಟ್ಟಿದ್ದು ಏನಕ್ಕೆ ಅಂದ್ರೆ, ಆ ಕಾಡಿನ ಜನಗಳು ನೋಡಕ್ ಮನುಷ್ಯರ ತರ ಇದ್ರು ಕೂಡ ಅವರಲ್ಲಿ ಒಬ್ಬೊಬ್ಬರಲ್ಲೂ ಒಂದೊಂದು ಪ್ರಾಣಿ ಇರುತ್ತೆ, ಮೃಗ ಶಿರ. ಒಬ್ಬೊಬ್ಬನ ಶಿರದೊಳಗೂ ಒಂದೊಂದು ಮೃಗ ಇದೆ, ಅವರೆಲ್ಲರೂ ವ್ಯಾಘ್ರರು ಅಂತ ಹೇಳಿ.
2: ಓಕೆ ಓಕೆ
3: ಪ್ರತಿಯೊಬ್ಬ ಕಾಡಿನ ಮನುಷ್ಯನ ಒಳಗೂ ಒಬ್ಬ ಮೃಗ ಇದ್ದಿದ್ರಿಂದ ಅದನ್ನ ಮೃಗಶಿರ ಅಂತ ಹೇಳಿ ಆ ಟೈಟಲ್ ಆ ರಾಯರ್ ಮಠದಲ್ಲಿ ನನಗೆ ಅನ್ನಿಸ್ತು. ಚಾಲೆಂಜ್ ಇದ್ದಿದ್ದು ಅನಂತ್ ನಾಗ್ ಅವರನ್ನ ಒಪ್ಪಿಸ್ಬೇಕಾಗಿದ್ದು. ಅವ್ರು ಅವತ್ತು ಮುಂಗಾರು ಮಳೆ ಎಲ್ಲ ಬಂದ ಮೇಲೆ ಮಿನಿಮಮ್ 50 ಡೇಸ್ ಕ್ಯಾರೆಕ್ಟರ್, ಅಷ್ಟು ದಿನದ ಶೂಟಿಂಗ್ ಇದ್ರೆ ಮಾತ್ರ ನಾನು ಸಿನಿಮಾಗಳನ್ನು ಮಾಡ್ತೀನಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಬಿಟ್ಟಿದ್ರು. ಸೊ ನಾನು ಪ್ರೊಡ್ಯೂಸರ್ ಜೊತೆ ಸಮೇತವಾಗಿ ಅನಂತ್ ನಾಗ್ ಸರ್ ಅವರ ಮನೆ ಹತ್ರಕ್ಕೆ ಹೋದೆ. ಚಾಲೆಂಜ್ ಇದ್ದಿದ್ದು ಅವ್ರು ಬಂದ್ರೇನೆ ಸ್ಯಾಟಲೈಟ್ ಅನ್ನೋದು ನಮಗೆ ಗೊತ್ತಿತ್ತು. ಅವರು ಒಳಗಡೆ ಇದ್ರು, ನಾನು ಫೋನ್ ಮಾಡಿ ಹೋಗಿದ್ದೆ, ಸರ್ ಈ ಥರ ಬರ್ತಿದ್ದೀನಿ, ನಾನೊಂದು ಸಿನಿಮಾದ ಕತೆ ನಿಮ್ಗೆ ಹೇಳಬೇಕು ಅಂತ ಬನ್ನಿ ಅಂತ ಹೇಳಿದರು. ಒಳಗಡೆ ಹೋದೆ, ಅವ್ರಿಗೆ ಹೇಳಿದೆ ಈ ಥರದ್ದು ಒಂದು 5 ದಿನದ ಪಾತ್ರ ಬರುತ್ತೆ, ನೀವು ದೆವ್ವದ ಪಾತ್ರ ಹೀಗೀಗಿದೆ. 5 ದಿನದ ಪಾತ್ರ ಎಲ್ಲ ನಾನು ಮಾಡೋಲ್ಲ, ನಾನು ಸ್ಟೇಟ್ಮೆಂಟೇ ಕೊಟ್ಟಿದ್ದೀನಿ 50 ದಿನದ್ದು, ಸೊ ನಾನು ಮಾಡೋಲ್ಲ, ಹೊರಟ್ಬಿಡಿ ಅಂದರೆ ಹೊರಟು ಬನ್ನಿ ಅಂತ ನಂಗೆ ನಗ್ತ ಕಳಿಸ್ಕೊಟ್ರು. ಏನಪ್ಪ ಹೀಗಾಗೋಯ್ತು ಅಂತ ಬಾಲಗಳಲ್ಲಿ ನಿಂತ್ಕೊಂಡೆ, ಮೆಟ್ಲಿ ಇಳಿಯೋಕ್ಕೆ ಮನಸ್ಸು ಬರ್ತಿಲ್ಲ. ಅವರು ಕತೆ ಮಾಡಲ್ಲ ನಾನು ಕೇಳಿಬಿಟ್ಟು ಈ 5 ದಿನದ ಪಾತ್ರಗಳು ಮಾಡಲ್ಲ ಅಂತ ಹೇಳಿಬಿಟ್ಟಿದಾರಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೃಷ್ಟ ಅವತ್ತು ಮಳೆ ಶುರುವಾಗೋಯ್ತು.
2: ಓಕೆ
3: ಸರ್, ಮಳೆ ನಿಲ್ಲೋ ತನಕ ನಾನು ಒಳಗೆ ಕೂತ್ಕೋಬೋದಾ? ಕೂತ್ಕೊಳ್ಳಿ ಅಂದರು. ಅವ್ರು ಪಡಗವ್ರು ಎದುರುಗಡೆ ಥ್ರೆಡ್ಮಿಲ್ಲಲ್ಲಿ ವಾಕ್ ಏನೋ ಮಾಡ್ತಾಯಿದ್ರು. ನಾನು ಪೂರ್ತಿಯಾಗಿ ಸ್ಟೋರಿಯನ್ನು, ಸರ್ ಅವ್ರು ಕೇಳಿಸ್ಕೊಳ್ತಾರೋ ಬಿಡ್ತಾರೋ, ನಾನು ಹೇಳೋದು ಹೇಳ್ಬಿಡೋಣ, ಕಣ್ಣು ಮುಚ್ಕೊಂಡು ಸ್ಟೋರಿ ಹೇಳಿಬಿಟ್ಟೆ, ಪೂರ್ತಿಯಾಗಿ ಅವ್ರ ಪಾತ್ರವೆಲ್ಲವನ್ನೂ ಹೇಳಿಬಿಟ್ಟೆ. ಅವರು ಒಳಗಡೆ ಹೋಗಿ ಗಾಯತ್ರಿ ಮೇಡಮ್ನ ಕರ್ಕೊಂಬಂದರು. 3 ದಿನದ ಪಾತ್ರ ಅಥವಾ 5 ದಿನದವರೆಗೂ ಎಳಿಬೋದು ಅನಿಸುತ್ತೆ, ಬಟ್ ಆ ಪಾತ್ರದ ಮೇಲೆ ಇಡೀ ಕತೆ ನಿಂತಿದೆ ಗಾಯತ್ರಿ, ಒಂದ್ಸತಿ ನೀನು ಕತೆ ಕೇಳು ಅಂತ ಹೇಳಿ ಮೇಡಮ್ಗೂ ಕೇಳಿಸಿದ್ರು. ತುಂಬ ಖುಷಿಪಟ್ಟು ಇಲ್ಲ ಇದನ್ನು ನಾನು ಮಾಡ್ತೀನಿ ಅಂದರು. ಅವತ್ತು ಮಳೆ ಬಂದಿರಲಿಲ್ಲ ಅಂದರೆ ನಾನು ಸಿನಿಮಾ ನಿರ್ದೇಶಕನಾಗ್ತಾನೆ ಇರಲಿಲ್ಲ. ಸೊ ಅನಂತ್
2: ಅಂತ
3: ಖಂಡಿತ ಆಗೋದೆಲ್ಲ ಒಳ್ಳೇದಕ್ಕೇನೆ. ಸೊ ಅನಂತ್ ನಾಗ್ ಸರ್ ಯಾವಾಗ ಒಪ್ಕೊಂಡ್ರೆ ಉಳಿದಿದ್ದೆಲ್ಲ ಕೆಲಸ ಸುಲಲಿತವಾಗಿ ಶುರುವಾಯಿತು.
2: ಅಲ್ಲಿಂದ ನಿಮಗೆ ಅದಕ್ಕೆ ಸೈಮಾ ಅವಾರ್ಡ್ ಕೂಡ ಬರುತ್ತೆ, ಅದು ಫ್ಯಾಂಟಾಸ್ಟಿಕ್. ಒಂದು ಒಳ್ಳೆ ಹೆಸರು ಅದು, ಮೃಗಶಿರ ಅನ್ನೋದೇ ಒಂದು ಹೆಸರು ನೀವು ಹೇಳಿದಾಗಲೇ. ಆ್ಯಂಡ್ ಅನಂತ್ ನಾಗ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಪ್ರಜ್ವಲ್ ದೇವರಾಜ್ ಆ್ಯಂಡ್ ಗುಡ್. ಆ್ಯಂಡ್ ನನಗೆ ಇಲ್ಲಿ ನನ್ನ ಸ್ನೇಹಿತರೊಬ್ಬರು ಒಂದು ಪ್ರಶ್ನೆ ಕೇಳಿದ್ರೆ, ಎಚ್ ಎಲ್ ಬಸವರಾಜು ಪುಟ್ಟಗೆರೆ ಹೊಸಹಳ್ಳಿಯಿಂದ ಒಂದು ಮೆಸೇಜ್ ಕಳಿಸಿದ್ದಾರೆ. ಪ್ರಾಮಾಣಿಕವಾಗಿ ಆನ್ಸರ್ ಕೊಡಿ ಅಂತ ಹೇಳ್ತಾರೆ. ಶ್ರೀವತ್ಸ ಅವರು ಪ್ರಾಮಾಣಿಕವಾಗಿ ಉತ್ತರ ಕೊಡ್ತಾರೆ, ನನಗೆ ಗೊತ್ತು. ಸೊ ನಮ್ಗಳಿಗೆ ಈಗ ಏನಂತಂದ್ರೆ, ನಮ್ಗಳಿಗೆ ಮುಂದಿನ ದಿನಗಳಲ್ಲಿ ಸಿನಿಮಾ ಮತ್ತೆ ಇನ್ನಿತರ ಮನೋರಂಜನೆಗಳಿಗೆ ಭವಿಷ್ಯ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಮುಂದೆ ಸಿನಿಮಾ ನೋಡೋದಕ್ಕೆ ಭವಿಷ್ಯ ಇದೆಯಾ, ನಾವೆಲ್ಲ ನೋಡ್ಬೋದಾ ಅಂತ ಸುಮ್ಮನೆ ಪ್ಯಾಷನೇಟ್ ಆಗಿ ನೋಡ್ತಾ ಇದ್ದಾರೆ ಅವರು. ವಾಟ್ ಯು ವಾಂಟ್ ಟು ಸೀ?
3: ಕಲೆ ಅನ್ನೋದು ಯಾವತ್ತೂ ಕೂಡ ನಶಿಸಿ ಹೋಗುವಂತದ್ದಲ್ಲ. ಆದ್ರೆ ಇಲ್ಲಿ ತಿಳ್ಕೋಬೇಕಾದ್ದೇನು ಅಂದರೆ, ಪ್ರತಿಯೊಂದು ಯುಗಕ್ಕೂ ಕೂಡ ಯುಗತತ್ವ ಅಂತ ಹೇಳಿ ಒಂದಿರುತ್ತೆ. ಹೇಗೆ ಅಂತ ಹೇಳಿದ್ರೆ, ಈಗ ರಾಮರ ಕಾಲದಲ್ಲಿ ತ್ರೇತಾಯುಗದಲ್ಲಿ ಸತ್ಯ ಸತ್ಯ ಸತ್ಯ ಅನ್ನೋದೇ ತತ್ವವಾಗಿತ್ತು. ಸತ್ಯಕ್ಕೋಸ್ಕರವಾಗೇ ಹೋರಾಡಿದಂತಹ ಯುಗ ಅದು. ಅದೇ ರೀತಿಯಲ್ಲಿ ದ್ವಾಪರ ಯುಗದಲ್ಲ ತತ್ವ ಬಂದು ಧರ್ಮ. ಪ್ರತಿಯೊಬ್ಬರೂ ಕೂಡ ಧರ್ಮ ಅಂದರೆ ಏನು, ಅಧರ್ಮ ಅಂದರೆ ಏನು, ಧರ್ಮವಂತರು ಹೇಗಿರಬೇಕು, ಧರ್ಮವನ್ನು ಎತ್ತಿಡಬೇಕಾದಂಥ ಭೀಷ್ಮ ದ್ರೋಣರು ನಿಶ್ಶಬ್ದವಾಗಿದ್ದರೆ ಅದು ಏನಾಗತ್ತೆ, ಈ ಧರ್ಮದ ವಿಚಾರವಾಗಿಯೇ ಹೋರಾಡಿದಂತಹ ಯುಗ ಅದು. ಕಲಿಯುಗದ ತತ್ವ ಬಂದು ವಿಜ್ಞಾನ. ವಿಜ್ಞಾನ ವಿಜ್ಞಾನ ವಿಜ್ಞಾನ ಪ್ರತಿಯೊಂದರಲ್ಲೂ ಕೂಡ ಟೆಕ್ನಾಲಜಿ ಇದ್ದೇ ಇರುತ್ತೆ, ಅದು ಯುಗದ ತತ್ವ, ಅದು ಹೋಗೋದಿಲ್ಲ. ಸೊ ಪ್ರತಿ 10 ವರ್ಷಕ್ಕೆ ಒಂದು ಸರ್ತಿ ಟೆಕ್ನಾಲಜಿಲಿ ಏನೋ ಒಂದು ಬದಲಾವಣೆ ಆಗುತ್ತೆ, ಅದು ಸಮಯ ಅದು ಮಾಡೇ ಮಾಡುತ್ತೆ. ನೋಡಿ, ಹಿಂದೆ ಎಲ್ಲೋ ನಾಟಕಗಳನ್ನು ಮಾಡೋದಕ್ಕಿಂತ ಮುಂಚೆ, ಅದಕ್ಕಿಂತ ಹಿಂದಕ್ಕೆ ಯೋಚನೆ ಮಾಡಿದ್ರೆ ಭರತನಾಟ್ಯ ಒಂದೇ ಇದ್ದಿದ್ದು. ಭರತನಾಟ್ಯಕ್ಕೆ ಪಕ್ವವಾದ್ಯಗಳ ಜೊತೆಯಲ್ಲಿ ನಮಗೆ ಹಿಂದೆ ನಡೆದಂತಹ ಪುರಾಣದ ಕಥೆಗಳನ್ನೆಲ್ಲವನ್ನು ಕೂಡ ಹಾಡುಗಳ ಮೂಲಕವಾಗಿ ಅದನ್ನು ತೋರಿಸೋರು. ನಂತರ ಏನಾಯಿತು, ಅದು ಹರಿಕಥೆಗಳಾಗಿ ಬದಲಾಯಿತು. ಸೊ ಡ್ಯಾನ್ಸ್ ಬಿಟ್ಟು ಒಬ್ಬರು ಇಡೀ

0: ಈ ಕಥೆಯನ್ನ ಅವರೇ ಮಧ್ಯದಲ್ಲಿ ಹಾಡು ಹಾಡ್ತಾ ಕಥೆಯನ್ನ ಹೇಳುವಂತ ಘಟನೆಗಳು ಬಂತು. ಒಬ್ಬರು ಹರಿಕತೆ ಹೇಳೋ ಜಾಗದಲ್ಲಿ ಪಾತ್ರಗಳೇ ಸೃಷ್ಟಿಯಾಗಿ ನಾಟಕಗಳು ಬಂತು. ನಾಟಕಗಳ ನಂತರವಾಗಿ ಸಿನಿಮಾಗಳು ಬಂತು. ಸಿನಿಮಾಗಳ ನಂತರವಾಗಿ ಆಮೇಲೆ ಅದು ಟೆಲಿವಿಷನ್ ಬಂದಿದೆ. ಟೆಲಿವಿಷನ್ ನಂತರ ಅದು ಮೊಬೈಲ್ಗೂ ಬಂದಿದೆ. ಇಲ್ಲಿ ಕಲೆಯಲ್ಲೂ ಬದಲಾಗಿಲ್ಲ, ಅದನ್ನ ನೋಡುವ ರೀತಿ ಬದಲಾಗ್ತಾನೆ ಇದೆ. ಮನರಂಜನೆ ಯಾವತ್ತೂ ನಿಲ್ಲಲ್ಲ, ಮನಸ್ಸಿಗೆ ಮನರಂಜನೆ ಬೇಕೇ ಬೇಕು. ನೋಡುವ ಮಾಧ್ಯಮ ಖಂಡಿತವಾಗ್ಲೂ
1: ಕಾಲಕ್ಕೆ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಕಾಣುತ್ತೆ. ಪ್ರಾಮಾಣಿಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. Stay tuned FM Rainbow Musical Year.

0: ವೆಲ್ನೆಸ್ ಆರ್ ಇಲ್ನೆಸ್ ಬೈ ಚಾಯ್ಸ್ ವಿಸಿಟ್ avijia.com.
1: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
2: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನೋ ಡೌಟ್ ಅಬೌಟ್ ದಟ್, ಎಫ್ ಎಂ ರೈನ್ಬೋ ಮ್ಯೂಸಿಕಲ್ ಯುವರ್ಸ್. 12:50 ಆಗಿದೆ. ನವಿಲುಗರಿ ಕಾರ್ಯಕ್ರಮ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ನಾವು ಶ್ರೀವತ್ಸ ಅವರು ಜೊತೆ ಮಾತನಾಡ್ತಾ ಇದ್ದೀವಿ, ನಿರ್ದೇಶಕರು. ಇನ್ನು ಅದಾದ್ಮೇಲೆ ಗದಾಯುದ್ಧ ಅಂತ ಒಂದು ಸಿನಿಮಾ ಮಾಡಿದ್ರೆ ನೀವು, ವೆರಿ ಬ್ಲ್ಯಾಕ್ ಮ್ಯಾಜಿಕ್ ವಿಚಾರ ಬಗ್ಗೆ ಇಟ್ಕೊಂಡು. ಸೊ ಈ ಹೇಗೆ ಶುರುವಾಯಿತು ಬ್ಲ್ಯಾಕ್ ಮ್ಯಾಜಿಕ್, ಅದ್ರ ಬಗ್ಗೆ ಏನಾದರೂ ಐಡಿಯಾ ಇದೆ ನಿಮಗೆ? ರಿಸರ್ಚ್ ಏನಾದರೂ ಮಾಡಿದ್ರಾ?
6: ಮೃಗಶಿರ ಬಗ್ಗೆ ಇನ್ನೊಂದು 2 ನಿಮಿಷದ ಮಾತಾಡಿ
5: ಗದಾಯುದ್ಧಕ್ಕೆ ಬಂದ್ಬಿಡಿ.
6: ಗದಾಯುದ್ಧಕ್ಕೆ ಬರೋದಾ? ಸರಿ. ವೈಜ್ಞಾನಿಕವಾಗಿ ಸಿನಿಮಾವನ್ನ,
5: ಯಾಕೆಂದ್ರೆ ನಾನು ಏನಾದ್ರು ಪ್ರಶ್ನೆ ಕೇಳ್ತೀನಿ ಅಂದ್ರೆ ನನ್ನ ಸಮಯ ನೋಡಿಕೊಂಡು ಕೇಳಿರ್ತೀನಿ ಅಂತ ಅರ್ಥ. ಓಕೆ, ಹಾಗಾಗಿ
6: ಖಂಡಿತ. ಸಿನಿಮಾಗಳು ಮನರಂಜನೆಯ ಜೊತೆಗೆ ವಿಜ್ಞಾನವನ್ನು ತೋರಿಸ್ಬೇಕು ಅನ್ನೋದು ನಮ್ದು ಆಸೆ ಇತ್ತು. ಹೇಗೆ ಅಂದ್ರೆ, ಈಗ ಪ್ಯಾರಾಸಿಟ್ರಮಾಲ್ ಟ್ಯಾಬ್ಲೆಟ್ ಅನ್ನ ನಾಲ್ಗೆ ಮೇಲೆ ಇಟ್ಟರೆ ಕಹಿ ಆಗುತ್ತೆ, ಉಗಿದ್ ಬಿಡ್ತೀವಿ. ಅದೇ ಒಂದು ವಿಕ್ಸ್ ಅನ್ನ ಇಟ್ಟರೆ ಸ್ವೀಟ್ನೆಸ್ ಒಳಗೆ ಹೋಗ್ತಿರುತ್ತೆ, ಒಳಗಡೆ ಪ್ಯಾರಾಸಿಟ್ರಮಾಲಿನ ಔಷಧಿಯೂ ಒಳಗೆ ಹೋಗುತ್ತೆ. ಸಿನಿಮಾಗಳಿಗೆ ಆ ಶಕ್ತಿ ಇದೆ. ಹಿಂದೆ ಸಿನಿಮಾಗಳನ್ನ ನಮ್ಮ ಫಿಲ್ಮ್ ಕ್ಯಾಮರಾಸ್ ಬಂದಿದ್ದೇನೆ.

0: ಆ ಕಾರಣಕ್ಕೋಸ್ಕರವಾಗಿ ರಾಜ ಮಹಾರಾಜರು ಅದನ್ನ ಯಾವ್ದನ್ನ ಸಮಸ್ಯೆಗಳು ಕಾಯಿಲೆಗಳು ಬಂದಾಗ ಮನೆ ಮದ್ದನ್ನ ಹೇಗೆ ಮಾಡಬೇಕು ಅಂತ ಕ್ಯಾಮ್ರಾಗಳಲ್ಲಿ ಶೂಟ್ ಮಾಡಿ ಊರಿಗೂ ತೋರಿಸಿದ್ರು ಅದನ್ನ ಪಾಶ್ಚಾತ್ಯ ದೇಶಗಳಲ್ಲಿ. ಅಲ್ಲಿಂದಾನೇ ಅದು ಕ್ಯಾಮ್ರಾಗಳ ಸೃಷ್ಟಿ ಆಗಿದ್ದು. ಸೊ ಮೊದಲು ಅದನ್ನ ಮನೋರಂಜನೆಗಿಂತಲೂ ಔಷಧಿಗೆ ಅಂತಾನೆ ಗುಣಗಳಿಗೆ ಜಾಸ್ತಿ ಯೂಸ್ ಮಾಡಿದ್ದು. ಸೊ
1: ಹೇಳಿ ಹೇಳಿ.
0: ಸೊ ಕೇವಲ ಒಂದು ಮನೋರಂಜನೆಗೆ ಹಾಡು ಮತ್ತು ಬೇರೆ ತರದ ಅಲ್ಲದೆ ಸಿನಿಮಾಗಳಿಗೆ ಅಗಾಧವಾದಂತಹ ಶಕ್ತಿ ಇದೆ ಅಂತ ಹೇಳಿ ಒಂದು ಆಸೆ ಇತ್ತು. ಹಾಗಾಗಿ ನಾವು ಅವಾಗಲೇ ಮೃಗಶಿರ ನಕ್ಷತ್ರ ಬಗ್ಗೆ ಮಾತಾಡಿದ್ವಲ್ಲ, ನಾನು ಒಂದು ರಿಸರ್ಚ್ ಅನ್ನ ಮಾಡಿದೆ. ನಮ್ಮ ಪ್ಲಾನೆಟೋರಿಯಂ ಒಂದಕ್ಕೆ ಹೋಗಿ ಜನ್ಮ ರಾಶಿ ಮತ್ತು ಜನ್ಮ ನಕ್ಷತ್ರಗಳನ್ನ ವೈಜ್ಞಾನಿಕವಾಗಿ ಹೇಳ್ತೀರಾ ಅಂತ ಕೇಳಿದೆ. ಅವೆಲ್ಲವೂ ಸುಳ್ಳು, ಅವೆಲ್ಲ ಇಲ್ಲವೇ ಇಲ್ಲ ಅಂತ ಹೇಳಿದ್ರು. ಆದರೆ ನಾನು ಒಬ್ಬ ನಮ್ಮ ಮಾವ ಸೋದರ ಮಾವ ಅವರು ತಿರುಪತಿಯಲ್ಲಿ ಪುರೋಹಿತರು, ಅವರನ್ನ ಕೇಳಿದೆ ಜನ್ಮರಾಶಿ ಮತ್ತು ಜನ್ಮ ನಕ್ಷತ್ರಗಳನ್ನು ವೈಜ್ಞಾನಿಕವಾಗಿ ಹೇಳಬಹುದಾ ಅಂತ. ಯಾಕೆ ಸಾಧ್ಯ ಇಲ್ಲ ಮಗು, ವಿಜ್ಞಾನ ಮತ್ತು ಗಣಿತದ ಪ್ರಕಾರವಾಗಿ ಒಂದು ಸರ್ಕಲ್ ಅಂದ್ರೆ ಅದಕ್ಕೆ 360 degrees ಇರುತ್ತೆ. ಭೂಮಿಯು ಕೂಡ ಒಂದು ಸರ್ಕಲ್, ಹೀಗಾಗಿ ಅದಕ್ಕೂ 360 degrees ಇದೆ. ಈ ಒಂದು ತಿಂಗಳಿಗೆ 30 ದಿನಗಳು. ಸೊ ಈ 360 degreesನ ನೀನು 30ರಲ್ಲಿ ಭಾಗ ಮಾಡಿದ್ರೆ 12 ಮನೆಗಳು ಸಿಗುತ್ತೆ. ಇದೆ 12 ರಾಶಿಗಳು, ತಿಂಗಳಿಗೆ ಇರುವ 30 ದಿನಗಳು. ಸೊ 30ನ ನೀವು 360 ಡಿವೈಡ್ ಮಾಡಿದ್ರೆ ನಮಗೆ 12 ಮನೆಗಳು ಸಿಗುತ್ತೆ, ಅದು 12 ರಾಶಿಗಳು. ಅದೇ ರೀತಿಯಲ್ಲಿ ದಿನಕ್ಕೆ 12.5 ಗಂಟೆ ಮತ್ತು ರಾತ್ರಿ 12.5 ಗಂಟೆ, ನಮ್ಮ ಹಿಂದೂ ಧರ್ಮದ ಪ್ರಕಾರ ಅದು 24.5 ಗಂಟೆಗಳು ಒಂದು ದಿನಕ್ಕೆ. ಸೊ 360 12.5ನಲ್ಲಿ ಡಿವೈಡ್ ಮಾಡಿದ್ರೆ ನಿಮಗೆ 27 ಮನೆಗಳು ಸಿಗುತ್ತೆ. ಇದೇ 27 ನಕ್ಷತ್ರಗಳು ಮಗು ಜನಿಸಿದಾಗ ಯಾವ ಮನೆಯಲ್ಲಿ ಚಂದ್ರ ಇದ್ದಾನೋ ಅದೇ ಆ ಮಗುವಿನ ಜನ್ಮ ರಾಶಿ ಮತ್ತು ಜನ್ಮ ನಕ್ಷತ್ರ ಅಂತೇಳಿ ವೈಜ್ಞಾನಿಕವಾಗಿ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟರು. ಆಗ ನಮ್ಮ ಮಾವ, ಇಷ್ಟು ಮಾತ್ರ ಅಲ್ಲ, ನಾವು ಸೂರ್ಯನ್ಗೆ ಅರ್ಘ್ಯವನ್ನ ಕೊಡ್ತೀವಿ. ಯಾಕೆ
1: ನೀವು ಆ ವಿಚಾರನ ನನಗೆ ಗದಾಯುದ್ಧ ಆದ್ಮೇಲೆ ಮತ್ತೆ ನಾನು ಗದಾಯುದ್ಧಕ್ಕೆ ಬರ್ತಾ ಇದ್ದೆ, ಅಲ್ಲೇ ಇದ್ರೆ ಅಂತ ಅನ್ಕೊಂಡಿದ್ದೀನಿ.
0: ಹೌದು ಓಕೆ
1: ಇಲ್ಲಿ ನಾನು ಇಲ್ಲಿ ನಾನು ಒಂದು ಬ್ರೇಕ್ ತಗೋತೇನೆ, ಯಾಕಂದ್ರೆ ನೀವು ಬೇರೆ ನನಗೆ ಸಮಯದ ಅಭಾವ ಕೂಡ ಇರುತ್ತೆ. ನೀವು ನನಗೆ ಗದಾಯುದ್ಧ ಮತ್ತು ನಿಮ್ಮ ಮೃಗೇಶ್ವರ ಆದ್ಮೇಲೆ ಮತ್ತೆ ಬೇರೆ ಸಿನಿಮಾ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಮಾಡಿದ್ರಿ, ಏನೇ ಅಂದ್ರೆ ಅನಿಮೇಷನ್ ಕೋಆರ್ಡಿನೇಟರ್ ಕೆಲಸ ಮಾಡಿದ್ರಿ, ವಾಟ್ ಇಸ್ ದಟ್ ಅಂತ ಕೇಳಿಬಿಟ್ಟೆ.
0: ಅಂಬಿ, ನಿನಗೆ ವಯಸ್ಸಾಯಿತು ಅನ್ನೋ
1: ತುಂಬಾ ಕೆಲಸಗಳು ಮಾಡಿರೋದ್ರಿಂದ ನಾನು ಶಾರ್ಟ್ ಕಟ್ ಆಗಿ ಮುಂದೆ ಹೋಗ್ತಾ ಇದ್ದೀನಿ ಇಷ್ಟೇ. ಓಕೆ,
0: ಹೌದು. ಸೊ ಅಲ್ಲಿಗೆ ಹಿಂದುತ್ವದಲ್ಲಿ ಇರ್ತಕ್ಕಂಥ ವೈಜ್ಞಾನಿಕ ವಿಚಾರಗಳನ್ನ ಸಿನಿಮಾಗಳಲ್ಲಿ ತೋರಿಸಬೇಕು ಅಂತ ಹೇಳಿದ್ದು ಗದಾಯುದ್ಧ ಆಯಿತು. ಅಂಬಿ, ನಿನಗೆ ವಯಸ್ಸಾಯಿತು ಅನ್ನೋ ಸಿನಿಮಾನಲ್ಲಿ ಅಂಬರೀಷ್ ಅವ್ರನ್ನ ಭಾಳ ಸ್ವಲ್ಪ ಯಂಗಾಗಿ ತೋರಿಸ್ಬೇಕು ಮತ್ತು ಊರಿನ ಜಾತ್ರೆ ಗ್ರಾಫಿಕ್ಸ್ ಎಲ್ಲ ಚೆನ್ನಾಗಿ ಬರಬೇಕು ಅಂತ ಹೇಳಿ ಗುರುದತ್ ಗಾಣಿಗ ಅವರು ಮತ್ತು ಸುದೀಪ್ ಅವ್ರದ್ದು ಪ್ರೊಡಕ್ಷನ್ ಅದು, ಆ ಸಿನಿಮಾಗೆ ವಿಚಾರ ಇತ್ತು. ಸೊ ನಾನು ಅವಾಗ ನಿರ್ದೇಶನದ ಜೊತೆಯಲ್ಲಿ ಇನ್ನೇನಾದರೂ ಕೂಡ ಮಧ್ಯದ ಗ್ಯಾಪಲ್ಲಿ ಕತೆ ಬರೆಯುವಂಥ ಸಮಯನ ಬರೀ ಕತೆ ಬರೀತಾ ಮನೇಲಿ ವೇಸ್ಟ್ ಮಾಡೋದು ಬೇಡ, ಬೇರೆ ಸಿನಿಮಾಗಳು ಹೇಗೆ ಮಾಡ್ತಾರೆ ಎಲ್ಲ ತಿಳ್ಕೋಬೇಕು ಅಂತ ಹೇಳಿ ಒಂದು ಆಸೆಯಲ್ಲಿ ಒಂದು VFX ಕಂಪ್ನಿಗೆ ವರ್ಕ್ ಮಾಡ್ತಿದ್ದೆ, ಪಿಕ್ಸೆಲ್ ಫ್ರೇಮ್ ಅಂತ ಹೇಳಿ. ಆ ಕಂಪನಿ ಮೂಲಕವಾಗಿ ನಾನು ಸುದೀಪ್ ಸರ್ ಅವ್ರನ್ನ ಮತ್ತು ಆ ಟೀಮ್ನ ಮೀಟ್ ಮಾಡಿದೆ. ಅಂಬಿ, ನಿನಗೆ ವಯಸ್ಸಾಯಿತು ನಲ್ಲಿ ನಮಗೆ ಅವಾಗ ಅಲ್ಲಿನ ಗ್ರಾಫಿಕ್ಸ್ ಕೋಆರ್ಡಿನೇಷನ್ದು ಕೆಲಸ ಸಿಕ್ತು. ಬೇಸಿಕಲಿ ಒಬ್ಬ ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ದರಿಂದ ಯಾವ್ಯಾವ ಸಾಫ್ಟ್ವೇರ್ಸ್ ಇದೆ, ಯಾವ ರೀತಿಯಲ್ಲಿ ಯೂಸ್ ಮಾಡ್ಬೋದು, ಈ ಟೂಲ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲವೂ ಕೂಡ ಈಸಿಯಾಗಿ ಗೊತ್ತಿದ್ದರಿಂದ ನಾವು ಇಂಟ್ರ್ಯಾಕ್ಟ್ ಮಾಡಿದ್ವಿ. ಒಳ್ಳೆ ಸಮಯ ಅಂಬರೀಷ್ ಅವ್ರ ಜೊತೆಯಲ್ಲೂ ಕೂಡ ಸ್ವಲ್ಪ ದಿನ ಆ ಚಿತ್ರೀಕರಣ
1: ಕಾಣುತ್ತೆ ಅಲ್ವಾ?
0: ಹೌದು, ಅದೊಂದು ರಿಮೇಕ್,
1: ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಮ್ಮ ಆಟೋಮೇಷನ್ ಕೆಲಸ ಏನು ಮಾಡುತ್ತೋ ಅದು ಮಾಡ್ಕೊಂಡು ಹೋಗಿರ್ತೀವಿ ಅಂತ ಅಂದ್ಕೊಂಡಿರ್ತೀವಿ. 25 ವರ್ಷಗಳನ್ನ ಜರ್ನಿ ನೀವು ನೋಡಿದಾಗ ಯಾಕಾದ್ರೂ ಇಂಡಸ್ಟ್ರಿ ಬಂದಂತೆ ಒತ್ತದ ಅನ್ಸಿದ್ಯಾ ನಿಮಗೆ?
0: ನನಗೆ ಅಪ್ಪು ಸರ್ ಒಂದು ವಿಷಯವನ್ನ ಹೇಳೋರು, ನಿನ್ ಕತೆ ತುಂಬಾ ಚೆನ್ನಾಗಿ ಹೇಳ್ತೀಯಪ್ಪ, ಕತೆ ಹೇಳು ಅಂತ. ಫ್ರೀ ಇದ್ದಾಗೆಲ್ಲ ಅವ್ರ ಕತೆ ಹೇಳುವಂತಹ ಒಂದು ಪ್ರಯತ್ನವನ್ನ ನಾನು ಮಾಡಿದ್ದೀನಿ. ದೇವರ ಅದೃಷ್ಟ, ಅವ್ರ ಜೊತೆ ಸಮಯ ಸಿಕ್ಕಿದೆ. ಒಂದಷ್ಟು ಕತೆಗಳನ್ನ ಸುಮ್ ಜನರಲ್ ಆಗಿ ಡಿಸ್ಕಸ್ ಮಾಡ್ತಿದ್ದೆ. ಆಗ ಅವ್ರೊಂದು ಮಾತು ಹೇಳೋರು, ಕತೆ ನೀವು ಹೇಳುತ್ತಿದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ, ಇಷ್ಟು ಚೆನ್ನಾಗಿದೆ ರೀ ಅಂತ. ಸೊ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್
1: ಹಾಗೆ ಅನಿಸ್ತು ಅದು, ಯಾಕೆಂತಂದ್ರೆ ನೀವು ಒಂದು ವಿಚಾರ ಕೇಳಿದ್ರೆ ಅದ್ರ ಹಿನ್ನೆಲೆಯನ್ನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ.
0: ಹೌದು,
1: ಗುಡ್.
0: ಸೊ ಅದು ಹೇಗಾಯ್ತು ಅಂದ್ರೆ, ಸ್ವಂತ ನಿರ್ದೇಶಕನಾಗಿ ಅದಕ್ಕೆ ಗ್ರಾಫಿಕ್ಸ್ ಎಲ್ಲ ಆ ವರ್ಗಕ್ಕೆ ಬಂದಿದ್ದು. ಹಣ ಅನ್ನೋದು ನೋಡೋವರೆಗೂ ಏನಾಗುತ್ತೆ, ನಮಗೆ ಪ್ಯಾಷನ್ ಇದೆ ಬಟ್ ಮನೆಗೆ ರೇಷನ್ ಬೇಕು.
1: ಚೆನ್ನಾಗಿದೆ.
0: ಸೊ ಹೆಂಡತಿ ಮಕ್ಕಳು ಹಬ್ಬ ಬಂತು ಅಂತ ಹೇಳಿದ್ರೆ ನಾನು ಕತೆನೇ ಹೇಳಬೇಕಾಗಿತ್ತು. ನೋಡಮ್ಮ, ಒಂದು ಸರ್ತಿ ಏನಾಗುತ್ತೆ, ರಾಯರಿಗೆ ದರಿದ್ರ ಲಕ್ಷ್ಮಿ ಬರಲಾ ಅಂತ ಕೇಳ್ಬಿಡ್ತಾಳೆ, ಅವ್ರನ್ನೇ ಬಿಟ್ಟಿಲ್ಲ, ಇನ್ನು ನಾನು ನೀನು ಯಾವ ಮಹ ಅಂತೇಳಿ ಕತೆನೇ ಹೇಳಬೇಕಾಗಿತ್ತು. ಮನೆ ಬಾಡಿಗೆಗೆ ಓನರ್ ಬಂದಾಗಲೂ ಕೂಡ ಅವ್ರಿಗೆ ಯಾವುದೋ ಒಂದು ರೀತಿಯ ಕತೆನೇ ಹೇಳಬೇಕಾಗಿತ್ತು. ನೀವೊಂದು ಬಟ್ಟೆ ಅಂಗಡಿಗೆ ಹೋದ್ರೆ ಬಟ್ಟೆ ಸಿಗುತ್ತೆ, ಮಿಠಾಯಿ ಅಂಗಡಿಗೆ ಹೋದ್ರೆ ಸ್ವೀಟ್ ಸಿಕ್ಕತ್ತೆ, ನಿರ್ದೇಶಕನ ಮನೆಗೆ ಬಂದ್ರೆ ಏನು ಸಿಕ್ಕತ್ತೆ? ಕತೆಯೇ ಸಿಕ್ಕತ್ತೆ. ಹಾಗಾಗಿ ಹೆಂಡತಿ ಮಕ್ಕಳು ಕತೆ ಕೇಳಿ ಸುಮ್ಮನಾಗ್ತಿದ್ರು ಕೂಡ ಅವ್ರ ಹೊಟ್ಟೆಗೆ ಇವತ್ತು ನಾನು ಊಟ ಹಾಕಿಲ್ಲ ಅನ್ನೋದು ಸಾಕಷ್ಟು ದಿನಗಳು ಕಾಡಿದೆ.
1: ರಿಗ್ರೆಟ್ ಇಲ್ಲ ಅಂದ್ರೆ ನಾನು ಅದ್ರ ಬಗ್ಗೆ ನಾನು ಇಲ್ಲಿ ಇಂಡಸ್ಟ್ರಿಲಿ ಇದ್ದೀನಿ ಬಂದಿದ್ದು ಯಾಕೆ ಬಂದೆ ಅಂತ ಯಾವ್ದ ಬಗ್ಗೆನೂ ನೀವು
0: ಇಂಡಸ್ಟ್ರಿ ಇರುವ ರೀತಿ ಇವತ್ತಿಗೂ ಬೇಜಾರೇ ಇದೆ. ಟಿಲ್ ಡೇಟ್ ಇದನ್ನ ಇಂಡಸ್ಟ್ರಿ ಅಂತ ಕರಿತಿದ್ದೀವಿ. ನಾನು ಬೆಳಗ್ಗೆ ಒಂದು ಎಫ್ ಕೆ ಸಿ ಸಿ ಐದು ಮೀಟಿಂಗ್ ಹೋಗಿದ್ದೆ. ಸಣ್ಣದೊಂದು ಯಾವುದೋ ಒಂದು ಹ್ಯಾಂಡಿಕ್ರಾಫ್ಟ್ ಅನ್ನು ಶುರು ಮಾಡಿದ್ರೆ ನಿಮ್ಗೆ ಬ್ಯಾಂಕ್ ಲೋನ್ ಕೊಡುತ್ತೆ, ಎಕ್ಸ್ಪೋರ್ಟ್ಸ್ಗೆ ಅವಕಾಶ ಇದೆ, ನಿಮ್ಗೆ ಒಂದು ಸ್ಟಾಲ್ನಲ್ಲಿ ಏನೋ ಮಾಡ್ಬೋದು. ಬಟ್ ಸಿನಿಮಾಗಳಿಗೆ ಬರ್ತೀವಿ ಅಂತ ಹೇಳಿದಾಗ ಇಂಡಸ್ಟ್ರಿ ಇದ್ರೂ ಕೂಡ ಇಂಡಸ್ಟ್ರಿಯ ಸಪೋರ್ಟ್ ಯಾವ ರೀತಿಯಾಗಿ ತಮಗೆ ಗೊತ್ತಿದೆ. ಇದು ಅದಕ್ಕೆ ಚರ್ಚೆ ಮಾಡುವ ಸಮಯ ಅಲ್ಲ ಅನ್ಕೊಳ್ತೀನಿ, ತುಂಬಾ ಟೈಮ್ ಬೇಕಾಗತ್ತೆ.
1: ಹೇಳ್ಬೋದು ಹೇಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬೋದು ನೀವು ಒಂದು 30 seconds ಅಲ್ಲ 1 minute ಅಲ್ಲಿ ಹೇಳ್ಬೋದು?
0: ಇಲ್ಲ, ಒಂದು ನಿಮಿಷದಲ್ಲಿ ಹೇಳೋ ವಿಚಾರವೇ ಅಲ್ಲ. ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಏನಾಗಿದೆ, ನಮ್ಮ ಕತೆ ಎಲ್ಲಿಂದ ಶುರುವಾಯಿತು, ಸ್ಯಾಟಲೈಟ್ ತಗೊಳ್ಳೋದ್ರಿಂದ ನಾನು ಸಿನಿಮಾ ನಿರ್ದೇಶಕನಾದೆ. ಇವತ್ತು ಕನ್ನಡ ಸಿನಿಮಾಗಳಿಗೆ ಸ್ಯಾಟಲೈಟ್ ಅನ್ನೋದು ಇಲ್ಲ. ಥಿಯೇಟರ್ಗಳಿಗೆ ಜನ ಬರ್ತಿಲ್ಲ. ಥಿಯೇಟರ್ಲ್ಲೂ ಕೂಡ ಕನ್ನಡ ಸಿನಿಮಾಗಳಿಗೆ ಪ್ರೈಮ್ ಟೈಮ್ ಸಿಗ್ತಿಲ್ಲ. ಬೆಳಗ್ಗೆ 10 ಗಂಟೆ 11 ಗಂಟೆಗೆ ಸಿಕ್ಕಿದಾಗ ನಮ್ಗಳ ಮನೇಲಿ ತಿಂಡಿಯೇ ಆಗಿರಲ್ಲ. ಇನ್ನು 10 ಗಂಟೆಗೆ ಹೋಗಿ ಟಿಕೆಟ್ ತೊಗೊಂಡು ಮಲ್ಟಿಪ್ಲೆಕ್ಸಲ್ಲಿ ಕಾರ್ ಪಾರ್ಕ್ ಮಾಡಿ ಹೆಂಗೆ ಸ್ಕ್ರೀನ್ಸಲ್ಲಿ ಕೂತ್ಕೊಳ್ತೀರಿ? ಇಲ್ಲ. ಕನ್ನಡಕ್ಕೆ ಓ ಟಿ ಟಿ ಕೂಡ ಇಲ್ಲ. ಪಬ್ಲಿಕ್ ಅನ್ಕೊಳ್ತಾರೆ ಈ ಕನ್ನಡ ಸಿನಿಮಾ ಮಾಡೋರೆಲ್ಲ ಯಾಕ್ರಿ ಬೇರೆ ಬೇರೆ ಓ ಟಿ ಟಿಗಳಲ್ಲಿ ಹಾಕ್ತಿಲ್ಲ ಅಂತ, ಹಾಕ್ತಿಲ್ಲ ಸಿನಿಮಾಗಳನ್ನು ಅಂತ. ಬಟ್ ಯಾವ ಓ ಟಿ ಟಿಗೂ ಕೂಡ ಕನ್ನಡ ಸಿನಿಮಾಗಳನ್ನು ಸಪೋರ್ಟ್ ಮಾಡ್ತಿಲ್ಲ. ಹೀಗಾಗಿ ಆ ಪ್ರಶ್ನೆ ಬಂದಿದ್ದು ಸರಿ ಇದೆ. ಇದು ಮುಂದಿನ ಭವಿಷ್ಯ ಏನು ಅನ್ನೋದು ಈಗ ಕಗ್ಗಂಟಾಗಿ ಉಳಿದಿರ್ತಕ್ಕಂತಹ ಒಂದು ವಿಚಾರ. ಇದಕ್ಕೆ ಒಂದು ಅಗಾಧವಾದಂತಹ ಬೆಳವಣಿಗೆ ಯಾರಿಂದಾದರೂ ಒಬ್ಬ ಕನ್ನಡ ಚಿತ್ರರಂಗದ ಮೇರು ನಟರಿಂದ ಅಥವಾ ಸರ್ಕಾರದಿಂದಾನೇ ಆಗ್ಬೇಕಾಗಿರ್ತಕ್ಕಂತಹ ಒಂದು ಕೆಲಸ ಆಗಿದೆ.
1: ಆಗ್ಲಿ, ಆ ಒಳ್ಳೆ ದಿನಗಳು ಮತ್ತೆ ಒಳ್ಳೆ ದಿನಗಳು ಮತ್ತೆ ಬರ್ತಾ ಇರಲಿ ಕನ್ನಡ ಚಿತ್ರರಂಗಕ್ಕೆ ಅನ್ನೋದು ನನ್ನ ಆಶಯ, ನಿಮ್ಮ ಆಶಯ ಕೂಡ ನಾನು ಭಾವಿಸ್ತೇನೆ. ತುಂಬಾ ಸಲ ನಾನು ಆಕಾಶವಾಣಿ ಮುಂದೆ ಹೋಗ್ತಾ ಇದ್ದೆ, ನಾನು ಯಾವತ್ತು ಹೊರಡೆ ಬರ್ತೀನೋ ಅಂತ ಗೊತ್ತಿರಲಿಲ್ಲ.
0: ಹೌದು, ಅದು ಇಂದ್ರ ಸಹಾಯ ಮಾಡಿದ್ರೆ ಸ್ವರ್ಗ, ಸುಧೀಂದ್ರ ಸಹಾಯ ಮಾಡಿದ್ರೆ ಆಕಾಶವಾಣಿ.
1: ಚೆನ್ನಾಗಿದೆ, ನೀವು ಬರೆಯಕ್ಕೆ ಶುರು ಮಾಡಿಬಿಟ್ಟಿದ್ರೆ ಅಂತ ಕಾಣುತ್ತೆ.
0: ಹೌದು ಹೌದು, ಇಲ್ಲ ನಿಮ್ಮ ಕೃಪೆಯಿಂದ ಇವತ್ತು ನಾನು
1: ಆಕಾಶವಾಣಿ ಇರೋದ್ರಿಂದ ನಾವು
0: ಖಂಡಿತ ನೆನೆಸ್ಕೊಳ್ಳೋಣ.
1: ಗುಡ್. ಸೊ ಈ 1 ಗಂಟೆ ನಮ್ಮ ಜೊತೆ ಇಲ್ಲಿದ್ರಿ ಶಿವತ್ಸ, ಹೇಗಿತ್ತು 1 ಗಂಟೆ?
0: ಹಂಚ್ಕೊಳ್ಳೋದಕ್ಕೆ ಮನದಾಳದ ಮಾತುಗಳು ತುಂಬಾನೇ ಇದೆ. ಕನ್ನಡ ಕುಲಕೋಟಿಗೆ ಮತ್ತಷ್ಟು ನಾನು ಬೇಡ್ಕೊಳ್ತೀನಿ. ಕನ್ನಡ ಕಲಾವಿದರಿಗೆ, ಕನ್ನಡದ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ತಾವು ಸಿನಿಮಾಗಳನ್ನು ನೋಡೋದರ ಮೂಲಕವಾಗಿ ಪ್ರೋತ್ಸಾಹವನ್ನು ಕೊಟ್ಟು ಕಲೆಯನ್ನು ಎತ್ತಿಡಿಬೇಕು. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಕನ್ನಡದ ಜನತೆ ಮಾತ್ರನೇ. ಅವರ ಆಶೀರ್ವಾದ ಇದ್ರೇನೆ ನನ್ನಂಥ ನಿರ್ದೇಶಕರು 100+
1: ತುಂಬಾ ಚೆನ್ನಾಗಿ ಹೇಳಿದ್ರೆ ಮಾತುಗಳನ್ನು. ಸ್ನೇಹಿತರೆ, ನಾನು ನವಿಲುಗರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಶ್ರೀವತ್ಸ ಸರ್, ಥ್ಯಾಂಕ್ ಯು ನಮ್ಮ ಜೊತೆಗೆ ಬಂದಿದ್ದಕ್ಕೆ. ಮುಂದಿನ ನಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗೆ ಆಲ್ ದಿ ಬೆಸ್ಟ್.
0: ಧನ್ಯವಾದಗಳು.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಮ್ಯೂಸಿಕ್ ರಿಯಾರ್ಡ್ಸ್ ಮ್ಯಾಜಿಕಲಿ ಯಾರ್ಡ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ FM ರಾಯಂಬೋದಲ್ಲಿ ಕರೆಯಲ್ಲಿ ಕೈರುಚಿಯಲ್ಲಿ ನಾವಿದ್ದೇವೆ. ಕರೆಯಲ್ಲಿ ಕೈರುಚಿಯಲ್ಲಿ ಇವತ್ತು ಚಟ್ನಿ ವಿಶೇಷ. ನಮ್ಮ ಸೌತ್ ಇಂಡಿಯನ್ ಅಡಿಗೆಗಳು ಏನೇ ಮಾಡಿದ್ರು ಕೂಡ ಜೊತೆಗೆ ಚಟ್ನಿ ಅನ್ನೋದೊಂದು ಇರಲೇಬೇಕು. ಅದು ದೋಸೆ ಇರಲಿ, ಇಡ್ಲಿ ಇರಲಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಎಷ್ಟೊಂದು ಜನರ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದ್ರು ಕೂಡ ಜೊತೆಗೆ ಒಂದು ಚಟ್ನಿ ಇಲ್ವಾ ಅಂತ ಕೇಳ್ತಾರೆ. ಇನ್ನು ಚಪಾತಿಗಂತೂ ಕೂಡ ಗೊಜ್ಜು ಮತ್ತಿನ್ನೊಂದು ಮಗದೊಂದು ಏನೇ ಅಡುಗೆ ಮಾಡಿದ್ರು ಕೆಲವರಿಗೆ ಚಟ್ನಿ ಇದ್ದರೆ ಇನ್ನೊಂದು ಚಪಾತಿ ಹೆಚ್ಚಿಗೆ ಸೇರುತ್ತೆ. ಅಂದರೆ ಮೇನ್ ಡಿಶ್ಗಿಂತ ಸೈಡ್ ಡಿಶ್ಗೆ ಬೆಲೆ ಜಾಸ್ತಿ ಎಷ್ಟೋ ಮನೆಗಳಲ್ಲಿ. ಹಾಗಿರಬೇಕಾದ್ರೆ ಹೆಣ್ಮಕ್ಳು ವಿಧ ವಿಧವಾದಂತಹ ಚಟ್ನಿಗಳನ್ನ ಮಾಡೋದನ್ನು ಇಷ್ಟೊತ್ತಿಗಾಗಲೇ ಕರಗತ ಮಾಡಿಕೊಂಡಿರ್ತಾರೆ. ಅದು ತರಕಾರಿಯಿಂದ ಇರಬಹುದು, ಹಸಿ ತೆಂಗಿನ ತುರಿಯಿಂದ ಇರಬಹುದು, ಅಥವಾ ಒಣಕೊಬ್ಬರಿಯಿಂದ. ಹಾಗೆಯೇ ಹುರಿಗಡಲೆ ಹಾಕಿ, ಕಡಲೆ ಬೀಜ ಹಾಕಿ, ಇದಲ್ಲದೆ ಎಳ್ಳು ಹಾಕಿ, ಈ ರೀತಿ ವಿಧ ವಿಧವಾಗಿ ಚಟ್ನಿಯನ್ನು ತಯಾರಿಸುವಂತಹ ವಿಧಾನಗಳನ್ನ ನೀವು ಕಂಡುಕೊಂಡಿರ್ತೀರಿ. ನಿಮ್ಮ ಮನೆಯಲ್ಲಿ ಮಾಡುವಂತಹ ದಿಢೀರ್ ಚಟ್ನಿ, ಸ್ಪೆಷಲ್ ಚಟ್ನಿ, ರೆಸಿಪಿ ಏನಾದರೂ ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಬೇಗ ಬೇಗ ಮೆಸೇಜ್ ಮಾಡಿ 9489010013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇಲ್ಲಿಗೆ ನಿಮ್ಮ ಸಂದೇಶಗಳು ಬರಲಿ.

ಆಕಾಶವಾಣಿ ಎಫ್ಎಂ ರಾಯಂಪ ಕೇಳ್ತಾ ಇದ್ದೀರಿ. ಕರೆಯಲ್ಲಿ ಕೈರುಚಿಗೆ ಸಂದೇಶ ಕಳಿಸಿದ್ದಾರೆ ಮೋನಿಕಾ ಹಾಸನದಿಂದ. ಅವ್ರು ಹೇಳ್ತಾ ಇದ್ದಾರೆ, ನಾನೊಂದು ಸ್ಪೆಷಲ್ ಚಟ್ನಿ ಸದಾ ನಮ್ಮಲ್ಲಿ ಮಾಡ್ತಾ ಇರ್ತೀನಿ, ಆರೋಗ್ಯಕ್ಕೂ ಉತ್ತಮ ಹಾಗೆಯೇ ರುಚಿ ಕೂಡ ಅದ್ಭುತ ಅಂತ. ನೀವು ಕೂಡ ಮಾಡಿಕೊಂಡು ಟ್ರೈ ಮಾಡಿ ಅಂತ ಹೇಳಿ ಒಂದೆಲಗ ಚಟ್ನಿಯ ರೆಸಿಪಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಒಂದೆಲಗ ಅಂದರೆ ಬ್ರಾಹ್ಮಿ ಅಂತ ಕರೆಯುವಂತಹ ಸೊಪ್ಪು ಒಂದು ಹಿಡಿಯಷ್ಟು ತಗೊಂಡು ನೀಟಾಗಿ ತೊಳೆದು ಎಣ್ಣೆ ಹಾಕಿ ಹುರಿದು ಇದನ್ನು ಹುರಿದಿರುವಂತಹ ಒಂದು ಒಂದೆಲೆಗಾಯಿ ಏನಿರುತ್ತೆ ಅದರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ, ಒಂದೆರಡು ಹಸಿಮೆಣಸಿನಕಾಯಿ, ಒಂದೆರಡು ಹೆಸಲು ಬೆಳ್ಳುಳ್ಳಿ ಬೀಜ, ಒಂದೆರಡೇ ಎರಡು ಕಾಳುಮೆಣಸು, ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು ಹಾಕಿ ನೀರು ಹಾಕಿ ನೀಟಾಗಿ ನೈಸಾಗಿ ರುಬ್ಕೊಂಡ್ರೆ ಒಳ್ಳೆಯ ಚಟ್ನಿ ರೆಡಿ ಆಗುತ್ತಂತೆ. ನಿಮಗೆ ಬೇಕು ಅಂದರೆ ಇದಕ್ಕೆ ಒಂದು ಒಳ್ಳೆಯ ಇಂಗಿನ ಒಗ್ಗರಣೆಯನ್ನು ಕೂಡ ಕೊಟ್ಕೊಳ್ಬಹುದು. ಬೇಡ ಅನ್ಸಿದ್ರೆ ಒಗ್ಗರಣೆ ಬೇಡ. ಕೆಲವು ಭಾಗದಲ್ಲಿ ಚಟ್ನಿಗೆ ಒಗ್ಗರಣೆ ಕೊಡೋದು ಪದ್ಧತಿ, ಇನ್ನ ಕೆಲವು ಜಿಲ್ಲೆಗಳಲ್ಲಿ ಚಟ್ನಿಗೆ ಒಗ್ಗರಣೆ ಕೊಡೋದಿಲ್ಲ. ನಿಮ್ಮ ಪದ್ಧತಿ ಹೇಗಿದೆ ಹಾಗೆ ಮಾಡ್ಕೊಳ್ಳಿ. ಒಂದೇ ಒಂದು ಚಮಚ ತುಪ್ಪ ಹಾಕ್ಕೊಂಡು ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವಾಗಲೇ ಹೇಳಿದ ಹಾಗೆ ರೊಟ್ಟಿ, ದೋಸೆ, ಚಪಾತಿ ಇತ್ಯಾದಿಗಳೊಟ್ಟಿಗೂ ಕೂಡ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಆಗತ್ತೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೋನಿಕಾ ಅವರೇ, ಒಳ್ಳೆಯ ರೆಸಿಪಿ ಕೊಟ್ಟಿದ್ದೀರಿ. ಮತ್ತೀಗ ಇನ್ನೊಬ್ಬರ ಸಂದೇಶ ಬಂದಿದೆ, ಯಾವುದೇ ಚಟ್ನಿ ಜೊತೆ ಸ್ವಲ್ಪ ಕಡಲೆಬೇಳೆ ಒಗ್ಗರಣೆ ಹಾಕಿ ಮಾಡಿದ್ರೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಗೀತಾ ಅವರು. ನಿಮಗೆ ಗೊತ್ತಾ, ಕೇರಳ ಕಡೆಯೆಲ್ಲ ಸಾಸಿವೆ ಜೊತೆಗೆ ಸ್ವಲ್ಪ ಮೆಂತ್ಯ ಕಾಳನ್ನು ಕೂಡ ಒಗ್ಗರಣೆಗೆ ಸೇರಿಸ್ತಾರೆ. ಆದರೆ ಮೆಂತ್ಯ ಸಣ್ಣ ಉರಿಯಲ್ಲಿ ಕೆಂಪಗಾಗೋ ಹಾಗೆ ಬಿಟ್ಟರೆ ಘಮಾನು ಕೂಡ ಇರುತ್ತೆ, ಮತ್ತು ರುಚಿ ಕೂಡ ಅನಿಸುತ್ತೆ. ಅದೇ ಅಪ್ಪಿ ತಪ್ಪಿ ಏನಾದರೂ ಸೀಡ್ಸಿದ್ರೆ ಮೊದಲೇ ಕಹಿ ಇನ್ನು ಕಟುವಾದಂತಹ ಕಹಿ ಆಗಿಬಿಡತ್ತೆ. ನೀವು ಯಾವಾಗಲಾದರೂ ಮೆಂತ್ಯ ಒಗ್ಗರಣೆ ಕೊಟ್ಟಿದ್ದೀರಾ? ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇದುವರೆಗೂ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ ಕೇಳಿಸ್ಕೊಂಡ್ರೆ ನಿಮ್ಮ ಜೊತೆಯಾಗಿದ್ದು ನಾಗಶ್ರೀ. ಯಾರೆಲ್ಲ ಕೂಡ ಸಂದೇಶ ಕಳಿಸಿದ್ರಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.

0: ಸ್ನೇಹಿತರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭಾರತ ಯುಕೆ ಮುಕ್ತ ವ್ಯಾಪಾರ ಒಪ್ಪಂದ, ಕೇಂದ್ರ ಸಚಿವರು ಹಾಗೂ ಕೈಗಾರಿಕಾ ವಲಯದಿಂದ ಪ್ರಶಂಸೆಯ ಮಹಾಪೂರ. ಇಂದು ವಿಶ್ವ ಕೌಶಲ್ಯ ದಿನ, 11 ವರ್ಷ ಪೂರೈಸಿದ ಕೌಶಲ್ಯಾಭಿವೃದ್ಧಿ ಕೇಂದ್ರಿತ ಸ್ಕಿಲ್ ಇಂಡಿಯಾ ಅಭಿಯಾನ. ಹೈದರಾಬಾದ್ನಲ್ಲಿ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ, ಮಾತುಕತೆಗೆ ಬಾರುತ್ತಿದ್ದರೆ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್ಸ್ನಲ್ಲಿ ಇಂದು ಅರ್ಜೆಂಟೀನಾ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ: ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿವೆ. ಈ ಒಪ್ಪಂದ ಯುಕೆ ಮಾರುಕಟ್ಟೆಯಲ್ಲಿ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಲಿದೆ.

0: ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಜನಕೇಂದ್ರಿತ ಒಪ್ಪಂದದಡಿ ಭಾರತದ ಪ್ರಮುಖ ರಫ್ತು ವಲಯಗಳಾದ ಸಂಸ್ಕರಿಸಿದ ಆಹಾರ ಉತ್ಪನ್ನ, ಕಡಲ ಉತ್ಪನ್ನ, ಎಂಜಿನಿಯರಿಂಗ್, ಚರ್ಮ ಹಾಗೂ ಜವಳಿ ಉದ್ಯಮಗಳ ಮೇಲಿದ್ದ ಸುಂಕವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಇದು ಯುಕೆ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿ ದೇಶದ ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇ ವಲಯಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದೇ ವೇಳೆ ಭಾರತ ತನ್ನ ದೇಶೀಯ ಮಾರುಕಟ್ಟೆಯ ಹಿತಾಸಕ್ತಿಯನ್ನು ಕಾಯ್ದುಕೊಂಡಿದ್ದು ಡೈರಿ ಉತ್ಪನ್ನಗಳು, ಧಾನ್ಯಗಳು, ಖಾದ್ಯ ತೈಲಗಳು ಸೇರಿದಂತೆ ಪ್ರಮುಖ ಸೂಕ್ಷ್ಮ ವಲಯಗಳಿಗೆ ಒಪ್ಪಂದದ ಅಡಿಯಲ್ಲಿ ಸಂಪೂರ್ಣ ರಕ್ಷಣೆ ಒದಗಿಸಿದೆ. ಇಂದಿನಿಂದ ಜಾರಿಗೆ ಬಂದಿರುವ ಭಾರತ ಯುಕೆ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಕೇಂದ್ರ ಸಚಿವರು, ಕೈಗಾರಿಕೆ ಸಂಸ್ಥೆಗಳು, ವ್ಯಾಪಾರ ಮಂಡಳಿಗಳು ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಂಸ್ಥೆಗಳಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಭಾರತ ಯುಕೆ ಸಂಬಂಧಗಳಲ್ಲಿ ಇಂದಿನ ದಿನವೂ ಐತಿಹಾಸಿಕ ಮೈಲಿಗಲ್ಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು, ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತಾ ಒಪ್ಪಂದ ಜಾರಿಗೆ ಬಂದಿದ್ದು ಇದರಿಂದ ಭಾರತದ ಶೇಕಡಾ 99% ರಫ್ತು ಉತ್ಪನ್ನಗಳಿಗೆ ಸುಂಕಮುಕ್ತ ಮಾರುಕಟ್ಟೆ ಪ್ರವೇಶ ದೊರೆಯಲಿದ್ದು ಉಭಯ ರಾಷ್ಟಗಳ ನಡುವಿನ ಶೇಕಡಾ 100% ವ್ಯಾಪಾರ ಮೌಲ್ಯವು ಈ ಒಪ್ಪಂದದ ವ್ಯಾಪ್ತಿಗೆ ಬರಲಿದೆ ಎಂದು ತಿಳಿಸಿದ್ದಾರೆ. ಈ ಒಪ್ಪಂದ ಭಾರತದ ಆರ್ಥಿಕ ಪ್ರಗತಿ ಮತ್ತು ಜಾಗತಿಕ ಪಾಲುದಾರಿಕೆಗಳನ್ನು ಬಲಪಡಿಸುವಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘಿಸಿದ್ದಾರೆ. ಇದು ರಫ್ತುಗಳನ್ನು ಉತ್ತೇಜಿಸಿ ಎಂಎಸ್ಎಂಇಗಳಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಭಾರತೀಯ ಕೈಗಾರಿಕೆಗಳಿಗೆ ಬೆಂಬಲವಾಗಿ ನಿಂತು ಯುಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೃತ್ತಿಪರರಿಗೆ ಪ್ರಯೋಜನ ತಂದುಕೊಡಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಈ ಒಪ್ಪಂದ ದೇಶದ ಆರ್ಥಿಕ ಹಿತಾಸಕ್ತಿಗಳನ್ನು ಕಾಪಾಡಿ ರೈತರು ಹಾಗೂ ಕೃಷಿ ವಲಯವನ್ನು ಸಂರಕ್ಷಿಸಲಿದೆ ಎಂದಿದ್ದಾರೆ. ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘ ಎಫ್ಐಸಿಸಿಐ ಪ್ರಧಾನ ಕಾರ್ಯದರ್ಶಿ ಒಪ್ಪಂದವನ್ನು ಸ್ವಾಗತಿಸಿದ್ದು, ಇದು ಜಾಗತಿಕ ಮೌಲ್ಯ ಸರಪಳಿ ಮತ್ತು ನಾವೀನ್ಯತೆ ಚಾಲಿತ ಬೆಳವಣಿಗೆಯಲ್ಲಿ ಭಾರತದ ಪಾತ್ರವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದಿದ್ದಾರೆ. ಅಸೋಚಾಮ್ ಅಧ್ಯಕ್ಷ ನಿರ್ಮಲ್ ಕುಮಾರ್ ಮಿಂಡಾ ಈ ಒಪ್ಪಂದದ ಭಾರತದ ಜವಳಿ, ಚರ್ಮ, ಕಡಲ ಉತ್ಪನ್ನ, ರತ್ನ ಮತ್ತು ಆಭರಣ, ವಿದ್ಯುನ್ಮಾನ ಸರಕು ಮತ್ತು ರಾಸಾಯನಿಕ ವಲಯಗಳಲ್ಲಿ ಲಾಭ ತಂದುಕೊಡಲಿದೆ ಎಂದಿದ್ದಾರೆ. ಭಾರತೀಯ ವ್ಯಾಪಾರ ಉತ್ತೇಜನಾ ಮಂಡಳಿ ಅಧ್ಯಕ್ಷ ಮೋಹಿತ್ ಸಿಂಗ್ಲಾ ಕೂಡ ಈ ಭಾರತ ಯುಕೆ ಒಪ್ಪಂದವನ್ನು ಶ್ಲಾಘಿಸಿದ್ದು, ಇದೊಂದು ಮೈಲಿಗಲ್ಲಾಗಿದೆ ಎಂದಿದ್ದಾರೆ. ದೇಶದ ಯುವಜನರಲ್ಲಿ ಉದ್ಯೋಗಾವಕಾಶ, ಉದ್ಯಮಶೀಲತೆ ಮತ್ತು ಸುಸ್ಥಿರ ಜೀವನೋಪಾಯವನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಹಮ್ಮಿಕೊಳ್ಳಲಾಗಿರುವ ಸ್ಕಿಲ್ ಇಂಡಿಯಾ ಅಭಿಯಾನದ 11ನೇ ವಾರ್ಷಿಕೋತ್ಸವವನ್ನು ಇಂದು ಆಚರಿಸಲಾಗುತ್ತಿದೆ. ಉದ್ಯಮರಂಗಕ್ಕೆ ಪೂರಕವಾದ ಕೌಶಲ್ಯಗಳ ಮೂಲಕ ಯುವ ಶಕ್ತಿಯನ್ನು ಸಬಲೀಕರಣವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು 2015ರ ಜುಲೈ 15ರಂದು ಈ ಮಹತ್ವಾಕಾಂಕ್ಷಿ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಇದರ ಜೊತೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 2014ರ ಘೋಷಣೆಯ ಅನ್ವಯ ಯುವಜನರಲ್ಲಿ ಉದ್ಯೋಗಕ್ಕೆ ಅಗತ್ಯವಿರುವ ಕೌಶಲ್ಯಗಳ ಮಹತ್ವವನ್ನು ಸಾರಲು ಜಾಗತಿಕವಾಗಿ ಇಂದು ವಿಶ್ವ ಯುವ ಕೌಶಲ್ಯ ದಿನವನ್ನು ಸಹ ಆಚರಿಸಲಾಗುತ್ತಿದೆ. ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯವು ತನ್ನ ವಿವಿಧ ಜನಕೇಂದ್ರಿತ ಯೋಜನೆಗಳ ಮೂಲಕ ಇದುವರೆಗೂ ದೇಶದ 6 ಕೋಟಿಗೂ ಹೆಚ್ಚು ಯುವಜನರನ್ನು ಸಬಲೀಕರಿಸಿದೆ. ಅಭಿಯಾನದ ಅಡಿಯಲ್ಲಿ ಪ್ರತಿ ವರ್ಷ 1 ಕೋಟಿಗೂ ಅಧಿಕ ಯುವಕರು ತರಬೇತಿ ಪಡೆಯುತ್ತಿದ್ದು, ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯೊಂದರ ಅಡಿಯಲ್ಲೇ 1 ಕೋಟಿ 65 ಲಕ್ಷಕ್ಕೂ ಹೆಚ್ಚು ಯುವಜನರು ಉದ್ಯೋಗ ಆಧಾರಿತ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆಯು ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಹೈದರಾಬಾದ್ನಲ್ಲಿ ಆರಂಭವಾಗಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಉಪಸ್ಥಿತಿಯಲ್ಲಿ ನಡೆಯುತ್ತಿರುವ ಉನ್ನತ ಮಟ್ಟದ ಸಭೆಯಲ್ಲಿ ಸಾಮಾಜಿಕ ಭದ್ರತೆ ವಿಸ್ತರಿಸುವುದು, ಮಹಿಳೆಯರ ಉದ್ಯೋಗ ಪಾಲ್ಗೊಳ್ಳುವಿಕೆ ಹೆಚ್ಚಿಸುವುದು, ಜಾಗತಿಕ ಕೌಶಲ್ಯ ನಕ್ಷೆ ರೂಪಿಸುವುದು ಹಾಗೂ ಗಿಗ್ ಮತ್ತು ವೇದಿಕೆ ಆಧಾರಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಡಿಜಿಟಲ್ ತಂತ್ರಜ್ಞಾನದ ಬಳಕೆಯನ್ನು ಉತ್ತೇಜಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯುತ್ತಿದೆ. ಇರಾನ್ ತಕ್ಷಣವೇ ಮಾತುಕತೆಗೆ ಬರದೇ ಇದ್ದಲ್ಲಿ ಮುಂದಿನ ವಾರದಿಂದ ಇರಾನ್ ಮೇಲಿನ ಮಿಲಿಟರಿ ದಾಳಿಗಳನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ಮಾಧ್ಯಮದ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಇರಾನ್ ಒಪ್ಪಂದಕ್ಕೆ ಮುಂದಾಗದಿದ್ದರೆ ಅಲ್ಲಿನ ಪ್ರಮುಖ ವಿದ್ಯುತ್ ಸ್ಥಾವರಗಳು, ಸೇತುವೆಗಳು ಹಾಗೂ ಇಂಧನ ಮೂಲಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗುವುದು ಮತ್ತು ಅಮೆರಿಕ ಉದ್ದೇಶಗಳು ಈಡೇರುವವರೆಗೂ ಈ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಮೆರಿಕದೊಂದಿಗೆ ಒಪ್ಪಂದ ಬರುವುದನ್ನು ಬಿಟ್ಟು ಇರಾನ್ಗೆ ಬೇರೆ ಆಯ್ಕೆಯೇ ಇಲ್ಲ ಎಂದು ಪ್ರತಿಪಾದಿಸಿದ ಅಧ್ಯಕ್ಷ ಟ್ರಂಪ್, ಜಾಗತಿಕ ಆರ್ಥಿಕತೆಗೆ ಧಕ್ಕೆಯಾಗದಂತೆ ತಡೆಯಲು ಇರಾನ್ನ ತೈಲ ರಫ್ತು ಕೇಂದ್ರವಾದ ಖಾರ್ಗ್ ದ್ವೀಪದ ತೈಲ ಘಟಕಗಳನ್ನು ಸದ್ಯಕ್ಕೆ ಉಳಿಸಿ ದಾಳಿ ನಡೆಸಲಾಗಿದೆ ಎಂದು ಬಹಿರಂಗಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸುಧಾರಣೆ ಕೈಗೊಳ್ಳುವಲ್ಲಿ ವಿಫಲವಾಗಿರುವುದು ಹಾಗೂ ಜಾಗತಿಕ ಸಂಘರ್ಷಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸಾಧ್ಯವಾಗದಿರುವುದರಿಂದ ವಿಶ್ವಸಂಸ್ಥೆಯ ಮೇಲಿನ ಜನರ ವಿಶ್ವಾಸ ಕುಗ್ಗುತ್ತಿದೆ ಎಂದು ಭಾರತ ಅಭಿಪ್ರಾಯಪಟ್ಟಿದೆ. ವಿಶ್ವಸಂಸ್ಥೆಯಲ್ಲಿ ಭವಿಷ್ಯಕ್ಕೆ ಬಹುಪಕ್ಷೀಯ ವ್ಯವಸ್ಥೆಯನ್ನು ಸಜ್ಜುಗೊಳಿಸುವುದರ ಕುರಿತ ಸಚಿವ ಮಟ್ಟದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯಲ್ಲಿನ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್, ಪ್ರಸ್ತುತಪಡಿಸುತ್ತಿರುವ ಜಾಗತಿಕ ಸಂಘರ್ಷಗಳಲ್ಲಿ ಭದ್ರತಾ ಮಂಡಳಿ ಮಧ್ಯಪ್ರವೇಶಿಸಲು ವಿಫಲವಾಗಿದೆ. ಇದರಿಂದ ಅಂತಾರಾಷ್ಟೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಅದರ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳು ಉದ್ಭವಿಸಿವೆ ಎಂದು ಹೇಳಿದ್ದಾರೆ. 80 ವರ್ಷಗಳ ಹಿಂದಿನ ವಿಶ್ವಸಂಸ್ಥೆಯ ಆಡಳಿತ ವ್ಯವಸ್ಥೆಯು ಇಂದಿನ ಜಾಗತಿಕ ಸವಾಲುಗಳನ್ನು ಎದುರಿಸಲು ಸಮರ್ಪಕವಾಗಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಉಪರಾಷ್ಟಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ರಾಜ್ಯಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗೆ ಇಂದು ಪ್ರಮಾಣವಚನ ಬೋಧಿಸಿದರು. ಪ್ರಮಾಣವಚನ ಸ್ವೀಕರಿಸಿದ ಸದಸ್ಯರಲ್ಲಿ ಕರ್ನಾಟಕದ ಮನ್ಸೂರ್ ಅಲಿಖಾನ್ ಹಾಗೂ ಮಧ್ಯಪ್ರದೇಶದ ರಜನೀಶ್ ಕುಮಾರ್ ಅಗರ್ವಾಲ್ ಸೇರಿದ್ದಾರೆ. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೇ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡದ ವಿರುದ್ಧ ಪ್ರಶಸ್ತಿಗಾಗಿ ಸೆಣಸಲಿದೆ. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ಸ್ನಲ್ಲಿ ಪಂದ್ಯದಲ್ಲಿ ಸ್ಪೇನ್ ತಂಡ ಫ್ರಾನ್ಸ್ ವಿರುದ್ದ 2-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಫಿಫಾ ವಿಶ್ವಕಪ್ 2026 ಫೈನಲ್ಸ್ಗೆ ಲಗ್ಗೆ ಇಟ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಯುಕೆ ಮುಕ್ತ ವ್ಯಾಪಾರ ಒಪ್ಪಂದ, ಕೇಂದ್ರ ಸಚಿವರು ಹಾಗೂ ಕೈಗಾರಿಕಾ ವಲಯದಿಂದ ಪ್ರಶಂಸೆಯ ಮಹಾಪೂರ. ಇಂದು ವಿಶ್ವ ಕೌಶಲ್ಯ ದಿನ, 11 ವರ್ಷ ಪೂರೈಸಿದ ಕೌಶಲ್ಯಾಭಿವೃದ್ಧಿ ಕೇಂದ್ರದ ಸ್ಕಿಲ್ ಇಂಡಿಯಾ ಅಭಿಯಾನ. ಹೈದರಾಬಾದ್ನಲ್ಲಿ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅಧ್ಯಕ್ಷತೆ. ಇರಾನ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ, ಮಾತುಕತೆಗೆ ಬಾರದಿದ್ದರೆ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್ಸ್ನಲ್ಲಿ ಇಂದು ಅರ್ಜೆಂಟೀನಾ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

0: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ. ಈಗ ಕೇಳಿ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸುತ್ತಿ ಸುತ್ತುವ ಖಗವ ಗೂಢನೆನಪೆಳೆಯುವುದು, ಗೊತ್ತು ನೂಲ್ ಪಿಡಿದಿಹುದು ದನವ ಬಯಲಿನಲ್ಲಿ. ಸುತ್ತಿ ಸುತ್ತುವ ಖಗವ ಗೂಢನೆನಪೆಳೆಯುವುದು, ಗೊತ್ತು ನೂಲ್ ಪಿಡಿದಿಹುದು ದನವ ಬಯಲಿನಲ್ಲಿ. ತತ್ವವೊಂದರ ಹಿಡಿತ ಕೊಗ್ಗದಿಹ ಬಾಳೇನು ಕಿತ್ತ ಗಾಳಿಯ ಪಟವೋ ಮಂಕುತಿಮ್ಮ. ತತ್ವವೊಂದರ ಹಿಡಿತ ಕೊಗ್ಗದಿಹ ಬಾಳೇನು ಕಿತ್ತ ಗಾಳಿಯ ಪಟವೋ ಮಂಕುತಿಮ್ಮ.

ಜಗತ್ತಿನಲ್ಲಿ ಏನೇ ಕೆಲಸವನ್ನು ಮಾಡಿದ್ರು ಕೂಡ ನಮಗೆ ಒಂದು ತತ್ವವನ್ನು ಹಿಡ್ಕೊಂಡ್ರೆ ಮಾತ್ರವೇ ಗುರಿಯನ್ನು ಸಿಗುತ್ತೆ ಅನ್ನೋದನ್ನ ಡಿವಿಜಿ ಅವರು ಈ ಪದ್ಯದಲ್ಲಿ ವಿವರಿಸ್ತಾರೆ. ತತ್ವವಿಲ್ಲದೆ ಇರುವಂತಹ ಜೀವನ ಅನ್ನುವುದು ಕಿತ್ತ ಗಾಳಿಪಟ ಅನ್ನುವಂಥ ಒಂದು ಸುಂದರವಾದ ರೂಪಕವನ್ನು ಡಿವಿಜಿ ಕೊಡ್ತಾರೆ. ಎಲ್ಲೇ ಸುತ್ತಿದ್ರು ಕೂಡ ಪಕ್ಷಿ ವಾಪಸ್ ತನ್ನ ಗೂಡಿಗೆ ಬರಬೇಕು, ಹಾಗೆ ದನ ಎಲ್ಲೇ ಸುತ್ತಾ ಇದ್ರೂ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಒಂದು ದಾರ ಇರುತ್ತೆ. ಅದೇ ರೀತಿ ಮನುಷ್ಯನಿಗೆ ವ್ಯಕ್ತಿಗೆ ಒಂದು ತತ್ವ ಇದ್ರೆ ಅವನು ತತ್ವದ ಪರಿಧಿ ಒಳಗಡೆನಲ್ಲೇ ಸುತ್ತಾನೆ, ಇಲ್ಲ ಅಂದ್ರೆ ಅವನ ಜೀವನ ಹರಿದು ಹೋದ ಗಾಳಿಪಟ ತರ ಹರಿದು ಹಂಚಿ ಹೋಗ್ತದೆ, ಅಥವಾ ಎಂಜಲು ಎಲೆ ತರ ಅದು ಸಿಕ್ಕ ಸಿಕ್ಕ ಕಡೆಯಲ್ಲಿ ಗಾಳಿಗೆ ಸಿಕ್ಕಿ ಹಾರುತ್ತದೆ. ಇವತ್ತು ಬಹುತೇಕ ನಮ್ಮ ಅನೇಕರ ಜೀವನವನ್ನು ನೋಡಿದಾಗ ಈ ತತ್ವ ಶೂನ್ಯತೆ ಕಂಡು ಬರುತ್ತೆ. ಸಮಾಜದ ಜೀವನದಲ್ಲಿ, ವ್ಯಕ್ತಿ ಜೀವನದಲ್ಲಿ, ರಾಷ್ಟ್ರ ಜೀವನದಲ್ಲಿ ತತ್ವ ಶೂನ್ಯತೆ ಇದ್ದಾಗ ಸಾಧಿಸಕ್ಕಾಗಲ್ಲ ಗುರಿಯನ್ನ. ಹಾಗಾಗಿ ಜೀವನದಲ್ಲಿ ಬಾಹ್ಯ ಸುಖವೂ ಸಿಗಲ್ಲ, ಆಂತರಿಕವಾದ ನೆಮ್ಮದಿಯೂ ಸಿಗೋದಿಲ್ಲ ಅನ್ನೋದನ್ನ ಡಿವಿಜಿಯವರು ಈ ಪದ್ಯದಲ್ಲಿ ತುಂಬಾ ಸೊಗಸಾಗಿ ವಿವರಿಸಿದ್ದಾರೆ. ತತ್ವ ಶೂನ್ಯತೆ ಎನ್ನುವುದು ಸಮಾಜವನ್ನ ಇವತ್ತು ಕಿತ್ತು ತಿಂತಾ ಇದೆ. ಏನೇ ಕೆಲಸವನ್ನು ಮಾಡಬೇಕಾದ್ರೆ ನಮಗೆ ಗುರಿ ಇರಬೇಕು. ಇವತ್ತು ಗುರಿಯಿಂದ ನಾವು ಏಮ್ ಅಂತ ಹೇಳ್ತಿದೀವಿ, ಏಮಿನ ಹಿಂದೆ ಒಂದು ಫಿಲಾಸಫಿ ಇರಬೇಕು, ಅದನ್ನ ತತ್ವ ಅಂತ ಡಿವಿಜಿಯವರು ಹೇಳ್ತಿರೋದು. ಫಿಲಾಸಫಿ ಇಲ್ಲದೆ ಇರುವಂತಹ ಸಮಾಜ, ಫಿಲಾಸಫಿ ಇಲ್ಲಿರುವಂತಹ ವ್ಯಕ್ತಿಯ ಜೀವನಕ್ಕೆ ಯಾವುದೇ ರೀತಿಯ ಬಣ್ಣ ಬಡಗು ಅಥವಾ ಸಂತೋಷ ಆನಂದ ಕಲರ್ ಅನ್ನುವುದು ಬರೋದಿಲ್ಲ ಅನ್ನುವುದು ಅತ್ಯಂತ ರಸಮಯವಾದಂತಹ ಸಾಮಾಜಿಕ ಜೀವನ ನಡೆಸಿದಂತ ಡಿವಿಜಿಯವರು ತಮ್ಮ ಈ ಪದ್ಯದಲ್ಲಿ ಕಾಣಿಸ್ತಾರೆ.

ಬರಿವಾದ ಬರಿಬುದ್ಧಿ ದೊರಕಿಸದು ಪರತತ್ವವನು ಬೇಕು ಬೇರೆ ಕಣ್ಣದಕ್ಕೆ. ಬರಿಯೋದು ಬರಿವಾದ ಬರಿಬುದ್ಧಿ ದೊರಕಿಸದು ಪರತತ್ವವನು ಬೇಕು ಬೇರೆ ಕಣ್ಣದಕ್ಕೆ. ಚಿರದ ಮಮತಾವೇಷ್ಟಿತದ ಪೊರೆಯ ಪರಿದಂದು ಅರಳುವುದರಿವಿನ ಕಣ್ಣು ಮಂಕುತಿಮ್ಮ. ಚಿರದ ಮಮತಾವೇಷ್ಟಿತದ ಪೊರೆಯ ಪರಿದಂದು ಅರಳುವುದರಿವಿನ ಕಣ್ಣು ಮಂಕುತಿಮ್ಮ.

0: ಸುಮ್ಮನೆ ಓದೋದು ಅಥವಾ ಎಲ್ಲರ ಜೊತೆಯಲ್ಲಿ ಬರಿಯ ವಾದ ಮಾಡೋದು ಅಥವಾ ತನ್ನ ಬುದ್ಧಿಗೆ ಎಷ್ಟು ತೋಚುತ್ತೋ ಅದನ್ನೇ ಸತ್ಯ ಅಂತ ತಿಳ್ಕೊಳ್ಳೋದು, ಇದರಿಂದ ಯಾವುದನ್ನು ನಾವು ಹೈಯೆಸ್ಟ್ ಏಮ್ ಅಂತ ಕರಿತೀವಿ, ಪರತತ್ವ ಅಥವಾ ಅಬ್ಸಲ್ಯೂಟ್ ಅಂತ ಹೇಳ್ತೀವಿ, ಅದು ನಮಗೆ ಸಿಗೋದಿಲ್ಲ. ಜಗತ್ತಿನಲ್ಲಿ ಎಲ್ಲ ಮುಗಿದ್ಮೇಲೆ ಯಾವುದು ಶುರುವಾಗುತ್ತೋ ಅದನ್ನೇ ನಾವು ಪರತತ್ವ ಅಂತ ಕರೆಯೋದು. ಅದನ್ನು ಉಪನಿಷತ್ತುಗಳಲ್ಲಿ ಪರಬ್ರಹ್ಮ ಅಂತ ಕರೀತಾರೆ, ಅದನ್ನು ಬೌದ್ಧರಲ್ಲಿ ನಿರ್ವಾಣ ಅಂತ ಕರೀತಾರೆ, ಇನ್ನು ಬೇರೆ ಬೇರೆಯವರಲ್ಲಿ ಬೇರೆ ಬೇರೆ ಅರ್ಥದಲ್ಲಿ ಕರೀತಾರೆ. ಇದನ್ನು ನಾವು ದಕ್ಕಿಸ್ಕೋಬೇಕಾದ್ರೆ ನಮಗೆ ಬೇಕಾಗಿರುವುದು ಕೇವಲ ಮಾತಲ್ಲ, ಕೇವಲ ವಾದವಲ್ಲ. ಬರೀ ಕಣ್ಣಿಂದ ನೋಡಕ್ಕಾಗೋದಿಲ್ಲ. ಬರೀ ಕಣ್ಣಿಂದ ನೋಡುವುದಕ್ಕೆ ಈ ಜಗತ್ತಿನಲ್ಲಿ ಅನೇಕ ವಸ್ತುಗಳಿದ್ದಾವೆ, ಆದರೆ ಈ ಕಣ್ಣಿನ ಅಳತೆಯನ್ನು ಬಿಟ್ಟು ನೋಡುವಂತಹ ವಸ್ತುಗಳು ಜಗತ್ತಿನಲ್ಲಿ ಬೇರೆ ಇದ್ದಾವೆ. ಅದರಲ್ಲಿ ಈ ಪರತತ್ವ ಅನ್ನೋದು ಬರುತ್ತೆ. ಅದನ್ನ ನೋಡಬೇಕಾದ್ರೆ ನಾವು ಜಗತ್ತಿನಲ್ಲಿ ನಮ್ಮ ಬುದ್ಧಿಯ ಬಗ್ಗೆಯ ಮೋಹವನ್ನ ಕಳ್ಕೊಬೇಕಾಗತ್ತೆ. ನಮ್ಮ ಬುದ್ಧಿಶಕ್ತಿಯ ಬಗ್ಗೆ ಮೋಹವನ್ನ ಕಳ್ಕೊಂಡಾಗ ನಮ್ಮಲ್ಲಿ ಒಂದು ಹೊಸ ಕಣ್ಣು, ಒಂದು ಕಣ್ಣು ಅಂದ್ರೆ ಇಲ್ಲಿ DVG ಅವರು ಒಂದು ಹೊಸ ಅರಿವು, ಹೊಸ ಪ್ರಜ್ಞೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ನಾವು ಗಮನಿಸಬೇಕು. ಪ್ರಜ್ಞೆಗೆ ಹೆಚ್ಚು ಮಹತ್ವವನ್ನು ಕೊಡುವಂತಹ ಪದ್ಯ ಇದು. ಆ ರೀತಿ ಹೊಸ ಕಣ್ಣು ಅರಳಿದಾಗ ಹೊಸ ಪ್ರಜ್ಞೆ ಅರಳುತ್ತೆ. ಆಗ ನಾವು ಯಾವುದು ನಮ್ಮ ಹಳೆ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ವೋ ಚರ್ಮದ ಕಣ್ಣಿಗೆ, ಅದನ್ನು ನೋಡುವುದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಹೀಗೆ ನಾವೆಲ್ಲ ನೋಡಬೇಕು ಅನ್ನುವುದು ಗುಂಡಪ್ಪನವರ ಆಶಯ.
1: ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ GB ಹರೀಶ, ಸಂಯೋಜನೆ TV ವಿದ್ಯಾಶಂಕರ್, AV ವಿನೋದ್ ಕುಮಾರ್ ಹಾಗೂ MG ಶ್ರೀಹರ್ಷನ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ.
2: ಸ್ನೇಹಿತರೆ, ಇದುವರೆಗೂ ಕಗ್ಗದ ಸಿರಿ ಕೇಳಿದ್ರಿ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ CBSBLR@gmail.com.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಕ್ಯಾಚ್ ದ ರೈನ್, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
2: Where there's water, there's life. Come, let us adopt to rain water harvesting techniques in our homes and offices. Let us build recharge pits and shafts, fix defunct bore wells, remove silt from water bodies, plant as many trees as possible. This monsoon, let us join Catch the Rain campaign.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ 1:31 ಈ ಹೊತ್ತಿನಲ್ಲಿ ನಾವಿರೋದು ಲಂಚ್ ಬಾಕ್ಸ್ನಲ್ಲಿ. ನೀವು ಕೂಡ ಲಂಚ್ ಮಾಡುವಂತಹ ಸಮಯದಲ್ಲಿ ಒಂದಷ್ಟು ಮಾತುಗಳನ್ನ ವಿಚಾರಗಳನ್ನ ಹಂಚಿಕೊಳ್ಳುವಂತಹ ಸಮಯ ಇದು. ನಮ್ಮ ಹತ್ರ ಎಷ್ಟೋ ಪುಸ್ತಕಗಳನ್ನ ನಾವು ಸಂಗ್ರಹಿಸ್ತಾ ಇರ್ತೀವಿ, ಎಷ್ಟೋ ಪುಸ್ತಕಗಳನ್ನ ಓದ್ತಾ ಇರ್ತೀವಿ, ಮತ್ತೆ ಕೆಲವು ಪುಸ್ತಕಗಳು ನಮ್ಮನ್ನ ನಿಜಕ್ಕೂ ಚಿಂತನೆಗೆ ಹಚ್ಚುತ್ತೆ, ಯೋಚನೆಗೆ ಹಚ್ಚುತ್ತೆ. ಕೆಲವು ಪುಸ್ತಕಗಳು ನಮಗೆ ನಿರಾಳ ಭಾವವನ್ನು ಕೊಡುತ್ತೆ, ಇನ್ನು ಕೆಲವು ಪುಸ್ತಕಗಳು ನಕ್ಕು ನಲಿಸುತ್ತೆ. ಕೆಲವು ಪುಸ್ತಕ ಹಿಡಿದ್ರೇ ನಿದ್ದೆ ಬರುತ್ತೆ, ಇನ್ನು ಕೆಲವು ಪುಸ್ತಕದಲ್ಲಿರುವಂತಹ ಕುತೂಹಲ ನಿದ್ದೆ ಮಾಡೋಕೆ ಬಿಡದೆ ಓದಿಸ್ಕೊಳ್ಳುತ್ತೆ. ಇವೆಲ್ಲ ಕೂಡ ಪುಸ್ತಕ ಪ್ರೇಮಿಗಳಿಗೆ ಅನುಭವಕ್ಕೆ ಬಂದಿರುವಂತಹ ವಿಚಾರವೇ. ಆದರೆ ಇವತ್ತು ನಾನು ಕೇಳ್ತಾ ಇರುವಂತಹ ವಿಷಯ ಏನು ಗೊತ್ತಾ, ನೀವು ನಿಮ್ಮಲ್ಲಿರುವಂತಹ ಪುಸ್ತಕಗಳನ್ನ ಬೇರೆಯವರಿಗೆ ಕಡ ಕೊಡ್ತೀರಾ? ಅಂದರೆ ಓದ್ಬಿಟ್ಟು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಜನ ನೀವು ನಿಮ್ಮ ಪುಸ್ತಕಗಳನ್ನ ಕೊಡ್ತೀರಾ, ಅಥವಾ ಇಲ್ಲ ನಾನು ನನ್ನ ಪುಸ್ತಕಗಳನ್ನ ಯಾರಿಗೂ ಕೂಡ ಕೊಡೋದಿಲ್ಲ, ನಿಮಗೆ ಬೇಕು ಅಂದರೆ ನೀವೇ ಕೊಂಡುಕೊಂಡು ಓದಿ ಅಥವಾ ಲೈಬ್ರರಿಗೆ ಹೋಗಿ ಅಂತ ಹೇಳ್ತೀರಾ? ಈ ರೀತಿಯಾಗಿ ಹೇಳೋದಕ್ಕೂ ಕೂಡ ಒಳಗಡೆ ತುಂಬಾ ಮಾನಸಿಕ ಸಿದ್ಧತೆ ಬೇಕಾಗತ್ತೆ. ಯಾಕೆಂದ್ರೆ ಎಷ್ಟೋ ಸಂಬಂಧಗಳನ್ನ ಕಳ್ಕೊಳ್ಳುವಂತ ಭಯ ಕೂಡ ನಮಗೆ ಇರುತ್ತೆ. ಅಯ್ಯೋ ಪಾಪ ಕೇಳ್ತಿದ್ದಾರಲ್ಲ ಅಂತ ಹೇಳಿ ನಾವೇನಾದರೂ ಅವ್ರು ಕೇಳಿದಂಥ ಪುಸ್ತಕ ಕೊಟ್ಟರೆ ಎಷ್ಟೋ ಸಲ ಅದು ವಾಪಸ್ ಬರೋದೇ ಇಲ್ಲ. ಅದಕ್ಕೆ ಸಂಸ್ಕೃತದ ಸುಭಾಷಿತವೇ ಇದೆ, ನೀವೇನಾದರೂ ಪುಸ್ತಕವನ್ನು ಕೊಟ್ಟರೆ ಅದು ಯಥಾಸ್ಥಿತಿಯಲ್ಲಿ ವಾಪಸ್ ಬರೋದಿಲ್ಲ ಅಂತ, ಹೋದ್ರೆ ಹೋಗೇ ಬಿಡತ್ತೆ ಅಂತ. ನೀವು ಈ ಮಾತಿಗೆ ಏನಂತೀರಿ? ನೀವು ನಿಮ್ಮಲ್ಲಿರುವಂತಹ ಪುಸ್ತಕಗಳನ್ನ ನಿಮ್ಮ ಸ್ನೇಹಿತರೊಂದಿಗೆ ಸಮಾನ ಮನಸ್ಕರೊಂದಿಗೆ ಹಂಚ್ಕೊಳ್ತೀರಾ, ಹಂಚ್ಕೊಳ್ಳಲ್ವಾ? ಮೆಸೇಜ್ ಮೂಲಕ ತಿಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಎಷ್ಟು ಜನ ಪುಸ್ತಕ ಕೊಟ್ಟಿದ್ದನ್ನ ಮತ್ತೆ ವಾಪಸ್ ಮರಳಿಸಿದ್ದಾರೆ ನಿಮ್ಗೆ? ನೀವು ಪುಸ್ತಕ ಕೊಡ್ತೀರಾ ಕೊಡಲ್ವಾ ಅಂತ ನಾವು ಕೇಳಿದೀವಿ ಮೆಸೇಜ್ ಮೂಲಕ ತಿಳಿಸಿ. ಹುವಾಳೆ ಲಕ್ಷ್ಮೀ ಚಂದ್ರಶೇಖರ್ ಹೇಳ್ತಿದ್ದಾರೆ, ನಾವು ಕೊಡ್ಲೂಬೇಕು ತಗೊಳ್ಳೂಬೇಕು ಎರಡೂ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗಿರಿರಾಜ್ ಅವರು ಅಜ್ಜಂಪುರದಿಂದ ಸಂದೇಶ ಕಳಿಸಿದ್ದಾರೆ, ನೀವು ಕೂಡ ನಿಮ್ಮ ಮನಸ್ಸಿನ ಮಾತೇನಿದೆ ಶೇರ್ ಮಾಡ್ಕೊಳ್ಳಿ. ನಿಮ್ಮಲ್ಲಿರುವಂತಹ ಪುಸ್ತಕಗಳನ್ನ ನೀವು ಇನ್ನೊಬ್ಬರ ಜೊತೆ ಹಂಚಿಕೊಳ್ತೀರಾ, ಅವರಿಗೆ ಓದೋದಕ್ಕೆ ಅಂತ ಕೊಡ್ತೀರಾ, ಮತ್ತೆ ಅವರು ವಾಪಸ್ ಕೊಡ್ತಾರಾ ಅಂತ. ಇದು ಒಂದು ವಿಧ. ಆದರೆ ಮತ್ತೊಂದು, ನಾವೆಲ್ಲ ಚಿಕ್ಕವರಿರಬೇಕಾದ್ರೆ ನಮ್ಮ ಸೀನಿಯರ್ಸ್ ಹತ್ರ ಅವರ ಪುಸ್ತಕಗಳನ್ನ ತಗೊಂಡು ಬರ್ತಾ ಇದ್ವಿ ನಾವು. ಅಂದರೆ ಬೇಸಿಗೆ ರಜೆ ಶುರುವಾಗುವಂತಹ ಹೊತ್ತಿನಲ್ಲೇ ಅವ್ರ ಹತ್ರ ಮುಂದಿನ ತರಗತಿಯ ಪಾಠದ ಪುಸ್ತಕಗಳನ್ನ ತಗೊಂಡು ಬಂದು ನಾವು ಮನೆಯಲ್ಲಿ ಓದಬೇಕಾಗ್ತಾ ಇತ್ತು. ಅಂದರೆ ಓದೋ ಅಭ್ಯಾಸ ತಪ್ಪು ಹೋಗಬಾರ್ದು ಅಂತ ನಮ್ಮ ಮನೆಯಲ್ಲಿ ತಂದೆ ತಾಯಿ ದಿನ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಮುಂದಿನ ತರಗತಿಯ ಪಾಠಗಳನ್ನ ನೀವು ಓದಬೇಕು ಅಂತ ಹೇಳಿ ಟೆಕ್ಸ್ಟ್ ಬುಕ್ ಕೊಟ್ಟು ಕೂರಿಸ್ತಾ ಇದ್ರು. ಇದು ಅಕ್ಷರಶಃ ಶಿಕ್ಷೆ ಥರ ಅನ್ನಿಸ್ತಾ ಇತ್ತು ಆ ಹೊತ್ತಿಗೆ. ಆದರೆ ಶಾಲೆ ಶುರುವಾದ ಮೇಲೆ ಕಡೆ ಪಕ್ಷ ದಿನ ಅರ್ಧ ಗಂಟೆ 1 ಗಂಟೆ ಓದಿದಂತಹ ನೆನಪು ಇರ್ತಿತ್ತಲ್ಲ, ಹಾಗಾಗಿ ಕ್ಲಾಸ್ನಲ್ಲಿ ಕೂರೋದಕ್ಕೆ ಆಗ್ತಿತ್ತು ಅಂತ ಅನಿಸುತ್ತೆ. ಮತ್ತು ಎಷ್ಟೋ ಸಲ ಮೊದಲ ಪಾಠಗಳೆಲ್ಲ ಕೂಡ ಈಗಾಗಲೇ ಓದಿರೋದ್ರಿಂದ ಟೀಚರ್ ಪಾಠ ಮಾಡಬೇಕಾದ್ರೆ ಚೆನ್ನಾಗಿ ಅರ್ಥ ಕೂಡ ಆಗ್ತಾ ಇತ್ತು. ನಿಮಗೂ ಕೂಡ ಇದೇ ರೀತಿಯ ನೆನಪುಗಳಿದ್ರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವು ಬೇರೆಯವ್ರ ಹತ್ರ ಪುಸ್ತಕಗಳನ್ನ ಎರವಲು ತಗೊಂಡಿದ್ದೀರಾ ತಗೊಂಡಿಲ್ವಾ ನಮ್ಗೆ ಹೇಳಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಆಕಾಶವಾಣಿ FM ರೈಮೋ ಕೇಳ್ತಾ ಇದ್ದೀರಿ. ನಾನು ಕೇಳಿದ್ದೆ, ನೀವು ನಿಮ್ಮ ಪುಸ್ತಕಗಳನ್ನ ಬೇರೆಯವ್ರಿಗೆ ಎರವಲು ಕೊಡ್ತೀರಾ ಓದೋದಿಕ್ಕೆ ಅಂತ? ಅದಕ್ಕೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ನಾವು ಖಂಡಿತವಾಗ್ಲೂ ಕೊಡಲ್ಲ, ಕೊಟ್ಟರು ಕೂಡ ವಾಪಸ್ ಬರಲ್ಲ ಅಂತ ತಿಳ್ಕೊಂಡಿದ್ದೆ, ಕೊಡ್ತೀನಿ, ದುಡ್ಡು ಕೊಟ್ಟು ಕೊಂಡ್ಕೊಳ್ತೀನಿ ನಾನು ಯಾವುದೇ ಪುಸ್ತಕ ಓದಬೇಕು ಅಂತಂದ್ರೂ. ಯಾಕೆಂದರೆ ಸುಮ್ಮನೆ ಹಾಗೆ ಫ್ರೀಯಾಗಿ ತೆಗೆದುಕೊಂಡ ಪುಸ್ತಕ ಓದೋದಕ್ಕೆ ಮನಸ್ಸೇ ಬರೋದಿಲ್ಲ, ಆದರೆ ದುಡ್ಡು ಕೊಟ್ಟು ತಂದಿದ್ರೆ ಖಂಡಿತ ಓದಬೇಕು ಅನ್ಸುತ್ತೆ ಅಂತ ಹೇಳ್ತಿದ್ದಾರೆ ನವೋದಯ ನಾಗರಾಜ್ ಅವರು. ಹಾಗೆ HL ಬಸವರಾಜು ಅವರು ಹೇಳ್ತಾ ಇದ್ದಾರೆ, ನನ್ನ ಚಿಕ್ಕಮ್ಮನ ಮಗ ಶಾಲಾ ಶಿಕ್ಷಕ. ಈಗ ಒಂದು 10 ವರ್ಷದ ಹಿಂದಿನ ಘಟನೆ, ತಿಪಟೂರು ತಾಲೂಕಿನ ಒಂದು ಹಳ್ಳಿಯಲ್ಲಿ ಶಿಕ್ಷಕರಾಗಿ ಅವರು ಕೆಲಸ ಮಾಡ್ತಾ ಇರಬೇಕಾದ್ರೆ ನಾನು ಖಾಸಗಿ ಭೇಟಿ ನೀಡಿದ್ದೆ ಅಲ್ಲಿಗೆ. ಅಲ್ಲಿನ ಲೈಬ್ರರಿಯಲ್ಲಿ ಒಂದು ಪುಸ್ತಕ ನೋಡಿ ನನಗೆ ತುಂಬಾನೇ ಇಷ್ಟ ಆಯಿತು, ಕೊಡ್ತೀಯಾ ಅಂತ ಹೇಳಿ ತಗೊಂಡು ಬಂದೆ, ಓದ್ಬಿಟ್ಟು ವಾಪಸ್ ಮಾಡ್ತೀನಿ ಅಂತ ಹೇಳಿದೆ. ಆದರೆ 10 ವರ್ಷ ಆಯಿತು, ಇವತ್ತಿಗೂ ಕೂಡ ಪುಸ್ತಕ ನನ್ನಲ್ಲೇ ಉಳಿದಿದೆ, ಈ ಮೂಲಕ ಕ್ಷಮೆ ಯಾಚಿಸ್ತೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಮೇಡಮ್, ನಾನು ಬೇರೆಯವರ ಹತ್ರ ಪುಸ್ತಕ ತಗೊಳ್ತಿದ್ದೆ, ಆದರೆ ನನ್ನ ಹತ್ರ ಯಾರು ಪುಸ್ತಕ ತಗೊಳ್ತಾ ಇರಲಿಲ್ಲ, ಯಾಕೆಂದ್ರೆ ನಾನೇ ಅಷ್ಟೇನು ಚೆನ್ನಾಗಿ ಓದ್ತಾ ಇರಲಿಲ್ಲ ಅಂತ ಹೇಳಿ ರಾಮಕೃಷ್ಣ ರೆಡ್ಡಿ ಮೆಸೇಜ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಕೊಡೋದಿಲ್ಲ ಮೇಡಮ್ ಪುಸ್ತಕನ, ಯಾಕೆಂದ್ರೆ ತೆಗೆದುಕೊಂಡು ಹೋದವರಿಗೆ ಅದರ ಮೌಲ್ಯ ಗೊತ್ತಿರೋದಿಲ್ಲ. ಕೆಲವೊಂದ್ಸಲ ವಾಪಸ್ ಕೊಡುವಂತಹ ಪುಸ್ತಕದ ಹಾಳೆಗಳು ಕೂಡ ಹರಿದಿರುತ್ತೆ, ಕೇಳೋಕ್ಕೂ ಆಗಲ್ಲ, ಹಾಗೆ ಸುಮ್ಮನಿರೋಕ್ಕೂ ಆಗಲ್ಲ. ನನಗೆ ಪುಸ್ತಕ ಹಾಗೆ ದಿನಪತ್ರಿಕೆ ಹರಿದ್ರೆ ತುಂಬ ಮನಸ್ಸಿಗೆ ನೋವಾಗತ್ತೆ, ಕೋಪ ಕೂಡ ಬರುತ್ತೆ ಅಂತ ಹೇಳಿ ಶಿವಶಂಕರ್ ವೇದವತಿ ಆನೇಕಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಶಕುಂತಲಾ ಶಂಕರ್ ಅವರು ಹೇಳ್ತಿದ್ದಾರೆ, ನಾನು ಸ್ಕೂಲ್ನಲ್ಲಿ ಓದಬೇಕಾದ್ರೆ ನೋಟ್ಬುಕ್ ಇಸ್ಕೋತಾ ಇದ್ವಿ, ನಾವು ಕೂಡ ಕೊಡ್ತಾ ಇದ್ವಿ, ಕೇಳಿ ಆವತ್ತಿನ ಆ ದಿನಗಳು ನೆನಪಾಯಿತು ಅಂತ ಹೇಳ್ತಿದ್ದಾರೆ. ಹಾಗೆ ರಾಧಾಕೃಷ್ಣ ಅವರು ಹೇಳ್ತಾ ಇದ್ದಾರೆ, ಇವತ್ತಿನ ಊಟದ ಸಮಯದಲ್ಲಿ ನೀವು ಊಟ ತಂದಿದ್ರೆ ನಾವೇ ಸ್ಟುಡಿಯೋಗೆ ಬರ್ತೀವಿ, ಇಲ್ಲಾಂದ್ರೆ ನೀವೇ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ ಪ್ರೀತಿಯಿಂದ ಕರೆದಿದ್ದಾರೆ. ಇದು ಒಂದು ರೀತಿ ಮಕ್ಕಳ ಆಟದ ಥರ ಅನಿಸುತ್ತೆ ಅಲ್ಲ, ಊಟ ತಂದಿದ್ರೆ ನಾವೆಲ್ಲ ಕೂಡ ಬರ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಪುಸ್ತಕದ ಯುಗ ಅಂತ ಒಂದು ಇತ್ತು, ಓದುವ ಆಸಕ್ತಿ ಆಗ ಹೆಚ್ಚಾಗಿತ್ತು. ಇವತ್ತಿನ ಕಾಲದಲ್ಲಿ ಶಾಲಾ ಪುಸ್ತಕ ಓದೋದ್ರಲ್ಲೇ ಸಮಯ ಕಳೆದು ಹೋಗ್ತಾ ಇದೆ ಮಕ್ಕಳಿಗೆ, ಇನ್ನು ಕಥೆ ಕಾದಂಬರಿ ಪುಸ್ತಕಗಳು ಇದನ್ನೆಲ್ಲ ಕೂಡ ಓದ್ತಾರಾ? ಇವತ್ತಿನ ವಿದ್ಯಾರ್ಥಿ ಗ್ರಂಥಾಲಯಗಳಿಗೆ ಹಾಗೆ ಕೊಟ್ಟಿದ್ದೇನೆ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪುಸ್ತಕ ತುಂಬಾ ಮಹತ್ವವಾದದ್ದು, ಆದರೆ ಅವರು ಓದಲಿ ಅಂತ ಆಸೆ ಆಗತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ರಾಧಾಕೃಷ್ಣ ಅವರೇ ನಿಮ್ಮ ಸಂದೇಶಕ್ಕೆ, ನಿಮ್ಮ ಮಾತು ಕೇಳಿ ನಿಜಕ್ಕೂ ಊಟ ಮಾಡಿದಷ್ಟೇ ತೃಪ್ತಿ ಆಯಿತು. ನಿಮ್ಮಲ್ಲಿರುವಂತಹ ಪುಸ್ತಕಗಳನ್ನ ಗ್ರಂಥಾಲಯಕ್ಕೆ ಕೊಟ್ಟಿದ್ದೀರಿ ಅಂತ ಕೇಳಿ ಖುಷಿ ಆಯಿತು. ಇದೇ ರೀತಿ ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಜ ಹೇಳಿ, ನೀವು ನಿಮ್ಮ ಹತ್ರ ಇರುವಂತಹ ಪುಸ್ತಕಗಳನ್ನ ಯಾರಾದರೂ ಕೇಳಿದ್ರೆ ಓದೋದಕ್ಕೆ ಕೊಡ್ತೀರಾ ಅಥವಾ ಕೊಡೋದಿಲ್ವಾ?

ಆಕಾಶವಾಣಿ ಎಫ್ ಎಂ ರೈಂಬೋ ಕೇಳ್ತಾ ಇದ್ದೀರಿ. ಸಾಮ್ರಾಟ್ ಚಿತ್ರದ ಸೂಪರ್ ಹಿಟ್ ಟ್ರ್ಯಾಕ್ ನ ಕೇಳಿಸ್ಕೊಂಡ್ರಿ. ಯಾರೆಲ್ಲ ಕೂಡ ಆ ಪುಸ್ತಕವನ್ನ ಎರವಲು ಕೊಡ್ತೀರಿ ಅಂತ ಕೇಳಿದ್ದೆ. ತುಂಬಾ ಜನ ಮೆಸೇಜ್ ಮೂಲಕ ನಿಮ್ಮ ಮನಸ್ಸಿನ ಮಾತನ್ನ ಹೇಳಿದ್ರಿ. ನನ್ನ ಮಾತು ಹೇಳೋದಾದ್ರೆ, ನಾವೆಲ್ಲ ಕೂಡ ಒಂದಷ್ಟು ಜನ ಸ್ನೇಹಿತರು ಗುಂಪಲ್ಲಿ ಇದ್ದೀವಿ. ನಮಗೆ ಬೇಕಾದಂತಹ, ನಮ್ಮ ಅಭಿರುಚಿಗೆ ಹೊಂದುವಂತಹ ಪುಸ್ತಕಗಳನ್ನ ನಾವು ಕೊಂಡುಕೊಳ್ತೀವಿ, ಓದ್ತೀವಿ, ಮತ್ತೆ ನಮ್ಮ ಜೊತೆಯಲ್ಲಿರುವಂತಹ ಸ್ನೇಹಿತರಿಗೂ ಕೂಡ ಕೆಲವೊಂದಷ್ಟು ಪುಸ್ತಕಗಳನ್ನ ಸಜೆಸ್ಟ್ ಮಾಡ್ತೀವಿ. ಇಂಥ ಪುಸ್ತಕ ನನಗೆ ಇಷ್ಟ ಆಯ್ತು, ನೀನ್ ಕೂಡ ಓದು ಅಂತ ಹೇಳಿ. ಎಲ್ಲರೂ ಕೂಡ ಗಂಭೀರ ಓದುಗರೇ ಆಗಿರೋದ್ರಿಂದ ನಾವು ಕೊಟ್ಟಂತಹ ಪುಸ್ತಕವನ್ನ ಖಂಡಿತವಾಗ್ಲೂ ಅವರು ತುಂಬಾ ಚೆನ್ನಾಗೆ ನೋಡಿಕೊಂಡು ಓದ್ಕೊಂಡು ವಾಪಸ್ ಕೊಡ್ತಾರೆ. ಆದ್ರೆ ಎಷ್ಟೋ ಸಲ ಏನಾಗತ್ತೆ ಅಂತಂದ್ರೆ, ನಾವು ಓದುವಂತಹ ಪಯಣ ನಮ್ಮನ್ನ ಬೇರೆ ಬೇರೆ ದಿಕ್ಕಿಗೆ ಕರೆದುಕೊಂಡು ಹೋಗಿರುತ್ತೆ. ಇವಾಗ ಓದೋಕೆ ಶುರು ಮಾಡಿದಾಗ ನಮಗೆ ಕಡಲೆಪುರಿ ಪೊಟ್ಟಣದಲ್ಲಿರುವಂತಹ ಅಕ್ಷರಗಳು ಕೂಡ ಓದೋ ಹಾಗೆ ಪ್ರೇರೇಪಿಸುತ್ತೆ. ಹಾಗೆಯೇ ಸಿಕ್ಕಿದ್ದೆಲ್ಲ ಮ್ಯಾಗ್ಝೈನ್ ಓದ್ತೀವಿ, ಎಲ್ಲ ಪುಸ್ತಕಗಳನ್ನು ಓದ್ತೀವಿ, ಎಲ್ಲ ಥರದ ಲೇಖಕರನ್ನು ಓದ್ತಾ ಇರ್ತೀವಿ. ಆದರೆ ದಿನ ಕಳೆದ ಹಾಗೆ ನಮ್ಮ ಅಭಿರುಚಿ ಬದಲಾಗ್ತಾ ಹೋಗುತ್ತೆ. ನಾವು ಮತ್ತಷ್ಟು ರಿಫೈನ್ ಆಗ್ತಾ ಹೋಗ್ತೀವೋ, ಇಲ್ಲಾಂದರೆ ನಮ್ಮ ಆಲೋಚನೆಗಳೇ ತುಂಬ ಸೂಕ್ಷ್ಮ ಆಗ್ತಾ ಹೋಗುತ್ತೋ ಗೊತ್ತಿಲ್ಲ. ಒಂದು ಕಾಲಕ್ಕೆ ತುಂಬಾ ಖುಷಿ ಕೊಟ್ಟಂತಹ ಲೇಖಕರು, ಖುಷಿ ಕೊಟ್ಟಂತಹ ಪುಸ್ತಕಗಳು ಇವತ್ತಿಗೆ ಸಪ್ಪೆ ಅಂತ ಅನಿಸ್ಬಿಡುತ್ತೆ. ಹಾಗಂದ ಮಾತ್ರಕ್ಕೆ ಅದು ಲೇಖಕರ ಸೋಲು ಅಲ್ಲ, ಆದರೆ ಓದುಗರಾಗಿ ನಾವೊಂದು ಸ್ವಲ್ಪ ಮುಂದಕ್ಕೆ ಸಾಗಿ ಬಂದಿದ್ದೀವಿ ಅನ್ನೋಂಥ ಅರ್ಥ ಅಷ್ಟೆ. ಒಟ್ಟಿನಲ್ಲಿ ನಮ್ಮ ಇಷ್ಟದ ಪುಸ್ತಕಗಳನ್ನ ಹುಡುಕಿ ಓದೋಣ, ಹಂಚಿ ಓದೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಭಾರತ ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಹಿನ್ನೆಲೆ ಬೆಂಗಳೂರಿನ ಜಿಂದಾಲ್ನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳ ರವಾನೆ. ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ, ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಅಧಿಕಾರಿಗಳು ಭಾಗಿ. ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು. ವಸತಿ ಸಮುಚ್ಚಯಗಳ ಪ್ರತಿನಿಧಿಗಳೊಂದಿಗೆ ಸಂವಾದದಲ್ಲಿ ಮುಖ್ಯಮಂತ್ರಿ ಅಭಿಮತ. ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ರದ್ದುಪಡಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡಾ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಿದ್ದು ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಒಪ್ಪಂದದ ಅಡಿಯಲ್ಲಿ ಇಂದು ಬೆಂಗಳೂರಿನ ಜಿಂದಾಲ್ ಅಲ್ಯೂಮಿನಿಯಂನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳನ್ನು ಮೊದಲ ಬಾರಿಗೆ ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯದಲ್ಲಿರುವ ಬ್ರಿಟಿಷ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಮಾತನಾಡಿ, ಈ ಒಪ್ಪಂದದಿಂದಾಗಿ ದಕ್ಷಿಣ ಭಾರತದಿಂದಾಗಿ ರಫ್ತಾಗಲಿರುವ ಹೆಚ್ಚಿನ ಉತ್ಪನ್ನಗಳು ಯುಕೆಯಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾಫಿ, ಮಸಾಲೆ ಪದಾರ್ಥಗಳು ಹಾಗೂ ಮೀನಿನ ಉತ್ಪನ್ನಗಳು ರವಾನೆಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸ್ಕಾಚ್, ವಿಸ್ಕಿ, ಮಿಠಾಯಿ ಉತ್ಪನ್ನಗಳು, ಐಷಾರಾಮಿ ಕಾರುಗಳು ಭಾರತದಲ್ಲಿ ಕಡಿಮೆ ಸುಂಕದೊಂದಿಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ.
1: This is the day where we are celebrating the UK-India FTA that has entered into force since midnight, and this is going to be a game changer of a deal. This has already had a positive impact on the bilateral trade, and we expect more products from and services from Bangalore, from other parts of Karnataka.

0: Karnataka and the wider South India are to be now available in the United Kingdom under reduced tariff rates. The first consignment of aluminium products from Jindal Aluminium is leaving Bangalore today under the new free trade agreement, and it will be reaching the United Kingdom very soon. It's a win-win for both India and the United Kingdom, and it's an absolute pleasure and honor to be part of this celebration.
1: ಇದೇ ವೇಳೆ ಮಾತನಾಡಿದ ವಾಣಿಜ್ಯ ಸಚಿವಾಲಯದ ನಿರ್ದೇಶಕಿ ಡೋರ್ನಾ ಘೋಷ್, ಈ ಒಪ್ಪಂದದ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು, ಎಂಎಸ್ಎಂಇಗಳು ಹೆಚ್ಚಿನ ಪ್ರಯೋಜನ ಪಡೆಯಲಿದ್ದಾರೆ ಎಂದು ತಿಳಿಸಿದ್ದಾರೆ.
2: This agreement between India and UK marks the signalling of a period of growth which is unprecedented for the country, because we are going to get major share, almost tariff line reduction to 0% across 99 HS tariff lines. This is a historic event for that.
1: ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಆರಂಭವಾಗಿದೆ. ಸಮಿತಿ ಅಧ್ಯಕ್ಷ ವಿನೀತ್ ಗುಪ್ತಾ ನೇತೃತ್ವದಲ್ಲಿ ನಡೆಯುತ್ತಿರುವ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಬರ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಕುರಿತಂತೆ ರಾಜ್ಯದ ವಾಸ್ತವ ಸ್ಥಿತಿಯನ್ನು ರಾಜ್ಯ ಸರ್ಕಾರ ಸಮರ್ಥವಾಗಿ ಮಂಡಿಸಿದ್ದಾರೆ. ಕಾವೇರಿ ಕೊಳದ ವ್ಯಾಪ್ತಿಯ ಜಲಾಶಯಗಳಲ್ಲಿ ಸದ್ಯ ಸಂಗ್ರಹವಾಗಿರುವ ನೀರಿನ ಕುರಿತು ಚರ್ಚೆ ನಡೆಸಲಾಗುತ್ತಿದೆ. ರಾಜ್ಯ ಮಾತ್ರವಲ್ಲದೆ ತಮಿಳುನಾಡು, ಕೇರಳ ಹಾಗೂ ಪುದುಚೇರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ರಾಜ್ಯದ ಜಲಾಶಯಗಳ ಸ್ಥಿತಿಗತಿ ಕುರಿತಂತೆ ವಿವರ ನೀಡಿದ್ದಾರೆ. ಪ್ರಮುಖ ಜಲಾನಯನ ಪ್ರದೇಶವಾಗಿರುವ ಮಲೆನಾಡು ಪ್ರದೇಶವು ಅತ್ಯಧಿಕ ಎಂದರೆ ಶೇಕಡಾ 34% ಮಳೆ ಕೊರತೆಯನ್ನು ದಾಖಲಿಸಿದೆ. ಕರಾವಳಿ ಪ್ರದೇಶ ಶೇಕಡಾ 30%, ಉತ್ತರ ಒಳನಾಡು ಶೇಕಡಾ 24%, ದಕ್ಷಿಣ ಒಳನಾಡು ಶೇಕಡಾ 18% ಮುಂಗಾರು ಕೊರತೆಯನ್ನು ಎದುರಿಸುತ್ತಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಬೆಂಗಳೂರು ಭಾರತದ ಹೃದಯವಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕ 2026 ಕುರಿತಂತೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಮಾತನಾಡಿದ ಅವರು, ಆಸ್ತಿ ಮಾಲೀಕರ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಅರಿವಿದ್ದು ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು ಎಂದು ತಿಳಿಸಿದ್ದಾರೆ. ಕಷ್ಟಪಟ್ಟು ಗಳಿಸಿರುವ ಆಸ್ತಿಯನ್ನು ಮಾಲೀಕರು ಸರಿಯಾಗಿ ಅನುಭವಿಸಬೇಕೆನ್ನುವುದು ಸರ್ಕಾರದ ಆಶಯವಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ರಾಜ್ಯದಲ್ಲಿ ಈ ಖಾತಾವನ್ನು ಮನೆ ಬಾಗಿಲಿಗೆ ನೀಡುವ ವ್ಯವಸ್ಥೆ ಕಲ್ಪಿಸುವ ಮೂಲಕ ಕ್ರಾಂತಿ ಉಂಟುಮಾಡಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನ 40 ಲಕ್ಷ ಆಸ್ತಿಗಳಲ್ಲಿ 26 ಲಕ್ಷ ಆಸ್ತಿಗಳಿಗೆ ಈ ಖಾತಾ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿ ಹೈರೈಸ್ ಕಟ್ಟಡಗಳ ನಿರ್ಮಾಣಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ವಿಶ್ವದ ನಾಯಕರು ಬೆಂಗಳೂರಿನತ್ತ ಆಕರ್ಷಿತರಾಗುತ್ತಿದ್ದು ವಿದೇಶಿ ಹೂಡಿಕೆದಾರರು ನಗರದಲ್ಲಿ ಹೂಡಿಕೆ ಮಾಡಲು ಆಸಕ್ತಿ ತೋರುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕರ್ನಾಟಕದಲ್ಲಿ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ರದ್ದುಪಡಿಸಬೇಕೆಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ಸರ್ಕಾರದ ಈ ನಿರ್ಧಾರವು ಅಕ್ರಮ ಬಾಂಗ್ಲಾದೇಶಿಯರನ್ನು ರಾಜ್ಯದ ಶಾಶ್ವತ ಮತದಾರರನ್ನಾಗಿ ಮಾಡುವ ಹುನ್ನಾರ ಎಂದು ಆರೋಪಿಸಿದ್ದಾರೆ. ಕಾಂಗ್ರೆಸ್ಗೆ ಮತ ಹಾಕುವವರನ್ನು ಶಾಶ್ವತ ನಾಗರಿಕರನ್ನಾಗಿ ಮಾಡುವ ಪ್ರಯತ್ನ ಇದಾಗಿದೆ ಎಂದು ದೂರಿದ್ದಾರೆ. ಈ ನಿರ್ಧಾರವು ಮುಂದಿನ ದಿನಗಳಲ್ಲಿ ದೇಶದ ಕಾನೂನು ತೊಡಕುಗಳಿಗೆ ತೊಂದರೆ ಉಂಟು ಮಾಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯಪಾಲರು ಮನವಿಯನ್ನು ಸ್ವೀಕರಿಸಿದ್ದು ಸರ್ಕಾರಕ್ಕೆ ಸಲಹೆ ನೀಡುವುದಾಗಿ ತಿಳಿಸಿದ್ದಾರೆ ಎಂದು ಆರ್ ಅಶೋಕ ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಲಿದ್ದು ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಬರ ಪರಿಹಾರ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯ ಅಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಬಿಎಸ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ತಮ್ಮ ದೆಹಲಿ ಪ್ರವಾಸದ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಕ್ಷದ ವರಿಷ್ಠರೊಂದಿಗೆ ಸಂಪುಟ ವಿಸ್ತರಣೆ ಕುರಿತಂತೆಯೂ ಚರ್ಚೆ ನಡೆಸಲಿದ್ದಾರೆ. ಕೇಳುಗರನ್ನು ಎಂದಿಗೂ ಲಘುವಾಗಿ ಪರಿಗಣಿಸಬಾರದು ಎಂದು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ

0: ಕೇಂದ್ರಕ್ಕೆ ಇಂದು ಭೇಟಿ ನೀಡಿದ ಅವರು ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿ ಮಾತನಾಡಿ, ಮಾಧ್ಯಮ ಕ್ಷೇತ್ರದಲ್ಲಿ ಬದಲಾಗುತ್ತಿರುವ ಸ್ವರೂಪವನ್ನು ಸಿಬ್ಬಂದಿ ಅರ್ಥ ಮಾಡಿಕೊಂಡಿರುವುದು ಸಂತಸದಾಯಕವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತು ಜನರ ಜೀವನ ಶೈಲಿ ಅತ್ಯಂತ ವೇಗವಾಗಿ ಬದಲಾಗುತ್ತಿದ್ದು, ಶ್ರೋತೃಗಳು ನಿರ್ದಿಷ್ಟ ಕಾರ್ಯಕ್ರಮಗಳ ಪ್ರಕಾರಕ್ಕಿಂತ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಷಯಗಳನ್ನು ಆಲಿಸಲು ಆದ್ಯತೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಹೊಸ ಕಾಲಘಟ್ಟದ ಅಗತ್ಯತೆಗಳಿಗೆ ಅನುಗುಣವಾಗಿ ಪ್ರಸ್ತುತತೆಯನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ ಎಂದು ಸಿಬ್ಬಂದಿಗೆ ಕಿವಿಮಾತು ಹೇಳಿದ್ದಾರೆ.
1: People see content as when they have time and you don't have any excuses when you, you know, reach out to them. Either it's good for them or it's not good for them. So I think having said that, Akashvani already knows that and always had a soul. Soul of any organization, any person, any collective is very important. For me, that is to be kept intact. And also not forgetting that we are living in new times and new challenges will come. But it doesn't mean that we have to lose our soul. How to keep our soul intact and yet be relevant and contextual would be the challenge. And I'm sure that innovation will see us through.
0: ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಾಯೋಜಿತ ಶೇಕಡ 50% ಸಂಚಾರ ದಂಡ ರಿಯಾಯಿತಿಗೆ ಉತ್ತಮ ಸ್ಪಂದನೆ ದೊರೆತಿದೆ. ಈ ಯೋಜನೆಯಡಿ 19 ಲಕ್ಷಕ್ಕೂ ಹೆಚ್ಚು ಚಲನ್ಗಳನ್ನು ಇತ್ಯರ್ಥಪಡಿಸಿ 55 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸಲಾಗಿದೆ. ಇತ್ತೀಚಿನ ಮೆಗಾ ಲೋಕ ಅದಾಲತ್ನಲ್ಲಿ ಒಟ್ಟು 78,79,000 ಪ್ರಕರಣಗಳು ಇತ್ಯರ್ಥಗೊಂಡು 3,017 ಕೋಟಿ ರೂಪಾಯಿ ಮೌಲ್ಯದ ವಿವಾದಗಳು ಬಗೆಹರಿದಿವೆ. ಕೇಂದ್ರ ಸರ್ಕಾರದ ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆಯಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಹಾಗೂ ದೇಶದಲ್ಲಿ 32ನೇ ಶ್ರೇಯಾಂಕ ಗಳಿಸಿ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಮರ್ಥ್ ಶಾಮನೂರು ತಿಳಿಸಿದ್ದಾರೆ. ದಾವಣಗೆರೆ ಸ್ವಚ್ಛತೆಯಲ್ಲಿ ಈ ಮಟ್ಟದ ಸಾಧನೆ ಮಾಡಲು ಸ್ವಚ್ಛತಾ ಕಾರ್ಮಿಕರ ನಿರಂತರ ಶ್ರಮವೇ ಪ್ರಮುಖ ಕಾರಣ ಎಂದು ಹೇಳಿದ್ದಾರೆ. ಮುಂದಿನ ವರ್ಷ ನಿಮ್ಮೆಲ್ಲರ ಸಹಕಾರದಿಂದ ಈ ಶ್ರೇಯಾಂಕವನ್ನು ಮತ್ತಷ್ಟು ಉತ್ತಮಪಡಿಸಿ ದೇಶದ ಅಗ್ರ ನಗರಗಳ ಪಟ್ಟಿಗೆ ತರುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಹಿನ್ನೆಲೆ, ಬೆಂಗಳೂರಿನ ಜಿಂದಾಲ್ನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳ ರವಾನೆ. ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ, ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಅಧಿಕಾರಿಗಳು ಭಾಗಿ. ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು, ವಸತಿ ಸಮುಚ್ಚಯಗಳ ಪ್ರತಿನಿಧಿಗಳೊಂದಿಗೆ ಸಂವಾದದಲ್ಲಿ ಮುಖ್ಯಮಂತ್ರಿ ಅಭಿಮತ. ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ರದ್ದುಪಡಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬುದಲ್ಲಿ ಚಂದದ ಗೀತೆಗಳನ್ನ ಕೇಳಿಸುವಂತಹ ಸಮಯ ಇದು. ಮೊದಲಿಗೆ ಮೇಘಮಾಲೆ.

ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ಚಂದದ ಗೀತೆಗಳನ್ನ ಕೇಳಿಸುವಂತಹ ಸಮಯ. ಮುಂದಕ್ಕೆ ಓ ಗುಣವಂತ ನೀನೆಂದು ನನ್ನ ಸ್ವಂತ ಅನ್ನುವಂತಹ ಹಾಡನ್ನ ಕೇಳಿಸ್ತಾ ಇದ್ವಿ. ಜೊತೆ ಜೊತೆಯಲ್ಲಿ ಈ ಚಿತ್ರದ ಹಾಡಿದ್ದು ಸೋನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ. ಇದಾದ ನಂತರ ಪ್ರೀತಿಸುವೆ ನೀನೆ ಪ್ರೀತಿಸುವೆ ಅನ್ನುವಂಥ ಹಾಡು ಕೂಡ ನಿಮ್ಮದಾಗುತ್ತೆ. ಯುಗಾದಿ ಚಿತ್ರದ ಹಾಡಿದ್ದು ರಾಜೇಶ್ ಮತ್ತು ಚಿತ್ರ ಅವರ ಧ್ವನಿಯಾಗಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಇದೀಗ ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 3:08 ಆಗ್ತಾ ಇದೆ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT.

0: ನೀಡಿ ಆ ನಂತರವೇ ಅದನ್ನ ಅಕೌಂಟ್ ಅನ್ನ ಫ್ರೀಸ್ ಮಾಡಿರ್ತಾರೆ, ಅಂದ್ರೆ ಅದನ್ನ ಯಥಾಸ್ಥಿತಿ ಹೋಲ್ಡ್ ಮಾಡಿರ್ತಾರೆ ಅಂತ. ಆ ಒಂದು ವಿಚಾರದಲ್ಲಿ ಯಾವ ಸಂದರ್ಭಗಳಲ್ಲಿ ಅದನ್ನ ಆ ರೀತಿ ಹೋಲ್ಡ್ ಮಾಡ್ತಾರೆ ಅಂತಂದ್ರೆ, ಅಕ್ರಮ ಹಣ ಯಾವ್ದಾದ್ರೂ ಅಕೌಂಟ್ ಅಲ್ಲಿ ವರ್ಗಾವಣೆ ಆಗಿದ್ರೆ, ಕಾನೂನು ಉಲ್ಲಂಘನೆ ಆದಾಗ, ಅಥವಾ ಮತ್ತು ಅನುಮಾನಾಸ್ಪದ ಚಟುವಟಿಕೆಗಳಿಂದ ಏನಾದರೂ ಅಲ್ಲಿ ವಹಿವಾಟು ನಡೀತಾ ಇದ್ರೆ ಅಂತ ಸಂದರ್ಭಗಳಲ್ಲಿ ಈ ಅಕೌಂಟ್ ಅನ್ನ ಫ್ರೀಸ್ ಮಾಡಬಹುದು. ಮತ್ತೆ ಅದರ ಜೊತೆಯಲ್ಲಿ ಖಾತೆಯನ್ನು ಸಹ ಸ್ಥಗಿತಗೊಳಿಸಬಹುದು. ಯಾವ್ಯಾವ ಸಂದರ್ಭಗಳಲ್ಲಿ ಖಾತೆಯನ್ನ ಸ್ಥಗಿತಗೊಳಿಸಬಹುದು ಅಂತಂದ್ರೆ, ಈಗ ಉದಾಹರಣೆ ಗ್ರಾಹಕ ಆಗಿರ್ತಕ್ಕಂಥವ್ರು ಮರಣ ಹೊಂದಿರ್ತಾರೆ, ಆ ಮರಣ ಹೊಂದಿದ ಸಂದರ್ಭದಲ್ಲಿ ಖಾತೆಯನ್ನ ಸ್ಥಗಿತಗೊಳಿಸ್ತಾರೆ. ಮತ್ತೆ ಒಬ್ಬ ಗ್ರಾಹಕ ದಿವಾಳಿತನ ಆದ್ರೆ, ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ, ಈಗ ಬ್ಯಾಂಕ್ಗೂ ಮತ್ತೆ ಗ್ರಾಹಕರಿಗೂ ಇರತಕ್ಕಂಥ ಕಾನೂನಲ್ಲಿ ಏನಾದ್ರೂ ಉಲ್ಲಂಘನೆ ಮಾಡಿದ್ರೆ ಆ ಸಂದರ್ಭದಲ್ಲೂ ಸ್ಥಗಿತಗೊಳಿಸಬಹುದು. ಮತ್ತೆ ಒಬ್ಬ ಅಕೌಂಟ್ ಮಾಡಿಸಿ ಗುರುತೇ ಸಿಗ್ಲಿಲ್ಲ ಅನ್ನೋ ಸಂದರ್ಭದಲ್ಲೂ ಸಹ ಅಂತಹ ಖಾತೆಯನ್ನ ಸ್ಥಗಿತಗೊಳಿಸ್ತಾರೆ. ಆ ಸಂದರ್ಭದಲ್ಲಿ ಗ್ರಾಹಕ ಏನ್ ಮಾಡಬೇಕು ಅಂತಂದ್ರೆ, ಬ್ಯಾಂಕಿನೊಂದಿಗೆ ನಿರಂತರವಾಗಿ ಸಂಪರ್ಕ ಇರಬೇಕು. ಮತ್ತೆ ಒಂದು ವೇಳೆ ಫ್ರೀಸ್ ಮಾಡಲು ಕಾರಣ ಕೇಳಬೇಕು, ಯಾವ ಕಾರಣದಿಂದ ನನ್ನ ಖಾತೆಯನ್ನ ಫ್ರೀಸ್ ಮಾಡ್ತಾ ಇದ್ದೀರಾ ಅಥವಾ ಸ್ಥಗಿತಗೊಳಿಸ್ತಾ ಇದ್ದೀರಾ ಅಂತಕ್ಕಂಥದ್ದನ್ನ ಕೇಳಬೇಕು. ಅಗತ್ಯ ದಾಖಲೆಗಳನ್ನ ಒದಗಿಸಬೇಕು. ಒಂದ್ ವೇಳೆ ಏನಾದರೂ ಫ್ರೀಸ್ ಮಾಡಿದ ಸಂದರ್ಭದಲ್ಲಿ ಅಗತ್ಯ ದಾಖಲೆಗಳು ಬೇಕು ಅಂತಂದ್ರೆ ಬ್ಯಾಂಕ್ ಹೇಳಿದ್ರೆ ಅದನ್ನ ಒದಗಿಸ್ತಕ್ಕಂಥದ್ದು. ಒಂದ್ ವೇಳೆ ಏನು ಮಾಡ್ದಿರಾನೇನ ಮಾಡಿದ್ರೆ ದೂರು ಪ್ರಾಧಿಕಾರ ಇರುತ್ತೆ, ಸಂಬಂಧಿಸಿದ ಅಧಿಕಾರಿಗಳಿಗೆ ಅಥವಾ ಮೇಲಧಿಕಾರಿಗಳೇ ಒಂದು ದೂರನ್ನು ನೀಡಿದ ಸಂದರ್ಭದಲ್ಲಿ ಆ ಒಂದು ಬ್ಯಾಂಕನ್ನ ಸ್ಥಗಿತಗೊಳಿಸೋದಾಗ್ಲಿ ಫ್ರೀಸ್ ಮಾಡಿರೋದಾಗ್ಲಿ ಅದನ್ನ ಕಂಟಿನ್ಯೂ ಮಾಡ್ತಾರೆ.
1: ಅಂದ್ರೆ ಈಗ ದೂರು ಅಂತ ಹೇಳಿದ್ರಲ್ಲ, ಈ ಒಂಬುಡ್ಸ್ಮನ್ ಅಂತ ಹೇಳಿ ನಾವು ಹೇಳ್ತೀವಲ್ಲ, ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಅಡಿನಲ್ಲಿ ತಮಗಾದಂತಹ ತೊಂದರೆಯನ್ನ ಅಥವಾ ಸಮಸ್ಯೆಯನ್ನ ಅಲ್ಲಿ ಅವ್ರು ಹೇಳ್ಕೊಳ್ಬೇಕು. ಅಂದ್ರೆ ಬ್ಯಾಂಕಿನ ಜೊತೆಗೆ ಫಸ್ಟ್ ನೀವು ವಿಚಾರಣೆ ಮಾಡಿರ್ತೀರಿ, ಅದು ಸಮಸ್ಯೆ ಸಾಲ್ವ್ ಆಗ್ಲಿಲ್ಲ ಅಂತಂದ್ರೆ ಒಂಬುಡ್ಸ್ಮನ್ಗೆ ಸಂಪರ್ಕ ಮಾಡಿ ಅಲ್ಲಿ ದೂರು ಕೊಟ್ಟು ನೀವು ನಿಮ್ಮ ಸಮಸ್ಯೆಯನ್ನ ಇತ್ಯರ್ಥ ಮಾಡ್ಕೋಬಹುದು. ಅದೇ ರೀತಿ ಗ್ರಾಹಕರ ಕೆಲವು ಇತ್ಯಾದಿ ಕರ್ತವ್ಯಗಳೇನಿವೆಯಲ್ಲ ಅದನ್ನು ಸರಿಯಾಗಿ ಮಾಡಿರ್ತೀವಿ. ಮತ್ತೆ ಹೆಚ್ಚು ಕಡಿಮೆ ಆದಾಗ ಈ KYC ಅಂತ ಇರುತ್ತಲ್ಲ, ನೋ ಯುವರ್ ಕಸ್ಟಮರ್, ಅದನ್ನ ಸರಿಯಾಗಿ ಅವರು ನಾವು ಕೊಟ್ರೆ ಇನ್ನೊಂದ್ಸಲ ಕೆಲವು ಸಲ ಬ್ಯಾಂಕ್ನವರು ನಮ್ಗೆ ಹೇಳ್ತಾರೆ ಮತ್ತೊಮ್ಮೆ KYC ಕೊಡಬೇಕು ನೀವು ಅಂತ ಸಲ್ಲಿಸಬೇಕು ಅಂತ ಹೇಳ್ತಿರ್ತಾರೆ. ಅದೆಲ್ಲ ಕೊಟ್ಟಾಗ ಅದು ಸರಿಯಾಗುತ್ತೆ, ಫ್ರೀಸ್ ಆಗಿದ್ದು ಮತ್ತು ಕಂಟಿನ್ಯೂ ಆಗುತ್ತೆ. ಅದು ನಿರಂತರವಾಗಿ ಸಂಪರ್ಕ ಇಟ್ಕೋಬೇಕು ಅಂತಾನು ತಾವು ಹೇಳಿದ್ದು, ಅದು ಮಾತ್ರ ಬಹಳ ಮುಖ್ಯ ಆಗುತ್ತೆ. ಇಲ್ಲಾಂದ್ರೆ ನಿಮಗೆ ಮೆಸೇಜ್ ಬರ್ತದೆ, ನಿಮ್ಮ ಅಕೌಂಟ್ ಆಪರೇಟ್ ಮಾಡಲೇ ಇಲ್ಲ, ನೀವು ದಯವಿಟ್ಟು ಏನಾದರೂ ವ್ಯವಹಾರ ಮಾಡಿ ಅಂತ ಹೇಳಿ ಹೇಳ್ತಿರ್ತಾರೆ.
0: ಒಂದು ವಿಶೇಷವಾಗಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ, ಈ ಅಕೌಂಟ್ಗಳನ್ನ ಫ್ರೀಸ್ ಯಾಕೆ ಮಾಡ್ತಾ ಇದ್ರೆ ಅಂತಂದ್ರೆ, ಈ ಆನ್ಲೈನ್ ಫ್ರಾಡ್ ಜಾಸ್ತಿ ಆಗ್ತಾ ಇದೆ. ಆನ್ಲೈನ್ ಫ್ರಾಡ್ ಇಂದ ಆ ಲಿಂಕ್ಗಳನ್ನ ಒತ್ತುಬಿಟ್ರೆ ಸಾಕು, ಅದು ಕೆಲವು ಸಲ ನಮ್ಗೆ ಗೊತ್ತಿಲ್ಲದಿದ್ದರೆ ನಮ್ಮ ಅಕೌಂಟ್ಗೂ ಬಂದಿರುತ್ತೆ, 500,000 ಈ ಥರ ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ಯಾರಾದರೂ ಕಂಪ್ಲೇಂಟ್ ಫಿರ್ಯಾದಿಯನ್ನು ಕೊಟ್ಟಿದ್ರೆ ಆಗ ನಮ್ಮ ಅಕೌಂಟ್ ಸಹ ಫ್ರೀಸ್ ಮಾಡಿರ್ತಾರೆ.
1: ನಾವು
0: ಬ್ಯಾಂಕ್ ಮುಖಾಂತರ ಕೋರ್ಟ್ ಹೋಗಿ ಅದನ್ನ ರಿಲೀಸ್
1: ಮಾಡಿಸ್ಕೋಬೇಕು. ವಕೀಲರಾದ ಮುನಿರಾಜಯ್ಯನವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಈ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಸ್ನೇಹಿತರೆ, ಇದುವರೆಗೂ ನ್ಯಾಯವಾಣಿ ಕೇಳಿದ್ರಿ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ. ಕನ್ನಡಕ ಮನುಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ನಾವಿದ್ದೇವೆ ಹೊಂಬಿಸಿಲಿನ ಹೊತ್ತಿನಲ್ಲಿ. ಮೊದಲಿಗೆ ಕನ್ನಡ ಚಲನಚಿತ್ರ ರಂಗದ ಕುರಿತಾಗಿ ಒಂದು ಪ್ರಶ್ನೆ. ಉಷಾ ನವರತ್ನರ ಅವರ ಕಾದಂಬರಿ ಆಧರಿಸಿ ಬಂದಂತಹ ಕನ್ನಡದ ಈ ಚಿತ್ರ ಎಂಥ ಬ್ಲಾಕ್ ಬಸ್ಟರ್ ಮೂವಿ ಅಂದರೆ ತಕ್ಷಣವೇ ಇದು ತಮಿಳಿನಲ್ಲಿ ರೀಮೇಕ್ ಆಯಿತು. ಪ್ರೇಮ ಪಾಶಂ ಅಂತ ಸಿನಿಮಾದ ಹೆಸರು, ತೆಲುಗುಗೆ ಡಬ್ ಆಯಿತು ಡಾಕ್ಟರ್ ನಂದಿನಿ ಅಂತ ಸಿನಿಮಾದ ಹೆಸರು, ಹಾಗೆ ಮಲಯಾಳಂಗೂ ಕೂಡ ಡಬ್ ಆಗಿತ್ತು. ಹೀಗೆ ದಕ್ಷಿಣ ಭಾರತದೆಲ್ಲೆಡೆ ಸಂಚಲನ ಮೂಡಿಸಿದ ಕನ್ನಡದ ಈ ಚಿತ್ರ ಯಾವುದು ಅಂತ ನೀವು ನಮಗೆ ತಿಳಿಸಬೇಕು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ, ಇಲ್ಲಿಗೆ ನಿಮ್ಮ ಉತ್ತರ ಬರಲಿ.

ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಜಯಶ್ರೀ, ಸುನಿಲ್, ಸುಬ್ರಹ್ಮಣ್ಯ, ಜಯಂತ್, ನೇತ್ರ, ರೇಣುಕಾ, ಚಂದ್ರಪ್ಪ, ಬಿಂದು, ಪ್ರಕಾಶ್, ಹಾಗೇನೇ ರಾಧಾ, ಕೃಷ್ಣ ಮತ್ತು ಶ್ರೀಲಕ್ಷ್ಮಿ, ಗುರುರಾಜ್, ಆಶಾ ಶ್ರೀನಿವಾಸ್ ಅವರ ಉತ್ತರ ಸರಿಯಾಗಿತ್ತು.

0: ಹಾಗೇನೇ ಸಿದ್ದು ಹಿರೇಮಠ್ ಅವರ ಉತ್ತರ ಕೂಡ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಸರಿಯಾದಂತಹ ಉತ್ತರವನ್ನೇ ಕಳಿಸಿದ್ರೆ, ಆದರೆ ಮೊದಲಿಗೆ ಸರಿ ಉತ್ತರ ಕೊಟ್ಟವರ ಹೆಸರನ್ನು ನಾವು ಹೇಳಿದ್ದೀವಿ. ಉಷಾ ನವರತ್ನರಾಮ್ ಅವರ ಕಾದಂಬರಿಯನ್ನು ಆಧರಿಸಿ ಬಂದಂತಹ ಕನ್ನಡದ ಈ ಚಿತ್ರ ಕನ್ನಡದಲ್ಲಿ ಎಷ್ಟು ಸೂಪರ್ ಹಿಟ್ ಆಯಿತು ಅಂದರೆ, ತಕ್ಷಣಕ್ಕೆ ತಮಿಳಿಗೆ, ತೆಲುಗಿಗೆ, ಮಲಯಾಳಂಗೆ ಎಲ್ಲ ಹೋಯಿತು. ತಮಿಳ್ನವರಂತೂ ಕೂಡ ರಿಮೇಕ್ ಮಾಡಿದ್ರು ಅಂತ ಹೇಳಿದೆ. ಆ ಪ್ರೇಮಪಾಶಂ ಅಂತ ಸಿನಿಮಾದ ಹೆಸರು. ಆದರೆ ತೆಲುಗಿಗೆ ಹೋದಾಗ ಇದು ಡಾಕ್ಟರ್ ನಂದಿನಿ ಅಂತ ಆಯಿತು, ಮತ್ತು ಮಲಯಾಳಂಗೂ ಕೂಡ ಡಬ್ ಆಗಿತ್ತು ಸಿನಿಮಾ ಅಂತ ಹೇಳಿದೆ. ತುಂಬ ಚೆನ್ನಾಗಿ ಸರಿಯಾಗಿ ಊಹೆ ಮಾಡಿದ್ದೀರಿ. ಬಂಧನ ಅನ್ನೋದು ಸರಿಯಾದಂತಹ ಉತ್ತರ. ಕೆಲವರು ಮಾತ್ರ ಹೊಂಬಿಸಿಲು ಅಂದರೆ, ಇನ್ನು ಕೆಲವರು ಬೇರೆ ನೀ ಬರದ ಕಾದಂಬರಿ ಅಂತ ಎಲ್ಲ ಮೆಸೇಜ್ ಮಾಡಿದ್ರಿ. ಆದರೆ ನೀ ಬರದ ಕಾದಂಬರಿ ಹೊಂಬಿಸಿಲು ಎಲ್ಲ ಅಲ್ಲ, ಇದಕ್ಕೆ ಸರಿಯಾದಂತಹ ಉತ್ತರ ಆಗಿತ್ತು ಬಂಧನ. ಕನ್ನಡದ ಕ್ಲಾಸಿಕ್ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ಚಿತ್ರದ ಚಿತ್ರಕಥೆ ಇರಬಹುದು, ಸಂಭಾಷಣೆಗಳಿರಬಹುದು, ಒಬ್ಬರಿಗಿಂತ ಒಬ್ಬರ ಅಭಿನಯ ಇರಬಹುದು, ಇಡೀ ಸಿನಿಮಾ ನೋಡಿದ ಮೇಲೆ ನಮ್ಮಲ್ಲಿ ಮೂಡಿಸುವಂತಹ ಪ್ರಶ್ನೆಗಳಿರಬಹುದು, ಪ್ರತಿಯೊಂದು ಕೂಡ ವಿಭಿನ್ನ, ಅನನ್ಯ. ಇದೇ ಕಾರಣಕ್ಕಾಗಿ 1984 ಬಂದಂತಹ ಸಿನಿಮಾ ಇವತ್ತಿಗೂ ಕೂಡ ನಮ್ಮ ಕನ್ನಡಿಗರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ಅಂತ ಹೇಳಬಹುದು. ವಿಷ್ಣುವರ್ಧನ್ ಅವರ ಕುರಿತಾಗಿ ಮಾತಾಡಬೇಕಾದ್ರೆ, ಬಂಧನ ಸಿನಿಮಾವನ್ನು ನೆನಪಿಸಿಕೊಳ್ಳದೆ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಬಹುದು. ಯಾರೆಲ್ಲ ಕೂಡ ಸರಿಯಾದ ಉತ್ತರ ಕೊಟ್ಟರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ನರ್ಗೀಸ್ ಅವರು ವರುಣ ಅನ್ನುವಂತಹ ಪಾತ್ರವಾಗಿ ಈ ಒಂದು ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು, ಮತ್ತು ಈ ಸಿನಿಮಾದ ನಟನೆಗೆ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಂದಿತ್ತು. ಮಾತ್ರವಲ್ಲ, ನರ್ಗೀಸ್ ಅಭಿನಯದ ಕೊನೆಯ ಚಿತ್ರ ಅನ್ನುವಂತಹ ಹೆಗ್ಗಳಿಕೆ ಕೂಡ ಈ ಒಂದು ಚಿತ್ರಕ್ಕಿದೆ. ಯಾವುದು ಈ ಹಿಂದಿ ಸಿನಿಮಾ? ಸಿನಿಮಾದ ಹೆಸರು ನೀವು ಹೇಳಿದ್ರೆ ಸಾಕು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಚಂದದ ಗೀತೆಗಳೊಂದಿಗೆ ನಮ್ಮ ಪ್ರಶ್ನೆ ನಿಮ್ಮ ಉತ್ತರ ಮುಂದಕ್ಕೆ ಜೊತೆ ಜೊತೆಯಾಗಿ ಸಾಗ್ತಾ ಇದೆ. ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ಎನ್ಆರ್ ಪ್ರಸಾದ್, ನಿಹಾರಿಕಾ, ಸಿಎನ್ ಲಕ್ಷ್ಮಣ, ದಿಲೀಪ್ ಕಲ್ಯಾಣ್ಕರ್, ಈರಣ್ಣ, ಪ್ರಸನ್ನ ಕುಮಾರ್, ಮಂಜುನಾಥ್ ಇಂದರ್ಗಿ, ಸುಭಾನ್ ಕೋರಿ, ರಾಜ್ಕುಮಾರ್ ಕಾತರ್ಕಿ, ತಪಸ್ಯಾ ತ್ರಿಲೋಕ್, ಹಾಗೆ ವಾಣಿ, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನರ್ಗೀಸ್ ಅವರು ವರುಣ ಅನ್ನುವಂತಹ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು. ಮಾತ್ರವಲ್ಲ, ಈ ಸಿನಿಮಾದ ನಟನೆಗೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ನರ್ಗೀಸ್ ಅಭಿನಯದ ಕೊನೆಯ ಚಿತ್ರ ಇದಾಗಿತ್ತು ಅಂತ ಹೇಳಿದೆ. ಸರಿಯಾದಂತಹ ಉತ್ತರ ರಾತ್ ಔರ್ ದಿನ್ ಅನ್ನೋದಾಗಿತ್ತು. ರಾತ್ ಔರ್ ದಿನ್ ಅನ್ನುವಂತಹ ಚಿತ್ರ 1967 ತೆರೆ ಕಾಣ್ತು. ಈ ಒಂದು ಚಿತ್ರದಲ್ಲಿ ನರ್ಗೀಸ್ ಅವರು ಕೊನೆಯ ಬಾರಿಗೆ ಕಾಣಿಸಿಕೊಂಡಿದ್ದು. ನರ್ಗೀಸ್ ಅವರು ತಮ್ಮ ಕೆರಿಯರ್ನ ಉತ್ತುಂಗದ ದಿನಗಳಲ್ಲಿ ಒಂದೇ ಸಲಕ್ಕೆ 15-20 ಸಿನಿಮಾಗೆ ಕಾಂಟ್ರಾಕ್ಟ್ ಸೈನ್ ಮಾಡಿದ್ರಂತೆ. ಮಾತ್ರವಲ್ಲ, 6 ತಿಂಗಳುಗಳ ಕಾಲ ಹಗಲು ರಾತ್ರಿ ಅನ್ನದೆ ಗಂಟೆಗಳು ನಿಮಿಷಗಳ ಲೆಕ್ಕದಲ್ಲಿ ಕೆಲಸ ಮಾಡ್ತಾ ಹೋಗಿದ್ರಂತೆ. ಮತ್ತೆ ಈ ಕೆಲಸ ಮಾಡಿ ಮಾಡಿ ಅವರಿಗೆ ಎಷ್ಟು ಸಾಕಾಗಿತ್ತು ಅಂದರೆ, ನರ್ಗೀಸ್ ಅವರಿಗೆ ನನಗೆ ಶಾಂತಿ ಬೇಕು ಅಂತ ಅನಿಸಿತ್ತಂತೆ. ಮತ್ತೆ ಫಿಸಿಕಲಿ ಮೆಂಟಲಿ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿದ್ದಕ್ಕೆ ಅವರು ಆಗೆಲ್ಲ ಕೂಡ ಪ್ರಚಲಿತದಲ್ಲಿ ಇದ್ದ ಹಾಗೆ ಒಂದು ಬೆಟ್ಟದಲ್ಲಿ ಉಳಿದುಕೊಂಡು ಶಾಂತಿಯನ್ನು ಅರಸಿದ್ರಂತೆ. ಆದರೆ ವಿಪರ್ಯಾಸ ನೋಡಿ, ಯಾರ ಕಾಲ್ಸ್ ಇಲ್ಲದೆ, ಯಾವುದೇ ಸಿನಿಮಾದ ಕೆಲಸ ಇಲ್ಲದೆ, ಯಾವುದೇ ಸ್ಕ್ರಿಪ್ಟ್ಗಳನ್ನ ಕೇಳಿಸ್ಕೊಳ್ಳದೆ, ಯಾವುದೇ ಪೂರ್ವ ತಯಾರಿ ಇಲ್ಲದೆ ಆರಾಮಾಗಿ ಕಳಿಬೇಕಾದಂತಹ ದಿನಗಳು ಇವರಿಗೆ ಬರಡು ಅಂತ ಅನಿಸೋದಕ್ಕೆ ಶುರುವಾಯಿತಂತೆ. ತುಂಬ ಬೋರಾಗಕ್ಕೆ ಶುರುವಾಯಿತಂತೆ. ಮತ್ತೆ ಯಾವಾಗ ಸಿನಿಮಾಕ್ಕೆ ಹೋಗ್ತೀನಿ, ಯಾವಾಗ ಶೂಟಿಂಗ್ಗೆ ಹೋಗ್ತೀನಿ ಅಂತ ಅನಿಸ್ಬಿಡ್ತಂತೆ ಅವರಿಗೆ. ಅಷ್ಟರ ಮಟ್ಟಿಗೆ ಖಾಲಿಯಾಗಿ ಕೂರೋದು ಅವ್ರಿಗೆ ಇಷ್ಟ ಇರಲಿಲ್ವಂತೆ. ಆದರೆ ಪ್ರೀತಿ, ಪ್ರೇಮ, ಮದುವೆ, ದಾಂಪತ್ಯ, ಕುಟುಂಬ ಇವೆಲ್ಲದರ ಬಗ್ಗೆ ಅವರಿಗೆ ಇದ್ದಂತಹ ತುಂಬು ಪ್ರೀತಿಯಿಂದಾಗಿ ಮದುವೆಯಾದ ನಂತರ ಅವರು ನಟಿಸೋದಿಲ್ಲ ಅಂತ ನಿರ್ಧಾರಕ್ಕೆ ಬಂದರು. ಮದರ್ ಇಂಡಿಯಾ ಸಿನಿಮಾದ ನಂತರ ಅವರು ಯಾವುದೇ ಚಿತ್ರದಲ್ಲಿ ಕಾಣಿಸ್ಕೊಳ್ಳೋಕೆ ಹೋಗಲಿಲ್ಲ. ಆದರೆ ಅವರ ಸಹೋದರ ತುಂಬಾ ಕೇಳ್ಕೊಂಡಿದ್ದಕ್ಕಾಗಿ ರಾತ್ ಔರ್ ದಿನ್ ಚಿತ್ರದಲ್ಲಿ ಇವರು ಅಭಿನಯಿಸಬೇಕಾಯಿತು. ಮತ್ತು ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡಬೇಕಾದ್ರೆ ಇವರು 2ನೇ ಮಗುಗೆ ಪ್ರೆಗ್ನೆಂಟ್ ಆಗಿದ್ರಂತೆ. ಈ ಸಿನಿಮಾ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದ್ದಂತಹ ಕಾರಣದಿಂದಾಗಿ 6 ವರ್ಷಗಳ ಕಾಲ ಸತತವಾಗಿ ಕುಂಟ್ತಾ ಸಾಕ್ತಂತೆ. ಹಾಗೆ ಸಾಗಿ ಸಿನಿಮಾ ರಿಲೀಸ್ ಆಗೋಷ್ಟೊತ್ತಿಗೆ ನರ್ಗೀಸ್ ಅವರಿಗೆ 3ನೇ ಮಗುನೂ ಕೂಡ ಹುಟ್ಟಿ ಆಗಿತ್ತಂತೆ. ಇವಿಷ್ಟು ಸಮಾಚಾರ ನಿಮ್ಮ ಜೊತೆ ಹಂಚಿಕೊಳ್ಳೋದಿತ್ತು. ಹೇಗನ್ನಿಸ್ತಿದೆ ಕಾರ್ಯಕ್ರಮ, ಯಾರೆಲ್ಲ ಸಂದೇಶ ಕಳಿಸಿದ್ರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇದೀಗ ಕೊನೆಯ ಪ್ರಶ್ನೆ ಹೇಗಿದೆ ನೋಡಿ. ಫೀಮೇಲ್ ಅನಾಫಲಿಸ್ ಸೊಳ್ಳೆಯಿಂದ ಮಲೇರಿಯಾ ಕಾಯಿಲೆ ಬರುತ್ತೆ ಅಂತ ಕಂಡುಹಿಡಿದಂತ

ವಿಜ್ಞಾನಿ ಯಾರು? ನಾಲ್ಕು ಆಪ್ಷನ್ಸ್ ಹೀಗಿದೆ: ಎಡ್ವರ್ಡ್ ಜನರ್, ಲೂಯಿಸ್ ಪಾಸ್ಚರ್, ರಾಬರ್ಟ್ ಕೋಚ್, ರೊನಾಲ್ಡ್ ರೋಸ್. ಆಪ್ಷನ್ ಎ ಎಡ್ವರ್ಡ್ ಜನರ್, ಆಪ್ಷನ್ ಬಿ ಲೂಯಿಸ್ ಪಾಸ್ಚರ್, ಆಪ್ಷನ್ ಸಿ ರಾಬರ್ಟ್ ಕೋಚ್, ಆಪ್ಷನ್ ಡಿ ರೊನಾಲ್ಡ್ ರೋಸ್. ಫೀಮೇಲ್ ಅನಾಫಲಿಸ್ ಸೊಳ್ಳೆಗಳಿಂದ ಮಲೇರಿಯಾ ಕಾಯಿಲೆ ಬರುತ್ತೆ ಅಂತ ಹೇಳಿದವರು ಯಾರು?

ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟಿದ್ದೀರಿ ಕೊನೆಯ ಪ್ರಶ್ನೆಗೆ? ಜಗದಾಂಬಿಕಾ, ಬಾಬಾ ಕಲ್ಯಾಣ್, ಮಹೇಂದ್ರ ಕುಮಾರ್, ರಘುನಾರಾಯಣ್, ಚಂದ್ರಕಾಂತ್, ಸುಜಾತಾ ಕೆ ನಟರಾಜ್, ಗುರುರಾಜ್, ಬಿಎಂ ವಿಶ್ವನಾಥ್, ಸೌಜನ್ಯ, ಹಾಗೆ ಚನ್ನಬಸಪ್ಪ, ಇಷ್ಟು ಜನರ ಉತ್ತರ ಸರಿಯಾಗಿದ್ದು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಫೀಮೇಲ್ ಅನಾಫಲಿಸ್ ಸೊಳ್ಳೆಯಿಂದ ಮಲೇರಿಯಾ ಕಾಯಿಲೆ ಬರುತ್ತೆ ಅಂತ ಕಂಡುಹಿಡಿದಂತಹ ವಿಜ್ಞಾನಿ ಯಾರು ಅಂತ ಕೇಳಿದ್ದೆ. ಅದಕ್ಕೆ ಸರಿಯಾದಂತಹ ಉತ್ತರ ರೊನಾಲ್ಡ್ ರೋಸ್ ಆಗಿತ್ತು. ಇವರು 1857 ಭಾರತದ ಅಲ್ಮೋರಾದಲ್ಲಿ ಜನಿಸಿದವರು. ಆದರೆ ಬ್ರಿಟಿಷ್ ಫಿಸಿಷಿಯನ್ ಹಾಗೆ ಎಂಟಮಾಲಜಿಸ್ಟ್ ಇವರು. ಸೊಳ್ಳೆಗಳು ಹಾಗೆ ಮಲೇರಿಯಾ ಕಾಯಿಲೆಯ ನಡುವಿನ ನಂಟನ್ನು ಗುರುತಿಸಿದವರು ಮತ್ತು ಜಗತ್ತಿಗೆ ಸಾರಿದವರು ರೊನಾಲ್ಡ್ ರೋಸ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಯಾರೆಲ್ಲ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ, ಸರಿಯಾದಂತಹ ಉತ್ತರ ಕಳಿಸೋ ಪ್ರಯತ್ನ ಮಾಡಿದ್ರಿ, ಸರಿಯಾದಂತಹ ಉತ್ತರ ಕಳಿಸಿದ್ರು ಕೂಡ ಯಾರ ಹೆಸರು ಹೇಳಲಾಗಿಲ್ಲ, ಅವ್ರು ಯಾರು ಬೇಜಾರು ಮಾಡ್ಕೋಬೇಡಿ. ಪ್ರತಿದಿನ ಮಿಸ್ ಮಾಡಿದೆ ಮಧ್ಯಾಹ್ನ 3:35-4 ತನಕ ಹೊಂಬಿಸಲಿಯೋನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮೊದಲಿಗೆ ಸರಿಯಾದಂತಹ ಉತ್ತರ ತಲುಪಿಸಿದ 10 ಜನರ ಹೆಸರನ್ನ ನಾವು ಹೇಳ್ತೀವಿ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ 4:20 ಆಗ್ತಾ ಇದೆ. ಸ್ಫೂರ್ತಿ ಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಜೊತೆಯಾಗಿ ಚಿತ್ರಕಲಾವಿದರಾದಂತಹ ಕೆ ಸೋಮಶೇಖರ್ ಅವರು ಇದ್ದಾರೆ. ಕಳೆದ 3 ದಶಕಗಳಿಂದ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ ಇವರು. ಮೈಸೂರು ಶೈಲಿ, ತಾಂಜಾವೂರು ಶೈಲಿ, ಆಕ್ರಿಲಿಕ್, ಆಯಿಲ್ ಪೇಂಟಿಂಗ್, ಸಾಫ್ಟ್ವುಡ್ ಕಾರ್ವಿಂಗ್, ಕಾಂಟೆಂಪರರಿ ಆರ್ಟ್, ಫೋಕ್ ಆರ್ಟ್ಗಳಲ್ಲಿ ಪರಿಣಿತಿ ಹೊಂದಿರುವಂತಹ ಇವರು ರಚಿಸಿರುವಂತಹ ನಾಡದೇವಿ ಭುವನೇಶ್ವರಿಯ ರೂಪವನ್ನೇ ಕರ್ನಾಟಕ ಸರ್ಕಾರ ಅಫಿಷಿಯಲ್ ನಾಡದೇವತೆಯಾಗಿ ಘೋಷಿಸಿದೆ. ಇದಲ್ಲದೆ ಇವರಿಗೆ ಕಲಾವಲ್ಲಭ ಕುಶಲ ಕಲಾ ರಾಜ್ಯ ಪ್ರಶಸ್ತಿಗಳು ಕೂಡ ಅಲಂಕರಿಸಿದೆ. ಆರ್ಡಿಟಿಡಿಸಿ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಅಲ್ಲಿ ಡಿಸೈನರ್ ಆಗಿ ಕೆಲಸ ಪ್ರಾರಂಭಿಸಿದ ಇವರು ವೃತ್ತಿ ಸಂಬಂಧಿತವಾಗಿ ದೇಶಾದ್ಯಂತ ಸಂಚರಿಸಿದ್ದಾರೆ. ಮಾತ್ರವಲ್ಲ, ಸೃಜನಶೀಲ ಪ್ರಯೋಗಗಳನ್ನು ನಡೆಸಿ ಯಶಸ್ವಿಯಾಗಿದ್ದಾರೆ. ಇವರ ಚಿತ್ರಕಲೆಯ ಪ್ರದರ್ಶನ ಕೂಡ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಡೆದಿದೆ. ಹಾಗೆಯೇ ವರ್ಕ್ಶಾಪ್ಸ್ನು ಕೂಡ ಇವರು ಕಂಡಕ್ಟ್ ಮಾಡಿದ್ದಾರೆ. ಇವತ್ತು ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಕೆ ಸೋಮಶೇಖರ್ ಅವರು ನಮ್ಮ ಅತಿಥಿಯಾಗಿ ಬಂದಿರೋದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೀವಿ. ಸರ್, ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ. ಕನ್ನಡದ ನಾಡ ಜನತೆಗೆ ನನ್ನ ನಮಸ್ಕಾರಗಳು. ಆಕಾಶವಾಣಿಲಿ ನಿಮ್ಮ ಒಂದು ಪರಿಚಯ ಹಾಗೂ ನಿಮ್ಮ ವೃತ್ತಿಪರವಾದ ವಿಚಾರಗಳನ್ನು ಮಾತಾಡಬೇಕು ಅಂದ್ಬಿಟ್ಟು ನನ್ನ ಆಹ್ವಾನ ಮಾಡಿದ್ರು, ಅವರಿಗೆ ನನ್ನ ಕೃತಜ್ಞತೆಗಳು. ಹಾಗಾಗಿ ನಾನಿಲ್ಲಿ ಬಂದು ನನ್ನ ಬಗ್ಗೆ ನನ್ನ ಒಂದು ರೀತಿ ಪರಿಚಯಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ.
0: ಸರ್, ನಿಮ್ಮ ಒಂದು ಜೊತೆ ಮಾತಾಡೋದಕ್ಕೆ ತುಂಬಾ ಕುತೂಹಲ ಇದೆ. ಯಾಕೆ ಅಂದರೆ ಕಲೆಯನ್ನು ವೃತ್ತಿಯಾಗಿ ಪರಿಗಣಿಸೋದು ತುಂಬ ಕಡಿಮೆ ಜನ. ನೀವು ಕಲೆಯನ್ನೇ ವೃತ್ತಿಯಾಗಿ ಪ್ರವೃತ್ತಿಯಾಗಿ ಪರಿಗಣಿಸಿ ಮತ್ತೆ ಕಲೆಯಲ್ಲೇ ಸಾಧನೆಯನ್ನ ಮಾಡ್ತಾ ಬಂದಿದ್ದೀರಿ, ಕಲೆ ಊಟ ಹಾಕಲ್ಲ ಅಂತಾರೆ, ಆದ್ರೆ ಕಲೆಯಿಂದಲೇ ನಿಮಗೆ ಪ್ರಶಸ್ತಿಗಳು ಸಂದಿವೆ, ಮಾನ್ಯತೆ ಸಿಕ್ಕಿದೆ, ಹಾಗೆ 10 ಹಲವು ಜನರ ವಿಶ್ವಾಸ ಅಭಿಮಾನವನ್ನು ಕೂಡ ಗಳಿಸ್ಕೊಂಡಿದ್ದೀರಿ ಕಲೆಯ ಮೂಲಕ. ಆ ಕಾರಣಕ್ಕಾಗಿ ನಿಮ್ಮನ್ನ ಕರೆಸಿದ್ದೇವೆ. ಖುಷಿಯಾಗತ್ತೆ ನೀವು ಬಂದಿರೋದು, ನಮ್ಮ ಸ್ಟುಡಿಯೋಸ್ನಲ್ಲಿ ಇರೋದು. ಕಲೆಯ ಜೊತೆಗೆ ಈ ಒಂದು ನಂಟು ಬೆಳೆದು ಬಂದಿದ್ದು ಹೇಗೆ ಅಂತ ಹೇಳ್ಬೋದಾ ನೀವು?
1: ನಾನು ಚಿಕ್ಕ ವಯಸ್ಸಿಂದನೂ ಈ ಕಲೆನ ಅಭ್ಯಾಸ ಮಾಡ್ತಾ ಬಂದೆ. ಕಾರಣ ಏನಂದರೆ, ನನ್ನ ಮನೆ ವಾತಾವರಣದಲ್ಲಿ ನಮ್ಮ ತಂದೆ ಕೂಡ ಅವರು ಎಲ್ಲೂ ಕಲ್ತಿಲ್ಲ ಇದ್ದರೂ ಕೂಡ ಅವರು ಅಭ್ಯಾಸತಃ ಒಬ್ಬರು ಕಲಾವಿದರಾಗಿದ್ದರು. ಹಾಗಾಗಿ ಅವರಿಂದ ಪ್ರೇರಣೆ ಆಗಿ ನಾನು ಕಲೆನ ರೂಢಿಸ್ಕೊಳಕಾಯಿತು. ನಾನು ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಗ್ರಾಮದವನು. ಅಲ್ಲಿ ನಮ್ಮ ತಂದೆಯವರು ಕೆಂಪಯ್ಯ ಅಂದ್ಬಿಟ್ಟು, ನಮ್ಮ ತಾಯಿ ಹೆಸರು ಶಿವಮ್ಮ ಅಂತ. ನಮ್ಮ ತಂದೆ ವೃತ್ತಿಯಾಗಿ ವೆಟರ್ನರಿ ಡಾಕ್ಟ್ರು, ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿ ಪಶುವೈದ್ಯರಾಗಿದ್ದರು. ಅವರು ವೃತ್ತಿ ಹೊಂದಿದ್ರು ಕೂಡ ಪ್ರವೃತ್ತಿ ತುಂಬ ಬೇರೆ ಬೇರೆ ರೀತಿಯಲ್ಲಿ ಇತ್ತು ಅವ್ರದ್ದು. ನಮ್ಮೂರಿನಲ್ಲಿ ಯಾವುದೇ ಲಲಿತ ಕಲೆಗಳು ಇದ್ದಂಥ ಏನೇ ಕಾರ್ಯಕ್ರಮಗಳು ಇದ್ದರೂ ಕೂಡ ಅವರೇ ಮುಖ್ಯ ಪಾತ್ರ ಅಲ್ಲಿ. ಹೇಗೆ ಅಂದರೆ, ಇವಾಗ ಒಂದು ಊರಲ್ಲಿ ಒಂದು ಡ್ರಾಮಾನ ನಡಿಬೇಕಾದ್ರೆ ಅದಕ್ಕೆ ಮೇಕಪ್ ಮಾಡೋರು, ಆಮೇಲೆ ಸಂಗೀತ ಜ್ಞಾನ ಇತ್ತು ಅವರಿಗೆ, ಫ್ಲೂಟ್ ನುಡಿಸೋರು, ಆಮೇಲೆ ಆರ್ಟ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು, ಆಮೇಲೆ ಈ ವೈದ್ಯದ ಬಗ್ಗೆನೂ ಆಯುರ್ವೇದಿಕ್ ಇದು ಎಲ್ಲ ಅನುಭವ ಚೆನ್ನಾಗಿತ್ತು ಅವರಿಗೆ. ಹಾಗಾಗಿ ನಮ್ಮ ತ್ಯಾಮಗೊಂಡ್ಲು ಗ್ರಾಮದಲ್ಲಿ ಕೆಂಪಯ್ಯನವರು ಅಂದರೆ ತುಂಬ ಟ್ಯೂಷನ್ ಕೂಡ ಮಾಡೋರು. ತುಂಬ ಜನ ನಮ್ಮ ತಂದೆಯಿಂದ ವಿದ್ಯಾರ್ಥಿಗಳು ಹೊರಬಂದವರು ಇದ್ದಾರೆ. ಹಾಗಾಗಿ ಈ ಥರ ವಾತಾವರಣದಲ್ಲಿ ಬೆಳೆದವನು ನಾನಾಗಿರೋದ್ರಿಂದ ನಮ್ಮ ತಂದೆಯಲ್ಲಿದ್ದಂಥ ಒಂದೇ ಒಂದು ಗುಣ, ಆರ್ಟನ್ನು ನಾನು ಸ್ವೀಕಾರ ಮಾಡಿ ಅದನ್ನು ಬೆಳೆಸ್ತಾ ಬಂದೆ. ಚಿಕ್ಕ ವಯಸ್ಸಿಂದನೂ ನಾನು ಆಟ ಆಡೋಕೆ ಹೋಗ್ತಾ ಇರಲಿಲ್ಲ. ನಾನು ಏನಂದರೆ, ಯಾವುದೇ ಇದು ಗೋಡೆ ಇರಲಿ, ಆಮೇಲೆ ಯಾವುದೇ ಒಂದು ಬಳಪ ಸಿಗಲಿ, ಅದರಲ್ಲಿ ಏನೋ ಒಂದು ಚಿತ್ರ ಮಾಡೋದು, ಮತ್ತು ಇನ್ನೊಂದರಲ್ಲಿ ಮಣ್ಣಲ್ಲಿ ಏನೋ ಗಣೇಶ ಮಾಡೋದು, ಈ ಥರ ಚಿಕ್ಕ ವಯಸ್ಸಿಂದನೂ ರೂಢಿಸ್ತಾ ಬಂದೆ ಅದನ್ನು.
0: ಮನೆಯಲ್ಲಿ ಅದಕ್ಕೆ ಸಹಕಾರ ಇತ್ತು, ಅವ್ರಿಗೆ ಖುಷಿ ಇತ್ತು, ನೀವು?
1: ತುಂಬ ಖುಷಿ ಇತ್ತು. ನಮ್ಮ ತಂದೆ ತಾಯಿಗೆ ಅದು ತುಂಬ ಖುಷಿ ಇತ್ತು. ಆದರೆ ಓದೋದ್ರ ಬಗ್ಗೆ ನನಗೆ ಸ್ವಲ್ಪ ಗಮನ ಕಮ್ಮಿ ಇತ್ತು. ನಮ್ಮ ತಂದೆ ಯಾವಾಗಲೂ ಕೂಡ ಅವರು ವಿದ್ಯಾವಂತರು, ನಮ್ಮ ತಂದೆ ಎಲ್ಲ ಜ್ಞಾನನೂ ಇತ್ತು ಅವರಿಗೆ. ನನಗೆ ಹೇಳೋರು, ಏ ನೀನು ಅದನ್ನೇ ಸ್ಟಡಿ ಮಾಡಬೇಕಾದ್ರೂ ಕೂಡ ನೀನು ಅಟ್ಲೀಸ್ಟ್ SLC ಕೂಡ ಮಾಡ್ಕೋಬೇಕು ಅಂತ ಹೇಳೋರು. ಹಾಗಾಗಿ ನಾನು ಓದೋದ್ರಲ್ಲಿ ಹಿಂದೆ ಇದ್ದರೂ ಕೂಡ ನನಗೆ ಪೌರಾಣಿಕವಾಗಿ ಅಥವಾ ಹಿಸ್ಟಾರಿಕಲ್ ಆಗಿ ಐತಿಹಾಸಿಕವಾಗಿ ಎಲ್ಲ ತಿಳ್ಕೊಳ್ಳೋಕ್ಕೆ ನಮ್ಮನೆಯಲ್ಲೇ ಒಂದು ಅವಕಾಶಗಳಿತ್ತು. ನಮ್ಮಲ್ಲಿ ನಮ್ಮನೆಯಲ್ಲಿ ಆ ವಾತಾವರಣನ ಕ್ರಿಯೇಟ್ ಮಾಡಿದರು ನಮ್ಮ ತಂದೆಯವರು. ಹಂಗಾಗಿ ನಮ್ಮನೆಗೆ ತುಂಬ ಜನ ಬರೋರು, ವಿದ್ಯಾರ್ಥಿಗಳು ಬರೋರು, ಸ್ನೇಹಿತರುಗಳು ಬರೋರು. ನಮ್ಮ ತಂದೆಗೆ ಸಮಾನ ಇವರು ಆಸಕ್ತರು. ಅವ್ರ ಜೊತೆನಲ್ಲೆಲ್ಲ ಮಾತಾಡೋವಾಗ ನನಗೆ ಆ ವಿಚಾರಗಳ ಧಾರೆ, ಸಿನಿಮಾಗಳದ್ದು ಬಗ್ಗೆ ಮಾತಾಡೋರು ಎಲ್ಲ ಮಾತಾಡೋವಾಗ ಅದರ ಒಂದು ನಾಲೆಡ್ಜು ತುಂಬ ನನಗೆ ಸಿಕ್ತು ಅಂತ ಹೇಳ್ಬೋದು.
0: ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಯಾಕೆಂದರೆ ಮನೆಯಲ್ಲಿ ಕಲೆಗೆ ಪೂರಕವಾದಂಥ ವಾತಾವರಣ ಇದ್ದರೆ ಹೇಗೆ ಕಲೆ ಅರಳತ್ತೆ ಅನ್ನೋದಕ್ಕೆ ನೀವೇ ಉದಾಹರಣೆ. ನಿಮ್ಮ ಜೊತೆ ಮಾತುಕತೆ ಮುಂದುವರಿಸ್ತೀವಿ ಒಂದು ಹಾಡಿನ ನಂತರ.
1: ಓಕೆ.

0: ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ಚಿತ್ರ ಸೋಮ ಅಂತಲೇ ಇವರು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಖ್ಯಾತಿಯನ್ನು ಪಡೆದುಕೊಂಡವರು. ಮತ್ತು ನಮ್ಮೆಲ್ಲರ ನೆಚ್ಚಿನ ಸುಧಾ ಮ್ಯಾಗ್ಝಿನ್ಗೂ ಕೂಡ ಇಲ್ಲಸ್ಟ್ರೇಷನ್ ಮಾಡ್ತಾಯಿದ್ರು. ಅಂದರೆ ಅಲ್ಲಿನ ಕಥೆಗಳಿಗಿರಬಹುದು, ಅಲ್ಲಿ ಬರುವಂತಹ ಸರಣಿಗಳಿಗಿರಬಹುದು, ಬೇಕಾದಂತಹ ಚಿತ್ರಗಳನ್ನು ರಚಿಸ್ತಿದ್ರು. ಮತ್ತು ಡಿ ಡಿಯಲ್ಲೂ ಕೂಡ ಒಂದು ಕಾಲಕ್ಕೆ ಅನಿಮೇಷನ್ ಬರೋಕ್ಕೂ ಮುಂಚಿನ ಕಾಲದಲ್ಲಿ ಚಿತ್ರಗಳ ಮೂಲಕ ಕಥೆಯನ್ನು ಹೇಳೋದಕ್ಕೆ ಇವರ ಒಂದು ಕೈಚಳಕ ಸಹಾಯ ಮಾಡಿದೆ. ಹಾಗೆಯೇ ಹಲವಾರು ಪುಸ್ತಕಗಳಿಗೆ ಮುಖಪುಟವನ್ನು ಕೂಡ ರಚಿಸಿದ್ದಾರೆ. ನಮ್ಮ ಜೊತೆಯಾಗಿ ಚಿತ್ರಕಲಾವಿದರಾದಂತಹ ಕೆ ಸೋಮಶೇಖರ್ ಅವರು ಇದ್ದಾರೆ. ಸರ್, ನೀವು ಹೇಳಿದ್ರಿ ಬಾಲ್ಯದಿಂದಲೇ ನಿಮಗೆ ಮನೆಯಲ್ಲಿ ಒಂದು ಪೂರಕವಾದಂತಹ ವಾತಾವರಣ ಇತ್ತು, ನಿಮ್ಮ ತಂದೆಯೇ ಬಹುಮುಖಿ ಪ್ರತಿಭೆ ಅಂತ ಹೇಳಿ. ಹಾಗಿರಬೇಕಾದ್ರೆ ನೀವು ಚಿತ್ರಕಲೆಯನ್ನೇ ಪೂರ್ತಿಯಾಗಿ ಓದ್ತೀನಿ ಅಂತ ಬಂದ ಮೇಲೆ ಅದನ್ನೇ ಕಲಿತೀನಿ ಅಂತ ಆದಾಗ ಮೈಸೂರು ಶೈಲಿ ಇರಬಹುದು, ತಾಂಜಾವೂರು ಶೈಲಿ, ಹಾಗೆ ಆಕ್ರಿಲಿಕ್ ಪೇಂಟಿಂಗು, ಮತ್ತು ಫೋಕ್ ಆರ್ಟು, ಕಾಂಟೆಂಪರರಿ ಆರ್ಟು, ಹೀಗೆ ವಿವಿಧ ಪ್ರಕಾರಗಳಲ್ಲಿ ನಿಮ್ಮ ಒಂದು ಕೈಚಳಕವನ್ನು ತೋರಿಸಿದ್ದೀರಿ, ಪರಿಶ್ರಮ ಸಾಧಿಸ್ಕೊಂಡಿದ್ದೀರಿ. ಇವನ್ನೆಲ್ಲ ಕಲಿಯುವಂತಹ ಅನುಭವ ಹೇಗಿತ್ತು, ಆ ಮಾರ್ಗ ಹೇಗಿತ್ತು?
1: ಅದೇ ನಾನು ಹೇಳೋದೇನೆಂದರೆ, ನಮ್ಮ ತಂದೆಯಿಂದ ಮಾರ್ಗದರ್ಶನ ಅದು ಆ ರೀತಿಯಲ್ಲಿ ನನಗೆ ಬಂದಮೇಲೆ ನನಗೆ ಪೂರಕವಾಗಿ ಊರಲ್ಲಿ ಎಲ್ಲ ಥರದ ಚಟುವಟಿಕೆಗಳು, ನಾಟಕಗಳು, ಅದಕ್ಕೆ ಮೇಕಪ್ ಮಾಡೋದಾಗಲಿ, ಮತ್ತು ಜಾನಪದಿಕವಾಗಿ ಕುಣಿಯೋರು ನೃತ್ಯ ಆಗಲಿ, ಮತ್ತು ಕಾಮನ ಹಬ್ಬ ನಮ್ಮೂರಿನಲ್ಲಿ ತ್ಯಾಮಗೊಂಡ್ಲೂರಲ್ಲಿ ಕಾಮನ ಹಬ್ಬ ತುಂಬ ಫೇಮಸ್. ನಾನು ಕಿನ್ನಾಳ್ ಕಲೆನ ಆ ವಯಸ್ಸಿನಲ್ಲೇ ನಾನು ಸ್ಟಡಿ ಮಾಡೋ ಟೈಮಲ್ಲೇ ನಾನು ವರ್ಕ್ ಮಾಡ್ತಾ ಇದ್ದೆ. ಹೇಗೆ ಅಂದರೆ ಕಾಮನ ಹಬ್ಬದ ಗೊಂಬೆಗಳೆಲ್ಲ ಅಲ್ಲಿ ಲೈಟ್ವುಡ್ ಕ್ರಾಫ್ಟು ಅಲ್ಲೇ ಗೊಂಬೆಗಳೆಲ್ಲ ಇರ್ತಾ ಇದ್ವು. ಆ ಗೊಂಬೆಗಳಿಗೆ ಅಲಂಕಾರ ಮಾಡ್ತಾ ಇದ್ದಿದ್ದೆ ನಮ್ಮ ತಂದೆ. ಅದು ಒಂದು ತಿಂಗಳು ನಡೀತಾ ಇತ್ತು ನಮ್ಮಲ್ಲಿ. ಒಂದು ಹುಣ್ಣಿಮೆಯಿಂದ ಒಂದು ಹುಣ್ಣಿಮೆಗೆ ಅದು ಪೌರ್ಣಿಮೆ ಬರುತ್ತಲ್ಲ ಅಲ್ಲಿಗೆ ಅದು ಕಾಮನ ಹಬ್ಬ ಮುಗಿಯೋದು. ಒಂದೊಂದು ದಿನ ಒಂದೊಂದು ಅಲಂಕಾರಗಳಾಗೋದು. ಅಂದರೆ ಇವಾಗ ಕೈಲಾಸ ಅಂತ ಅಂದರೆ ಶಿವ, ಪಾರ್ವತಿ, ಗಣೇಶ ಎಲ್ಲ ಗೊಂಬೆಗಳು ಇದೆ ಅಲ್ಲಿ, ಎಲ್ಲ ಲೈಫ್ ಸೈಜ್ ಗೊಂಬೆಗಳು, ಕೀಲು ಗೊಂಬೆಗಳು. ಅದನ್ನೇನಾದರೂ ರಿಪೇರಿ ಮಾಡಬೇಕು, ಪೇಂಟ್ ಮಾಡಬೇಕು, ಅದೆಲ್ಲ ನಮ್ಮ ತಂದೆ ಮಾಡೋರು. ಅದ್ರದ್ದು ಚಟುವಟಿಕೆ ಎಲ್ಲ ನನಗೆ ಚಿಕ್ಕ ವಯಸ್ಸಿಂದನೇ ಗೊತ್ತಾಗ್ಬಿಡ್ತು ಸ್ವಲ್ಪ. ಹಾಗಾಗಿ ನಾನು ಕಾಲೇಜಿಗೆ ಸೇರೋ ಅಷ್ಟೊತ್ತಿಗೆ ನಾನು ಕೆನ್ ಕಲಾಶಾಲೆಯಲ್ಲಿ ಓದಿದ್ದು. ಆರ್ ಎಂ ಹಡಪದ್ದವರು ಅಲ್ಲಿ ಪ್ರಾಂಶುಪಾಲರಾಗಿದ್ದರು. ಅವರು ಪ್ರಖ್ಯಾತವಾದ ಕಲಾವಿದರು. ಅವರ ಅಡಿಯಲ್ಲಿ ನಾನು ಕಲ್ತಿದ್ದು, ನನಗೂ ಅದೊಂದು ಪುಣ್ಯ. ಆದರೂ ಕೂಡ ನಾನು ಎಷ್ಟೇ ನಮ್ಮ ತಂದೆ ಹತ್ರ ನಾನು ಕಲ್ತಿದ್ರು ಕೂಡ ಕಾಲೇಜಲ್ಲಿ ಬಂದ ಮೇಲೆ ಕಲೆ ಅಂದರೆ ಬೇರೆ ಒಂದು ಪ್ರಕಾರದ ಒಂದು ಬೇರೆ ಬೇರೆ ಪ್ರಿಂಟಿಂಗ್ ಲೈನ್ ಇದೆ, ಮತ್ತೊಂದಿದೆ, ಅಡ್ವರ್ಟೈಸಿಂಗ್ ಇದೆ, ಮತ್ತು ಇದೆಲ್ಲ ಗೊತ್ತಿದ್ರೂ ಕೂಡ ಇದು ಹೇಗೆ ಮಾಡ್ತಾರೆ ಅನ್ನೋದೆಲ್ಲ ಕಾಲೇಜಿಗೆ ಬಂದಮೇಲೆ ಸ್ವಲ್ಪ ಗೊತ್ತಾಯಿತು ನನಗೆ.
0: ಶಿಸ್ತುಬದ್ಧವಾಗಿ
1: ಗೊತ್ತಾಯಿತು. ಹಾಗಾಗಿ ಕಾಲೇಜಿನ ಅಧ್ಯಯನ ಆದಮೇಲೆ ಕಾಲೇಜಲ್ಲಿ ಏನೋ ಅನಾಟಮಿ ಕಲಿತಿದ್ವಿ, ಪೋರ್ಟ್ರೇಟ್ ಮಾಡೋದು ಕಲಿತಿದ್ವಿ, ಕಲರ್ ಬಗ್ಗೆ ಗೊತ್ತಾಯಿತು, ಲ್ಯಾಂಡ್ಸ್ಕೇಪ್ ಮಾಡೋದು ಗೊತ್ತಾಯಿತು. ಇದನ್ನೆಲ್ಲ ಬೇರೆ ಕಮರ್ಷಿಯಲ್ಲಾಗಿ ನಾವು ಅದನ್ನು ಹೇಗೆ ನಮಗೂ ಜೀವನ ಅನ್ನೋದು ಕಟ್ಕೊಬೇಕಾದಾಗ ವೃತ್ತಿಪರವಾಗಿ ಅದನ್ನು ತೊಗೊಬೇಕು, ಅದನ್ನು ನಿರ್ವಹಿಸ್ಕೊಂಡು ಹೋಗಬೇಕು ಅಂದರೆ ಅವಾಗೆಲ್ಲ ಇನ್ನೂ ಕೂಡ ಕಂಪ್ಯೂಟ್ರು ಅದೆಲ್ಲ ಬರದೇ ಇರೋ ಕಾಲದಲ್ಲಿ ಪೋರ್ಟ್ರೇಟ್ ಎಲ್ಲ ತುಂಬ ಮಾಡಿಸೋರು ಅವಾಗ. ಬೇರೆ ವ್ಯಕ್ತಿ ಚಿತ್ರಗಳನ್ನೆಲ್ಲ ಬರೀಬೇಕಾದ್ರೆ ಆವಾಗ ಒಂದು ವ್ಯಕ್ತಿ ಚಿತ್ರ ಒಂದು A4 A3 ಸೈಜಲ್ಲಿ ಬರೆದ್ರೆ ಒಂದು 3,000, 2,000, 5,000 ಒಂದು ಸಿಗ್ತಾ ಇತ್ತು. ನಮ್ಮ ಎಜುಕೇಷನ್ ಅದರಲ್ಲೇ ನಡೆದೋಗ್ತಾ ಇತ್ತು. ಅವಾಗೇ ಪೋರ್ಟ್ರೇಟ್ ನಾನೆಲ್ಲ ಶುರು ಮಾಡಿಬಿಟ್ಟಿದ್ದೆ ಕಾಲೇಜ್ ಟೈಮಲ್ಲೇ. ಮತ್ತು ಬೇರೆ ಬೇರೆ ಟೀಚರ್ಗಳಿಗೆ ಈ ಗೈಡೆಡ್ ಇದಕ್ಕೆಲ್ಲ ಏನೇನೋ ಬೇಕಾಗಿತ್ತಂಥ ಚಿತ್ರಗಳನ್ನ ಬರೆಯುವಂಥದ್ದು, ಎಲ್ಲ ಥರದ ಚಿತ್ರಗಳನ್ನೂ ಮಾಡಬೇಕು ಅನ್ನೋ ಒಂದು ತಾವಕ, ಒಂದು ಇದು ಎಲ್ಲನೂ ಮಾಡಬೇಕು, ಹಿಂಗೆ ಮಾಡಬೇಕು, ಹಾಗೆ ಇದನ್ನೇ ಮಾಡಬೇಕು, ಅದನ್ನೇ ಮಾಡಬೇಕು ಅಂತ ನಾನು ಬಂದವನೇ ಅಲ್ಲ. ಏನು ಕಲೆಯಲ್ಲಿ ಏನೇನಿದೆಯೋ, ಯಾವುದೇ ಯಾವುದು ಪ್ರಕಾರಗಳಿದೆಯೋ ಅದನ್ನೆಲ್ಲನೂ ಮಾಡಬೇಕು, ಯಾವುದು ಆಗಲ್ಲ ಅನ್ನೋಂಗಿಲ್ಲ ಅನ್ನೋ ರೀತಿಯಲ್ಲಿ ನಾನು ಮಾಡ್ತಾ ಬಂದೆ.
0: ಓಕೆ, ನಿಮ್ಮಲ್ಲಿ ಇದ್ದಂತಹ ಒಂದು ಪ್ರಯೋಗಶೀಲ ಮನಸ್ಥಿತಿಗೆ ಬಹುಶಃ ಇಷ್ಟೆಲ್ಲ ಕಲಿಯೋದಕ್ಕೆ ಮತ್ತೆ ಅದನ್ನು ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಆಯ್ತು
1: ಅಂತ
0: ಅನ್ಸುತ್ತೆ. ಮತ್ತೆ ಇಂಥದ್ದೊಂದು ಕಲಾಕೃತಿಗೆ ಇದೇ ಫಾರ್ಮ್ ಆಫ್ ಆರ್ಟ್

0: ಚೆನ್ನಾಗಿರತ್ತೆ ಅಂತ ಹೇಗೆ ನೀವು ತಿಳ್ಕೊಳ್ಳಿ?
1: ಅದೇ ಈಗ ಒಂದೇನಂದ್ರೆ ಗ್ರಾಮೀಣದಲ್ಲಿ ನಾನು ಬಂದಿರೋದ್ರಿಂದ ಇದು ಜಾನಪದಿಕವಾದಂಥ ಶೈಲಿಗಳೇನು ಅಥವಾ ಮೂರ್ತ ಅಮೂರ್ತವಾದಂಥ ಚಿತ್ರಗಳೇನು ಅನ್ನೋದೆಲ್ಲ ನನಗೆ ಈ ಕಾಲೇಜಿಗೆ ಬಂದಮೇಲೆ ಗೊತ್ತಾಯಿತು. ಹೇಗೆ ಅಂದರೆ ರಿಯಲಿಸ್ಟಿಕ್ಕಾಗಿ ಮಾಡುವಂಥದ್ದೇನು ಚಿತ್ರಗಳು ಅಥವಾ ಒಂದು ಸಾಂಪ್ರದಾಯಿಕವಾದಂಥ ಕಲೆಗಳಿಗೆ ಆದಂಥ ಅದ್ರ ಶೈಲಿ ಏನು, ಆ ಶೈಲಿಗಳು ಏನೇನಿದೆ, ಅದು ಏನು ಹೇಳೋಕ್ಕೆ ಹೋಗುತ್ತೆ, ಆ ಲ್ಯಾಂಗ್ವೇಜು ನಮಗೆ ಏನು ಹೇಳುತ್ತೆ, ಆ ಲ್ಯಾಂಗ್ವೇಜ್ನ ನಾವು ಹೇಗೆ ಅಭ್ಯಾಸ ಮಾಡೋದು, ಅದೆಲ್ಲ ಕಾಲೇಜು ದಿನಗಳಲ್ಲೂ ಅಭ್ಯಾಸ ಆಯಿತು. ಆದರೂ ಕೂಡ ಕಾಲೇಜುಗಳಲ್ಲಿ ಸಾಮಾನ್ಯಕ್ಕೆ ಇವಾಗಿನ ಮಟ್ಟದಲ್ಲಿ ಸ್ವಲ್ಪ ಬೇರೆ ಬೇರೆ ಕಾಲೇಜುಗಳಲ್ಲಿ ಇವಾಗ ಟ್ರೆಡಿಷನಲ್ ಕೂಡ ಒಂದು ಕ್ಲಾಸ್ ಇರಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಮೊದಲೆಲ್ಲ ಅದಿರಲಿಲ್ಲ. ಹಂಗೆ ನೋಡ್ಕೋದ್ರೆ ಯಾರಾದರೂ ಕಲ್ತಿದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಕಲಿಬೇಕಾಗಿತ್ತು ನಾವು, ಇಲ್ಲ ಅಂದರೆ ಪುಸ್ತಕದಲ್ಲಿ ನಮಗೆ ಆಸಕ್ತಿ ಇದ್ದರೆ ಅದನ್ನು ನೋಡಿ ಏನೋ ರೀಕಾಪಿ ಮಾಡೋ ಸ್ಟೈಲಿಗೆ ಮಾಡ್ಬೋದಾಗಿತ್ತು. ಅಷ್ಟು ಬಿಟ್ಟರೆ ಯಾರೂ ಅಭ್ಯಾಸ ಮಾಡಿ ಇದನ್ನೇ ಕಲೀರಿ ಅಂತ ಎನ್ಕರೇಜ್ ಮಾಡೋದು ಕಮ್ಮಿ ಇತ್ತು ಅವಾಗ.
0: ಓಕೆ.
1: ಆದರೆ ಇದನ್ನು ನಾನು ಮೊದಲಿಂದನೂ ಅಳವಡಿಸ್ಕೊಂಬಂದ್ಬಿಟ್ಟೆ. ಅಳವಡಿಸ್ಕೊಂಬಂದು ಎಲ್ಲ ಬಗೆಯ ಚಿತ್ರಗಳನ್ನ ಮಾಡೋಕ್ಕೆ ಒಂದು ಅವಕಾಶಗಳನ್ನ ನಾನೇ ರೂಪಿಸ್ಕೊಂಡೆ ಅದನ್ನು.
0: ಖುಷಿಯಾಗುತ್ತೆ ಸರ್. ಮತ್ತಷ್ಟು ಮಾತಾಡೋಣ ಮತ್ತೊಂದು ಹಾಡಿನ ನಂತರ.

0: ಆಕಾಶವಾಣಿ ಎಫ್ ಎಂ ರಾಯಂಬು ಕೇಳ್ತಾ ಇದ್ದೀರಿ. ನಮ್ಮ ಜೊತೆಯಾಗಿ ಚಿತ್ರ ಸೋಮ ಅವರು ಇದ್ದಾರೆ. ಹೌದು, ಕೆ ಸೋಮಶೇಖರ್ ಅವರು ಇದ್ದಾರೆ. ನೀವು ಸಿನಿಮಾಗಳಲ್ಲಿ ಕೂಡ ಕೆಲಸ ಮಾಡಿದ್ದೀರಿ ಅಂತ ಹೇಳ್ತಿದ್ರಿ ಸರ್. ಆ ಪೋಸ್ಟರ್ ಡಿಸೈನ್ ಮಾಡುವಂತಹ ಕೆಲಸ ಯಾವ್ಯಾವ ಸಿನಿಮಾಗೆ ಮಾಡಿದ್ದೀರಿ, ಮತ್ತೆ ಆ ಒಂದು ಅನುಭವವನ್ನು ಹಂಚ್ಕೋಬಹುದಾ?
1: ನನಗೆ ಏನಂದ್ರೆ ಕೆನ್ ಕಲಾ ಶಾಲೆಯಲ್ಲಿ ಓದೋವಾಗ ಏನಂದ್ರೆ ತಾರಾ ಅವರ ಹಸ್ಬೆಂಡ್ ಇವಾಗ ವೇಣು ಅಂತ ಇದ್ರಲ್ಲ, ಅವ್ರು ನಮಗಿನ್ನ ಸೀನಿಯರ್. ಅವರ ಪರಿಚಯದಿಂದಾಗಿ ನಾವು ಆ್ಯಕ್ಚುಲಿ ನನ್ನ ಸ್ನೇಹಿತ ಇನ್ನೊಬ್ಬ ಸುದರ್ಶನ್ ಮೂರ್ತಿ ಅಂದ್ಬಿಟ್ಟು ಅವರು ನಾನು ಒಟ್ಟಿಗೆ ವರ್ಕ್ ಮಾಡ್ತಾಯಿದ್ವಿ. ತರ್ಕ, ಉತ್ಕರ್ಷ, ಅದಕ್ಕೆಲ್ಲ ಪೋಸ್ಟರ್ ಡಿಸೈನು ಅವ್ರು ಮಾಡ್ತಾಯಿದ್ರು, ಅವ್ರ ಜೊತೆನಲ್ಲಿ ನಾನು ಮಾಡ್ತಾಯಿದ್ದೆ. ಒಟ್ಟಿಗೆ ವರ್ಕ್ ಮಾಡ್ತಿದ್ವಿ. ನಾನು ಇಂಡಿವಿಜುವಲ್ಲಾಗಿ ಮಾಡಿದ್ದ್ಯಾವುದು ಅಂದರೆ ಸಂಖ್ಯಾ ಬಾಳ್ಯ, ಅದು ಒಂದು ಸಿನಿಮಾ ಸುಂದರ ಕೃಷ್ಣ ಅರಸ್ ಅವರು ನಿರ್ದೇಶನ ಮಾಡಿದಂಥ ಆ ಚಿತ್ರಕ್ಕೆ ಕಡ್ಕೋಳ್ ಅಂದ್ಬಿಟ್ಟು ಅವರು ಕಲಾ ನಿರ್ದೇಶಕರಾಗಿದ್ದರು. ಹಂಗಾಗಿ ನೀವು ಒಳ್ಳೆ ನಿಮ್ಮದು ಕಲೆ ಚೆನ್ನಾಗಿದೆ, ನೀವು ನನಗೆ ಇದನ್ನು ಮಾಡಿಕೊಡಿ, ಟೈಟಲ್ ಕಾರ್ಡ್ಗಳನ್ನ ಮಾಡಿಕೊಡಿ ಅಂತ. ಆ ಸಿನಿಮಾಗೆ ನಾನು ಟೈಟಲ್ ಕಾರ್ಡ್ ವರ್ಕ್ ಮಾಡಿಕೊಟ್ಟಿದ್ದೆ. ಆಮೇಲೆ ಮಸ್ತಾನ್ ನನಗೆ ತುಂಬ ಚೆನ್ನಾಗಿ ಪರಿಚಯ ಇದ್ದರು. ಹಂಗಾಗಿ ಅವಾಗ ಶಶಿಕುಮಾರ್ದು ಸೂರಿ ಅನ್ನೋ ಒಂದು ಪಿಕ್ಚರು, ಅದಕ್ಕೆ ಅವ್ರ ಪೋರ್ಟ್ರೇಟ್ ಒಂದು ಮಾಡಿದ್ದೆ. ಆಮೇಲೆ ಚಿಕ್ಕ ಯಜಮಾನ್ರು ಪಿಕ್ಚರು, ರವಿಚಂದ್ರನ್ ಅವ್ರದ್ದು, ಅವ್ರ ಸಿನಿಮಾಗೂ ಒಂದು ಪೋಸ್ಟರ್ ಡಿಸೈನ್ ವರ್ಕ್ ಮಾಡಿದ್ದೆ. ಹೀಗೆ ನಾನು ಆಮೇಲೆ ನಿರಂತರವಾಗಿ ಅದು ಸಿನಿಮಾ ಫೀಲ್ಡ್ಗೆ ಹೋಗಬೇಕು ಅಂತ ಇದ್ದಿದ್ದು ನನ್ನ ಕಾಳಜಿ. ಮೊದಲಿಂದನೂ ಸಿನಿಮಾದಲ್ಲಿ ಸ್ವಲ್ಪ ನಿರ್ದೇಶನದ ಹುಚ್ಚು ಕೂಡ ಇತ್ತು ನನಗೆ. ಆಮೇಲೆ ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅಂತಲೂ ಇತ್ತು ನನಗೆ. ಆದರೆ ಕಾಲ ಏನಂದರೆ ನಮಗೆ ಬೇರೆ ಬೇರೆ ತಿರುವುಗಳನ್ನ ಕೊಡುತ್ತಲ್ಲ, ಹಾಗೆ ದೂರದರ್ಶನಲ್ಲಿ ಕೆಲಸ ಮಾಡ್ತಿದ್ದೆ. ಅವಾಗೆಲ್ಲ ಏನಂದರೆ ಈ ಸ್ಟಡಿ ಮಾಡುವಾಗ ನಮಗೆ ಹಣ ಕೂಡ ಅವಶ್ಯಕತೆ ಇರೋದ್ರಿಂದ ದೂರದರ್ಶನದಲ್ಲಿ ಪಾರ್ಟ್ ಟೈಮ್ ವರ್ಕ್ ಥರ ಮಾಡ್ತಾಯಿದ್ವಿ. ಅಲ್ಲಿ ವರ್ಕ್ ಮಾಡಿದ್ರೆ ಟೈಟಲ್ ಕಾರ್ಡ್ಗಳನ್ನೆಲ್ಲ ಬರೆಯೋದು, ಚಿತ್ರಗಳನ್ನ ಬರೆಯುವಂಥದ್ದು ಅವೆಲ್ಲ ಇರೋದು. 15 ದಿವಸ ಕೆಲಸಕ್ಕೆ ತೊಗೊಂಡ್ರೆ 15 ದಿವಸ ಗ್ಯಾಪ್ ಕೊಟ್ಬಿಡೋರು. 15 ದಿವಸಕ್ಕೆ ಏನೋ ಅಮೌಂಟ್ ಇಷ್ಟು ಅಂತ ಇತ್ತು, ಅದು ನೆನಪಿಲ್ಲ ನನಗೆ. ಹಾಗೆ ಈ ಥರದಲ್ಲಿ ಎಲ್ಲ ಬಗೆಯ ಚಿತ್ರಗಳನ್ನು, ಎಲ್ಲ ಪರವಾಗಿ ಇರೋವಂಥ ಏನು ಚಿತ್ರಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಏನಿದೆಯೋ ಅದನ್ನೆಲ್ಲ ಮಾಡ್ತಾ ಬರೋಕ್ಕೊಂದು ಅವಕಾಶಗಳು ನನಗೆ ಸಿಕ್ತು ಅಂತ ಕಾಣುತ್ತೆ.
0: ನಿಮ್ಮ ಒಂದು ಕಥೆಯನ್ನು ಕೇಳ್ತಾ ಇದ್ರೆ, ನಿಮ್ಮ ಒಂದು ಯಾನವನ್ನು ಕೇಳ್ತಾ ಇದ್ರೆ ಅನ್ಸೋದೇನು ಅಂದರೆ ವೃತ್ತಿ ಮತ್ತು ಪ್ರವೃತ್ತಿನಲ್ಲಿ ಭೇದನೇ ಇಲ್ಲ. ವೃತ್ತಿಯೂ ಪ್ರವೃತ್ತಿಯೂ ಪ್ರತಿಯೊಂದು ಕೂಡ ಚಿತ್ರಕಲೆಯೇ ಆಯಿತು ನಿಮಗೆ. ಇದು ತುಂಬ ಸಂತೋಷದ ಸಂಗತಿ ಅಂತ ಅನ್ಸತ್ತಾ, ಇಲ್ಲ ಅಂದರೆ ಇದೊಂಥರ ಕಷ್ಟನೇ ಆಯ್ತಪ್ಪ ಅಂತ ಅನ್ಸುತ್ತೆ ನಿಮಗೆ?
1: ಇಲ್ಲ, ಅದು ತುಂಬ ಖುಷಿಯಿಂದ ನಾನು ಅದನ್ನು ಹೇಳ್ಬೋದು. ನಾನು ಆ ಥರದಲ್ಲಿ ಎಂಜಾಯ್ ಮಾಡ್ತಾ ಹೋಗಿದ್ದೀನಿ. ಏನಂದರೆ ಯಾವುದೇ ಇವಾಗ ಮಾಧ್ಯಮದಲ್ಲಿ ಕೆಲಸ ಮಾಡಬೇಕಾದ್ರೆ, ಈಗ ವಾರಪತ್ರಿಕೆ ಸುಧಾದಲ್ಲಿ ಕೆಲಸ ಮಾಡಬೇಕು ಅಂತ ತುಂಬ ತವಕ ನನಗೆ. ಮೊದಲಿಂದನೂ ಕಥಾಚಿತ್ರಗಳಿಗೆ ಇಲ್ಲಿಸ್ಟ್ರೇಷನ್ ಮಾಡಬೇಕು ಅಂತ ತುಂಬ ಆಸೆ ನನಗೆ. ಯಾಕೆಂದರೆ ಚಂದಮಾಮ ಚಿತ್ರಗಳನ್ನ ಎಲ್ಲ ನೋಡಿಕೊಂಡು ನಾವು ಬೆಳೆದವರು, ಹಾಗಾಗಿ ನನಗೂ ಕಥೆಗಳಿಗೆಲ್ಲ ಚಿತ್ರ ಮಾಡಬೇಕು ಆ ಥರದ ಇಷ್ಟ ಇತ್ತು. ನಾನು ಬೇರೆ ಬೇರೆ ಕಲಾವಿದರು, ಹಿರಿಯ ಕಲಾವಿದರುಗಳನ್ನೆಲ್ಲ ನೋಡ್ತಾ ಇದ್ದೆ. ಚಂದ್ರನಾಥ್ ಅವರು ಅವರೆಲ್ಲ ಮಾಡೋದನ್ನ ನೋಡ್ತಾ ಇದ್ವಿ. ಹಾಗಾಗಿ ನನಗೂ ಒಂದು ಅವಕಾಶ ಸಿಕ್ತವಾಗ ಸುಧಾಗೆ ಒಳ್ಳೆ ಒಳ್ಳೆ ಕಾದಂಬರಿಕಾರರುಗಳಿಗೆ ಮಾಡಿದೆ. ಗಣೇಶಯ್ಯ ಅವ್ರದ್ದು ಕಪಿಲಿಪಿಸಾರ, ಪದ್ಮಪಾಣಿ, ಆ ಬುಕ್ ರೂಪದಲ್ಲೂ ಬಂತು ಅದು, ಅಂಕಿತ ಪ್ರಕಟ ಮಾಡಿದ್ದು, ಅದಕ್ಕೆ ಕವರ್ ಪೇಜ್ ಎಲ್ಲ ನಂದೇ ವರ್ಕ್ ಅದು. ಆಮೇಲೆ ಕುಸುಮ ಬಾಲೆ, ದೇವನೂರು ಮಹಾದೇವ ಅವ್ರದ್ದು, ಅದಕ್ಕೂ ಕೂಡ ಚಿತ್ರಗಳನ್ನ ನಾನು ಜಾನಪದ ಶೈಲಿಯಲ್ಲಿ ಅದು ಚಿತ್ರಗಳನ್ನ ಮಾಡಿದೆ. ಅದು ತುಂಬ ಹೆಸರು ಕೊಡ್ತು ನನಗೆ, ತುಂಬ ಚೆನ್ನಾಗೂ ಮೂಡು ಬಂತದ್ದು. ಹಾಗಾಗಿ ಈ ಮ್ಯಾಗ್ಝೈನಲ್ಲಿ ಹೇಗೆ ವರ್ಕ್ ಮಾಡಬೇಕು, ಆಮೇಲೆ ಸಾಂಪ್ರದಾಯಿಕವಾಗಿರುವಂಥ ಕಲೆನ ಹೇಗೆ ರೂಪಿಸ್ಬೇಕು, ಆಮೇಲೆ ಕಾಂಟೆಂಪ್ರರಿ ಇವಾಗಿನ ರೀತಿಗೆ ಹೇಗೆ ನಾನು ಸ್ಪಂದಿಸ್ಬೇಕು ಅನ್ನೋದೆಲ್ಲ ಇದೆಯಲ್ಲ, ಇದೆಲ್ಲ ನನಗೆ ಮಾಡ್ತಾನೆ ರೂಢಿಸ್ಕೊತ ಬಂದ್ಬಿಟ್ಟೆ ಅದನ್ನು. ಹಾಗಾಗಿ ಯಾವುದೇ ಬಗೆಯ ಚಿತ್ರಗಳನ್ನಾಗಲಿ ಮಾಡೋ ಒಂದು ಶಕ್ತಿ ಆ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು.
0: ಅಂದ್ರೆ ನೀವು ಎಲ್ಲೂ ಕೂಡ ನೋ ಅಂತ ಹೇಳಕ್ ಹೋಗೇ ಇಲ್ಲ, ಇದು ನಂಗೆ ಆಗತ್ತಾ ಅನ್ನುವಂತ ಅನುಮಾನವನ್ನೇ ವ್ಯಕ್ತಪಡಿಸಿಲ್ಲ. ಪ್ರತಿಯೊಂದನ್ನು ಕೂಡ ನೀವು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಂಡಿದ್ದೀರಿ, ಕಲ್ತ್ಕೊಂಡಿದ್ದೀರಿ. ಅದೇ ಕಾರಣಕ್ಕಾಗಿ ನಿಮ್ಮ ಜರ್ನಿ ಇಷ್ಟು ರೋಚಕವಾಗಿದೆ ಅಂತ ಹೇಳ್ಬಹುದು. ಇಲ್ಲ ಅಂದ್ರೆ ಕುದುರೆಗೆ ಪಟ್ಟಿ ಹಾಕ್ದಂಗೆ ಬರೀ ಒಂದು ಕಡೆಯೇ ಹೋಗ್ಬಿಡ್ತಿದ್ರೇನೋ. ಆದ್ರೆ ನೀವು ಹಾಕೊಳ್ಳಿಲ್ಲ ಪಟ್ಟಿ, ಪ್ರತಿ ಒಂದು ಅವಕಾಶವನ್ನು ಕೂಡ ಕಲಿಯುವಂತಹ ಅವಕಾಶ ಅಂತ ಅಂದ್ಕೊಡ್ರಿ, ಕಲಿತಾ ಬಂದ್ರಿ. ಮತ್ತೆ ಈ ಒಂದು ಜರ್ನಿ ತುಂಬಾನೇ ರೋಚಕವಾಗಿದೆ ಸರ್. ಮತ್ತಷ್ಟು ಮಾತಾಡೋಣ ಇನ್ನೊಂದು ಹಾಡಿನ ನಂತರ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಆಕಾಶವಾಣಿ FM ರಾಯಂಬೋ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಚಿತ್ರಕಲಾವಿದರಾದಂಥ ಕೆ ಸೋಮಶೇಖರ್ ಅವರ ಜೊತೆಗೆ ಮಾತಾಡ್ತಾ ಇದ್ದೀವಿ. ನೀವು ನಿಮ್ಮ ಮಾತಿನಲ್ಲೇ ಹೇಳಿದ್ರಿ ನಿಮ್ಮ ಬಾಲ್ಯ ಎಷ್ಟು ಶ್ರೀಮಂತವಾಗಿತ್ತು ಅಂತ. ಮತ್ತು ಆ ಪರಂಪರೆ ಇರಬಹುದು, ನಮ್ಮ ಸಂಸ್ಕೃತಿ ಇರಬಹುದು, ನಮ್ಮ ಪುರಾಣ ಇತಿಹಾಸ ಇವೆಲ್ಲದರ ಬಗ್ಗೆ ನಿಮಗೆ ಆವಾಗಲಿಂದಲೇ ಒಂದು ಸೆಳೆತನೂ ಇತ್ತು, ಅದಕ್ಕೆ ಬೇಕಾದಂಥ ಪೂರಕ ವಾತಾವರಣ ಕೂಡ ಸಿಕ್ಕಿತ್ತು ಅಂತ ಹೇಳಿದ್ರಿ. ಮತ್ತು ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದ ಹಾಗೆ ಗೊತ್ತಾಗುತ್ತೆ ನೀವು ಪುರಾಣಗಳು, ಶಾಸ್ತ್ರಗಳು ಇವನ್ನು ಕೂಡ ಗಂಭೀರವಾಗಿ ಅಭ್ಯಾಸ ಮಾಡಿ ಚಿತ್ರಗಳನ್ನ ರಚಿಸ್ತೀರಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾತಾಡಬಹುದಾ?
2: ಯಾವುದೇ ಒಂದು ಚಿತ್ರಗಳನ್ನ ನಾನು ಬರೆಯುವಾಗ ಅದು ಪೂರ್ವಕವಾಗಿ ಏನು ಯೋಚನೆ ಮಾಡ್ತೀನಿ ಅಂದರೆ, ಈಗ ಯಾವುದೋ ದೇವರುಗಳನ್ನ ನಾನು ಬರೀಬೇಕು ಅಂದಾಗ ಪುರಾಣದ ಆಧಾರ ಏನಿರ್ಬೋದು, ಐತಿಹಾಸಿಕವಾದಂಥ ಆಧಾರಗಳು ಏನಿರ್ಬೋದು, ಇದನ್ನೆಲ್ಲ ನನಗೆ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಪ್ರೇರಣೆ ಅಂದರೆ ನಮ್ಮ ತಂದೆಯಿಂದನೇ. ಅದು ಕೂಡ ನಮ್ಮ ತಂದೆ ಅವರು ಹೇಗೆ ಅಂದರೆ ಯಾವುದೇ ವಿಚಾರಗಳನ್ನ ಅವರು ತಿಳ್ಕೊಳ್ಳದೆ ಏನು ಮಾಡ್ತಾ ಇರಲಿಲ್ಲ, ಅವರು ಪೂರ್ಣವಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಒಂದು ಗಣೇಶ ಅಂದರೆ ಏನು ಅಥವಾ ದೇವಿ ಅಂದ್ರೇನು, ದೇವಿ ಶಕ್ತಿ ಅಂದ್ರೇನು, ಶಿವ ಅಂದ್ರೇನು, ನಾರ್ಮಲ್ಲಾಗಿ ಒಬ್ಬ ಥಿಂಕ್ ಮಾಡೋದಕ್ಕೂ ಆ ವಿಚಾರಗಳನ್ನ ಆಳವಾಗಿ ಹೋದಾಗ ಒಬ್ಬ ಕಲಾವಿದನ ರೂಪದಲ್ಲಿ ಬರುವಂಥ ಕಲ್ಪನೆಗಳಿದೆಯಲ್ಲ. ಇವಾಗ ನಮಗೆ ಪ್ರೇರಣೆ ಇವಾಗ ರವಿವರ್ಮ ಮಾಡಿರುವಂಥ ಚಿತ್ರಗಳು ಅಥವಾ ಸಾಂಪ್ರದಾಯಿಕ ಚಿತ್ರಗಳು ಎಲ್ಲ ಇದ್ದರೂ ಕೂಡ ಅವು ಚಿತ್ರವಾಗಿ ಕಾಣುತ್ತೆ. ಆದರೆ ಅದು ಏಕೆ, ಆ ಕೈದಲ್ಲಿ ಏನು ಆಯುಧಗಳಿದೆ, ಈ ಕೈಯಲ್ಲಿ ಆ ಪ್ರಭಾವಳಿ ಅಂದ್ರೇನು, ಇದೆಲ್ಲ ಬೇಕಾಗುತ್ತೆ. ಆ ಕ್ವಶನ್ಗಳು ಇದ್ದರೆ ಕಲಾವಿದನಿಗೆ ನಾವು ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಅನಿಸುತ್ತೆ. ಈ ಪ್ರಭಾವಳಿನೇ ಕೀರ್ತಿಮುಖ ಅಂತ ಬರುತ್ತೆ. ಇವಾಗ ಗಣೇಶನ ಮುಖ ಯಾಕಿದೆ ಅದು, ಗಣೇಶ ಡೊಳ್ಳು ಹೊಟ್ಟೆ ಇದೆ, ಅದನ್ನು ಅವನಿಗೆ ಪಾಶಾಂಕುಶ ಹಿಡಿದಿರೋವಂಥ ಕೈಗಳಿದೆ, ಇದೆಲ್ಲ ತಿಳ್ಕೊಂಡು ಮಾಡಿದಾಗ ಆ ಚಿತ್ರಕ್ಕೆ ಜೀವ ಬರ್ಬೋದು ಅಥವಾ ಆ ಚಿತ್ರ ಸೌಂದರ್ಯವಾಗಿ ಕಾಣ್ಬೋದು. ಮತ್ತು ನಾನು ಯಾವುದೇ ಶೈಲಿನಲ್ಲಿ ಮಾಡಿದಾಗ ಇವಾಗ ಸ್ವಲ್ಪ ಅದಕ್ಕೆ ರಿಯಲಿಸ್ಟಿಕ್ ಟಚ್ ಕೊಟ್ಟು ನಾನು ಮಾಡಿದ್ರೆ ಅದಕ್ಕೆ ನೈಜವಾದಂಥ ಕಲ್ಪನೆ ಇಟ್ಕೊಂಡು ಮಾಡುವಂಥ ಶಕ್ತಿ ನಮ್ಮಲ್ಲಿ ಬರುತ್ತೆ. ಸಾಂಪ್ರದಾಯಿಕವಾಗಿ ಏನಾದರೂ ನಾನು ಯೋಚನೆ ಮಾಡಿದ್ರೆ ಆ ಸಾಂಪ್ರದಾಯಿಕವಾಗಂಥ ಇರೋವಂಥ ಗುಣಗಳನ್ನ ಇಟ್ಕೊಂಡು ಅದರಲ್ಲಿ ಬರುವಂಥ ಎಲಿಮೆಂಟ್ಸ್ಗಳನ್ನ ಅಂದರೆ ಸಾಂಪ್ರದಾಯಿಕವಾಗಿ ಶಿಲ್ಪದಲ್ಲಿರ್ಬೋದು, ಅದರಲ್ಲಿರುವಂಥ ಶೈಲಿಗಳಿರ್ಬೋದು, ಅದನ್ನು ಹೇಗೆ ಅಳವಡಿಸಿದ್ದಾರೆ ಅದರಲ್ಲಿ, ಕಂಬಗಳಲ್ಲಿ, ಆ ಪಿಲ್ಲರ್ಗಳಲ್ಲಿ, ಆ ಆಭರಣಗಳಲ್ಲಿ, ಆ ಕುತ್ತಿರೋ ಪೋಸ್ಚರಲ್ಲಿ ಹೇಗೆ ಅದನ್ನು ಅಳವಡಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇದನ್ನೆಲ್ಲ ತಿಳ್ಕೊಂಡು ಮಾಡಿದಾಗ ನಾವು ಬೇರೆಯವರಿಗೆ ಮಾರ್ಗದರ್ಶನ ಹೇಳೋಕ್ಕೂ ಕೂಡ ಕರೆಕ್ಟ್ ಇರುತ್ತೆ, ಮತ್ತು ಅದಕ್ಕೆ ಆ ಒಂದು ಪೂರ್ಣ ಚಿತ್ರಕ್ಕೆ ಒಂದು ಶಕ್ತಿ ಬರ್ಬೋದು ಅಂತ ನನ್ನ ಅನಿಸಿಕೆ ಅದು.
1: ಹೌದು. ಮತ್ತೆ ನೀವು ಇದುವರೆ ತನಕ ಎಷ್ಟೋ ಕಲಾಕೃತಿಗಳನ್ನ ರಚಿಸಿದ್ದೀರಿ, ಬಹುಶಃ ಅದಕ್ಕೆ ಲೆಕ್ಕ ಕೂಡ ಇಟ್ಟಿರಲ್ಲ ಅಂತ. ಹಾಗಿರ್ಬೇಕಾದ್ರೆ ನಿಮ್ಮಲ್ಲಿ ತುಂಬಾ ತಾಳ್ಮೆಯನ್ನ, ತುಂಬಾ ಪರಿಶ್ರಮವನ್ನ ಬೇಡಿದಂತಹ ಒಂದು ಕಲಾಕೃತಿ ಅಂತ ಯಾವ್ದಾದ್ರೂ ನೆನಪು ಮಾಡ್ಕೊಳ್ತೀರಾ ನೀವು?
2: ಪ್ರತಿಯೊಂದು ಕಲಾವಿದನಿಗೆ ಮಾಡುವಂತ ಕಲೆಗಳು ಒಂದು ಸವಾಲ್ ಅಂತಾನೆ ತಗೊಂಡು ಮಾಡ್ತಾ ಹೋಗ್ತೀವಿ ಪ್ರತಿಯೊಂದನ್ನು, ಇಷ್ಟಪಟ್ಟೆ ಮಾಡುವಂಥದ್ದು ಪ್ರತಿಯೊಂದನ್ನು. ಆದರೆ ಯಾವಾಗಲೂ ಕೂಡ ಒಂದು ಯಾವುದೋ ಒಂದು ಕೆಲಸ ಮಾಡುವಾಗ ಒಂದು ಅದು ಅದ್ಭುತವಾಗಿ ನಾವು ಮಾಡಬೇಕು, ಅದರ ಕಲ್ಪನೆಗಳು ನನಗೆ ಬೇರೆ ಬೇರೆ ಸವಲತ್ತುಗಳು ಸಿಗಬೇಕು ಅನ್ನೋವಾಗ

0: ಅದರ ಅಧ್ಯಯನ ಮುಖ್ಯ ಆಗಿಬಿಡುತ್ತೆ. ಹಾಗಾಗಿ ನಾನು ಏನೇ ಮಾಡಬೇಕಾದಾಗ ಒಂದು ಇವಾಗ ತುಂಬ ಜನಕ್ಕೆ ತುಂಬ ಇವಾಗ ಸ್ವಾನಂದಾಶ್ರಮ ಅಂದ್ಬಿಟ್ಟು ಕನಕಪುರ ರೋಡಲ್ಲಿ ಒಂದು ಅಷ್ಟಸಿದ್ಧಿ ಗಣೇಶ ಹೊಯ್ಸಳ ಸ್ಟೈಲಲ್ಲಿ ಒಂದು ಈಗ ಮೊನ್ನೆ ಕೂಡ ಅದು ಪ್ರತಿಷ್ಠಾಪನೆ ಆಯಿತು. ಅದಕ್ಕೆ 36 ಗಣೇಶಗಳ ರಚನೆ ನಾನೇ ಮಾಡಿದ್ದದು, ಚಿತ್ರರೂಪದಲ್ಲಿ ಕೊಟ್ಟಿರೋವಂಥದ್ದು ನಂದೇ ಅದು. ಅದನ್ನು ನಾನು ಹೊಯ್ಸಳ ಶೈಲಿಗೆ ಆ 36 ಗಣೇಶಗಳನ್ನ ಬರೀಬೇಕಾದ್ರೆ ಅದರ ಅಧ್ಯಯನಗಳನ್ನ ಮಾಡ್ತಾ ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಂಡು ಅವ್ರ ಹತ್ರ ಸಂದರ್ಶನ ಮಾಡಿಕೊಂಡು ಅವ್ರ ಹತ್ರ ವಿಚಾರಗಳನ್ನ ನನಗೇನಾದರೂ ಡೌಟ್ ಇರುವಂಥದ್ದು ಕ್ಲಾರಿಫೈ ಮಾಡಿಕೊಂಡು ಈ ಥರದ, ಏಕೆ ಅಂದರೆ ಏನೇ ಮಾಡಬೇಕಾದ್ರೆ ನಾವೇ ಪರಿಪೂರ್ಣರಲ್ಲ, ಇನ್ನೊಬ್ಬರ ವಿಚಾರಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಎಷ್ಟೋ ಇದೆ ವಿಚಾರಗಳು, ಹಾಗಾಗಿ ತಿಳ್ಕೊಂಡು ಮಾಡೋದ್ರಲ್ಲಿ ತುಂಬ ಅರ್ಥಪೂರ್ಣ ಅಂತ ಅನಿಸುತ್ತೆ. ಹಾಗಾಗಿ ನಾನು ಯಾವುದೇ ಸವಾಲು ಅಂತ ತಗೊಂಡಾಗ ಮಾಡುವಂಥ ವಿಚಾರಗಳನ್ನ ಪ್ರತಿಯೊಂದನ್ನು ಸವಾಲಾಗೆ ತಗೊಳ್ತೀನಿ, ಪ್ರತಿಯೊಂದು ಚಿತ್ರಗಳನ್ನು ಅಷ್ಟೇ ಅದ್ಭುತವಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ.
1: ಅಂದರೆ ನಿಮ್ಮ ಮಾತಿನಲ್ಲಿ ಮತ್ತು ನಿಮ್ಮ ಕೃತಿಯಲ್ಲಿ ಎರಡರಲ್ಲೂ ಕೂಡ ಕಾಣಿಸೋದೇನು ಅಂದರೆ ಅತೀವ ಶ್ರದ್ಧೆ ಹಾಗೂ ಕಲೆಯ ಕಡೆಗೆ ಇರುವಂತಹ ನಿಮ್ಮ ಒಂದು ಪ್ರೇಮ ಎರಡೂ. ಅವೆರಡೂ ಎಂಥ ಒಳ್ಳೆ ಕಾಂಬಿನೇಷನಲ್ಲಿ ಕೆಲಸ ಮಾಡ್ತಾ ಇದೆ ಅಂತಂದರೆ, ನಿಮ್ಮ ಚಿತ್ರಗಳು ಆವಾಗಲೇ ಹೇಳಿದ ಹಾಗೆ ಕರ್ನಾಟಕ ಸರ್ಕಾರ ತಾಯಿ ಭುವನೇಶ್ವರಿ ದೇವಿಯ ರೂಪ ನೀವೇನು ಬರ್ತಿದ್ದೀರಿ ಅದನ್ನೇ ಅಫಿಷಿಯಲ್ ಭಾವಚಿತ್ರ ಅಂತ ಹೇಳಿ ಘೋಷಣೆ ಮಾಡಿದೆ. ಇದರ ಬಗ್ಗೆ ಕೂಡ ನಿಮ್ಮ ಹತ್ರ ಮಾತಾಡೋದಿದೆ, ಒಂದು ಹಾಡಿನ ನಂತರ ಮಾತಾಡೋಣ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಚಿತ್ರಕಲಾವಿದರಾದಂಥ ಕೆ ಸೋಮಶೇಖರ್ ಅವರ ಜೊತೆಗಿನ ಮಾತುಕತೆಯನ್ನು. ನಿಮ್ಮ ಪ್ರಶ್ನೆಗಳು, ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ ಎಂ ಪ್ರಾರಂಭ ಕೇಳ್ತಾ ಇದ್ದೀರಿ. ನಮ್ಮ ಜೊತೆಯಾಗಿ ಚಿತ್ರ ಸೋಮ ಅವರು ಇದ್ದಾರೆ, ಕೆ ಸೋಮಶೇಖರ್ ಅವರು ಇದ್ದಾರೆ. ಈ ಒಂದು ಚಿತ್ರಸೋಮ ಅಂತ ಹೆಸರಿಟ್ಕೊಳ್ಳೋದಕ್ಕೆ ಕಾರಣ ಏನು ಸರ್? ಅದಕ್ಕೂ ಏನಾದರೂ ಇದೆಯಾ ಹಿನ್ನೆಲೆ?
1: ಸ್ನೇಹ ಬಳಗ ಏನಂದ್ರೆ ಯಾವಾಗಲೂ ಕೂಡ ಸಾಹಿತಿಗಳು ಕಲಾವಿದರು ಈ ಥರದಲ್ಲೇ ಒಡನಾಟ ಇರೋದ್ರಿಂದ ನಮ್ಮೂರಿನಲ್ಲಿ ತ್ಯಾಮಗೊಂಡ್ಲು ಅಂಬರೀಷ ಅಂದ್ಬಿಟ್ಟು ನಮಗೆ ನನಗಿಂತ ಹಿರಿಯ ವಯಸ್ಸಲ್ಲಿ, ಆದರೆ ಅವರು ಸಾಹಿತಿ, ಸುಮಾರು ಕತೆ ಕಾದಂಬರಿಗಳನ್ನ ಬರೆದಿದ್ದಾರೆ, ತುಂಬ ಆರ್ಟಿಕಲ್ ಎಲ್ಲ ಬರಿತಾ ಇದ್ರು ತ್ಯಾಮಗೊಂಡ್ಲು ಅಂಬರೀಷ್ ಅಂದ್ಬಿಟ್ಟು. ಅವ್ರು ಇವಾಗಿಲ್ಲ, ಅವ್ರು ನನಗೆ ತುಂಬ ಆತ್ಮೀಯರು. ನನ್ನ ಒಡನಾಟ ಎಲ್ಲ ಆ ಥರದ ಸ್ನೇಹ ಬಳಗ ಇರೋದ್ರಿಂದ ನನ್ನ ಮಗಳು ಹುಟ್ಟಿದ ಮೇಲೆ ಅವಳ ಹೆಸರು ಚಿತ್ರ ಅಂತ ಹೆಸರಿಟ್ಟಿದ್ದೆ. ಹಾಗಾಗಿ ನಾನು ಮ್ಯಾಗ್ಝೈನಲ್ಲಿ ಮಾಡಬೇಕಾದ್ರೆ ನಿಂದೊಂದು ಪೆನ್ ನೇಮ್, ಬ್ರಷ್ ನೇಮ್ ಅಂತ ಏನಾದರೂ ಇಟ್ಕೋ ಅಂತ ಒಂದು ಸಜೆಷನ್ ಮಾಡಿದೆ ಅನುಜ.
0: ಓಕೆ,
1: ಅವಾಗ್ಲಿಂದ ಚಿತ್ರ ಸೋಮ ಅಂತ
0: ಹಾಗಾಗಿ
1: ಸೋಶಿಯಲ್ ಮೀಡಿಯಾದಲ್ಲೂ ತುಂಬಾ ಜನಕ್ಕೆ ಸೋಮಶೇಖರ್ ಅಂದ್ರೆ ಗೊತ್ತೇ ಆಗಲ್ಲ, ಚಿತ್ರ ಸೋಮ ಅಂದ್ರೆ ಗೊತ್ತಾಗೋದು ಆ ರೀತಿಯಲ್ಲಿ ಆಗೋಗಿದೆ. ಅದೊಂದು ನನ್ನ ಸ್ನೇಹಿತನಿಂದ ಆಗಿದ್ದಂತ ಇದದು.
0: ಮತ್ತೆ ನೀವು ಚಿತ್ರಕಲಾ ಪ್ರದರ್ಶನಗಳನ್ನು ಕೂಡ ಕೊಟ್ಟಿದ್ದೀರಿ ಅಲ್ವಾ? ಈ ಚಿತ್ರಕಲಾ ಪ್ರದರ್ಶನ ಅನ್ನೋದು ಕಲಾವಿದನ ಜೀವನಕ್ಕೆ ಹೇಗೆ ಉಪಯುಕ್ತ ಆಗುತ್ತೆ, ಮತ್ತೆ ಆ ಪ್ರದರ್ಶನಕ್ಕೆ ಬಂದ ಜನರ ಅಭಿಪ್ರಾಯ ಅನಿಸಿಕೆಗಳಿರಬಹುದು ಅಥವಾ ವಿಮರ್ಶೆಗಳಿರಬಹುದು, ಅದು ಮುಂದಿನ ಕಲಾಕೃತಿಗೆ ಸಹಾಯ ಆಗತ್ತೆ ಅಂತ ಅನ್ಸುತ್ತಾ ಹೇಗೆ?
1: ನಾನು ಕೇಂದ್ರ ಸರ್ಕಾರದ ನೌಕರನಾಗಿದ್ದರಿಂದ ಆಲ್ ಇಂಡಿಯಾ ಹ್ಯಾಂಡಿಕ್ರಾಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅಲ್ಲಿ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಈ ಕರಕುಶಲತೆ ಏನಿದೆಯಲ್ಲ ಅದು ನನಗೆ ಎಲ್ಲ ಬಗೆಯ ಮಾಧ್ಯಮಗಳದ ಮರ ಆಗಿರ್ಬೋದು, ಕಲ್ಲಾಗಿರ್ಬೋದು, ಮಣ್ಣಾಗಿರ್ಬೋದು, ಈ ಮಾಧ್ಯಮಗಳನ್ನ ಇಟ್ಕೊಂಡು ಕೆಲಸ ಮಾಡೋರ ಜೊತೆಯಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ ಎಲ್ಲ ಮಾಧ್ಯಮದ ಚಿತ್ರಗಳು ಹೇಗೆ ಮಾಡೋದು, ಅದಕ್ಕೆ ಯಾವ ಥರ ಚಿತ್ರಗಳು ಬರ್ಕೊಡ್ಬೇಕು, ಈಗ ಕಲ್ಲಲ್ಲಿ ಏನೋ ವಿಗ್ರಹಗಳು ಮಾಡ್ತಾರೆ ಅಂದರೆ ಅದನ್ನು ಸಾಂಪ್ರದಾಯಿಕವಾದಂಥ ಕಲೆ ಮಾಡ್ತಾರೆ ಅಂದರೆ ಅದಕ್ಕೊಂದು ಗಣೇಶ ದೇವರ ಮಾಡ್ತಾರೆ ಅಥವಾ ದೇವಿ ಮಾಡ್ತಾರೆ ಅಂದರೆ ಸಾಂಪ್ರದಾಯಿಕವಾಗಿ ಯಾವುದೋ ಒಂದು ಶೈಲಿ ಅಥವಾ ಚೋಳ ಸ್ಟೈಲು ಅಥವಾ ಹೊಯ್ಸಳ ಸ್ಟೈಲಲ್ಲಿ ನಾನು ಚಿತ್ರ ರಚನೆ ಮಾಡಿಕೊಡ್ತಾ ಇದ್ವಿ ಅಂದರೆ ಅದನ್ನು ಹೊಸ ರೀತಿಯಲ್ಲಿ ಒಂದು ಸಂಯೋಜನೆಯನ್ನು ಹೊಸ ರೀತಿಯಲ್ಲಿ ಮಾಡೋದು. ಈಗ ಹಳೆದನ್ನೇ ರಿಪೀಟ್ ರೀಕಾಪಿ ಮಾಡೋದ್ರಲ್ಲಿ ಏನೋ ಅದ್ಭುತ ಅನಿಸೋಲ್ಲ.
0: ಹೌದು,
1: ಈಗ ರೀಕಾಪಿ ಇರುತ್ತೆ ನಮಗೆ, ಅದನ್ನೇ ರೀಕಾಪಿ ಮಾಡ್ತಾರೆ, ಆ ಕುಶಲತೆ ಸ್ಕಿಲ್ ಇರೋವಂಗೆ ಅದೇನು ದೊಡ್ಡ ವಿಚಾರ ಆಗಲ್ಲ. ಆದರೆ ನಾವು ಹೊಸ ಸಂಯೋಜನೆಗಳು ಮಾಡಿದ್ರೆ ಅದು ಒಂದು ಸವಾಲು ಅನಿಸುತ್ತೆ. ಆ ರೀತಿಯಲ್ಲಿ ಮಾಡುವಂಥ ಅವಕಾಶಗಳು ಎಲ್ಲ ಮಾಧ್ಯಮದಲ್ಲಿ ಸಿಕ್ಕಿರೋದ್ರಿಂದ ನನಗೆ ಬೇರೆ ಬೇರೆ ಪ್ರಾಕಾರಗಳನ್ನ ಮಾಡ್ತಾ ಬಂದು ನಾನು ವೃತ್ತಿಪರವಾಗಿ ಇದು ಈ ಶೋಗಳು ಮಾಡಿದ್ದು ಕಮ್ಮಿನೇ. ಹಾಗೆ ನೋಡೋಕೆ ಹೋದರೆ ನಾನು ರಿಟೈರ್ಡ್ ಆದಮೇಲೆ ಇವಾಗ ಶೋ ಪ್ರಾರಂಭ ಮಾಡಿದ್ದೀನಿ. ಮೊದಲು ಒನ್ ಮ್ಯಾನ್ ಶೋ ಮತ್ತು ಗ್ರೂಪ್ ಶೋ ಅದೆಲ್ಲ ಮಾಡಿದ್ದೀನಿ. ಪ್ರಾರಂಭದಲ್ಲಿ ಮಾಡಿರೋದ್ರಿಂದ ಆ ಶೋಗಳಲ್ಲಿ ನಮ್ಮ ಕೆಲಸಗಳನ್ನ, ನಮ್ಮ ವರ್ಕ್ಗಳನ್ನ, ಕ್ಯಾನ್ವಾಸ್ ಚಿತ್ರಗಳಾಗಲಿ ರೇಖಾಚಿತ್ರಗಳನ್ನಾಗಲಿ ನೋಡಿದಾಗ ಅದ್ಭುತವಾದ ರೆಸ್ಪಾನ್ಸ್ ಇದೆ. ಎಲ್ಲರೂ ತುಂಬ ಅಭಿಮಾನ ಪಡ್ತಾರೆ, ಇಷ್ಟಪಡ್ತಾರೆ, ಮತ್ತು ನನ್ನ ಕೃತಿಗಳು ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ. ಎಲ್ಲೋ ನಾನಾ ದೇಶಗಳಲ್ಲಿ ಎಲ್ಲ ಕಡೆಯೂ ಇದೆ ನನ್ನದು ಚಿತ್ರಗಳು. ಮುಖ್ಯವಾಗಿ ಸಾಂಪ್ರದಾಯಿಕವಾದಂಥ ಕಲೆನ ನಾನು ಬೇರೆ ರೀತಿಯಲ್ಲಿ ಒಂದು ಮಾಡಿದೆ. ಏನಂದರೆ ಮೈಸೂರು ಶೈಲಿಯಾಗಲಿ ತಂಜಾವೂರು ಶೈಲಿಯಾಗಲಿ ಇವು ಏನಾಗಿದೆ, ಅನಾದಿ ಕಾಲದಿಂದ ಯಾವ ಕಾಪಿ ಇದೆಯೋ ಅದನ್ನೇ ಟ್ರೇಸ್ ಮಾಡಿ ವರ್ಕ್ ಮಾಡ್ತಾರೆ. ನಾನು ಆ ರೀತಿಲಿ ಮಾಡಲಿಲ್ಲ. ಅದನ್ನೇ ಇವಾಗ ಯಾವುದೋ ಒಂದು ಕೃಷ್ಣ ಇರುತ್ತೆ, ಬೆಣ್ಣೆ ಕೃಷ್ಣ ಇರ್ತದೆ ಅಂದರೆ ಬೇರೆ ಥರದಲ್ಲಿ ಸಂಯೋಜನೆ ಮಾಡಿ ಅದನ್ನು ಒಂದು ಕಾಂಪೋಸಿಷನ್ ಹೊಸ ರೀತಿಲಿ ಮಾಡಿ ಅದನ್ನು ಕೊಟ್ಟೆ ನಾಡಿಗೆ. ಅದು ಇವಾಗ ಬೇರೆ ಬೇರೆ ಕಡೆ ಎಲ್ಲ ಕಡೆ ದೇಶದಲ್ಲಿ, ನಾನು ಅಮೇರಿಕಾದಲ್ಲಿ, ಇಂಗ್ಲೆಂಡಲ್ಲಿ ಎಲ್ಲ ಕಡೆಯೂ ಇದೆ ನನ್ನ ಚಿತ್ರಗಳು. ಹಾಗೆ ನೋಡೋಕೆ ಹೋದರೆ ಆ ಚಿತ್ರಗಳನ್ನ ಬೇರೆ ಬೇರೆಯವರು ಕೂಡ ಅದನ್ನ ಕಾಪಿ ಮಾಡಿ ಇವಾಗ ಜೀವನ ಮಾಡ್ತಾ ಇರೋದು ತುಂಬಾ ಜನ ಇದ್ದಾರೆ. ಹಾಗೆ ನೋಡೋ ನನ್ನ ಚಿತ್ರಗಳನ್ನ ರೀಕಾಪಿ ಮಾಡಿ ಮಾಡುವಂಥದ್ದು ಇದೆ.
0: ಕಲೆ ಬರೀ ನಿಮಗ್ ಮಾತ್ರ ಬದುಕನ್ನ ಕಟ್ಕೊಟ್ಟಿಲ್ಲ, ನಿಮ್ಮನ್ನ ಫಾಲೋ ಮಾಡುವಂತ ಜನರ ಬದುಕನ್ನು ಎಷ್ಟೋ ಜನರಿಗೆ ಕಟ್ಕೊಟ್ಟಿದೆ. ಆ ಒಟ್ಟಿನಲ್ಲಿ ಕಲೆಯನ್ನ ನಂಬಿದ್ರೆ ಖಂಡಿತ ಮೋಸ ಇಲ್ಲ ಅಂತ ಹೇಳ್ಬಹುದಲ್ಲ ಸರ್?
1: ಕಲೆಯನ್ನ ನಂಬಿದ್ರೆ ಮೋಸ ಇಲ್ಲ, ನಿಜ ಒಪ್ಕೊಳ್ತೀನಿ. ಆತ್ಮತೃಪ್ತಿಗೆ ಒಂದು ಮಾಡೋದು ಒಂದ್ ರೀತಿಲಿ, ಆದ್ರೆ ನಾವು ವೃತ್ತಿಪರವಾಗಿ ಅದನ್ನು ಜೀವನಕ್ಕೆ ನಾವು ಕಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂದರೆ ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ. ಒಬ್ಬ ಕಲಾವಿದ ಪಾಪ ಕ್ಯಾನ್ವಾಸ್ ಆಗಲಿ ಮಾಧ್ಯಮಗಳಲ್ಲಿ ಯಾವುದೇ ಮಾಧ್ಯಮದಲ್ಲಿ ಕೆಲಸ ಮಾಡಿದ್ರೆ ಆ ಮಾಧ್ಯಮಗಳ ರೇಟ್ ಕೂಡ ಜಾಸ್ತಿ ಇದೆ. ಅದನ್ನು ತಗೊಂಡು ಅವ್ನು ಕೆಲಸ ಮಾಡಿ ಅದನ್ನು ಶೋ ಮಾಡ್ತೀನಿ ಅಂದರೆ ಅದು ಪರ್ಚೇಸ್ ಸೇಲ್ ಆಗಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಸರ್ಕಾರದ ವತಿಯಿಂದಾಗಲಿ ಸಾಮಾಜಿಕವಾಗಿ ಜನಗಳಿಗೂ ಅಷ್ಟೇನೆ, ಈಗ AI ಎಲ್ಲ ಬಂದಿದೆ, ಅದೇ ಕಲಾವಿದ ಯಾವಾಗಲೂ ಕೈಯಲ್ಲಿ ಮಾಡಿದಂಥ ಅವನು ಎಫರ್ಟ್ ಹಾಕಿ ಮಾಡಿರುವಂಥ ಕಲೆಗಳಿಗೆ ಗೌರವ ಕೊಡಿ, ಜನಗಳು ಅವ್ರದನ್ನ ಪರ್ಚೇಸ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ನಾನು.
0: ನಿಜ, ನಿಮ್ಮಲ್ಲಿ ನಿಜವಾದ ಒಂದು ಸಾಮಾಜಿಕ ಕಳಕಳಿ ಇದೆ, ಹಾಗೆ ಕಲಾವಿದರ ಕುರಿತಾದಂತಹ ಒಂದು ಏನ್ ಹೇಳ್ಬಹುದು ಅನುಕಂಪ, ಹಾಗೆ ಅವರ ಕುರಿತಾದಂತಹ ಪ್ರೀತಿ ಕೂಡ ನಿಮ್ಮ ಮಾತಿನಲ್ಲಿ ವ್ಯಕ್ತ ಆಗ್ತಾ ಇದೆ. ಒಂದು ಹಾಡಿನ ನಂತರ ಮತ್ತೆ ಮಾತು ಮುಂದುವರಿಸೋಣ.

0: ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಕೆ ಸೋಮಶೇಖರ್ ಅವರೊಂದಿಗೆ ಮಾತುಕತೆಯನ್ನು ಮುಂದುವರೆಸ್ತಾ ಇದ್ದೀವಿ. ಈಗಾಗಲೇ ಎಷ್ಟೋ ಕಡೆ ನೀವು ವರ್ಕ್ಶಾಪ್ಸ್ನ ಕೂಡ ಕಂಡಕ್ಟ್ ಮಾಡಿದ್ದೀರಿ, ಅಂದರೆ ನೀವು ರಿಟೈರ್ ಆದಮೇಲೆ ಎಲ್ರಿಗೂ ಹೇಳ್ಕೊಡೋದಕ್ಕೂ ಕೂಡ ನಿಮಗೆ ಅವಕಾಶ ಆಗ್ತಾ ಇದೆ ಅಂತ ಅನಿಸುತ್ತೆ. ಮತ್ತು ಇವತ್ತಿನ ಕಾಲದಲ್ಲಿ ಕಲೆಯನ್ನು ನಂಬಿದವರ ಬದುಕು ಹೇಗೆ ಅಂತ ಅನಿಸುತ್ತೆ ನಿಮಗೆ, ಇವತ್ತಿನ ಯುವಜನತೆಯ ಕಥೆ ನೋಡೋದಾದರೆ?
1: ಈಗಿನ ಯುವಜನತೆ ನೋಡೋಕ್ಕೋದ್ರೆ ತುಂಬ ಕಷ್ಟ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಕಲೆನ ಆರಾಧಿಸ್ಕೊಂಡು ಕಲಾವಿದನಾಗಬೇಕು ಅಂತ ಬರುವಂಥ ಈ ಜಗತ್ತಲ್ಲಿ ಕಲಾವಿದನಾಗಿ ಬದುಕೋದು ತುಂಬ ಕಷ್ಟ. ಆದರೆ ಪರ್ಸನಲಿ ಹೇಳಬೇಕಂದ್ರೆ ನಾವು ಅದನ್ನು ಆರಾಧಿಸ್ಕೊಂಡು ಅದನ್ನು ಎಲ್ಲ ರೀತಿಯಲ್ಲಿ ನಾವು ಅದನ್ನು ಎಲ್ಲ ಮಾಧ್ಯಮಗಳಲ್ಲೂ ನಾವು ಕೆಲಸ ಮಾಡೋ ಶಕ್ತಿ ನಮ್ಮಲ್ಲಿದ್ದರೆ ಏನೋ ಬದುಕಬಹುದು, ಬೇರೆ ಥರದಲ್ಲಿ ಜೀವನ ಸಾಗಿಸ್ಬೋದು ಅಂತ ಅನಿಸುತ್ತೆ. ಆದರೆ ಜೀವನನ ತುಂಬ ರೀತಿಯಲ್ಲಿ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಜೀವನನ ಕಟ್ಕೊಬೇಕು ಅನ್ನೋದು ಇದೆಯಲ್ಲ, ಅದು ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ. ಯಾಕೆಂದರೆ ಇವಾಗ ಮಾಧ್ಯಮದಲ್ಲಿ ಏನಂದರೆ ಎಲ್ಲ ಪೇಂಟಿಂಗ್ ಮಾಡಿಕೊಂಡು ಶೋ ಮಾಡಿಕೊಂಡು ಅದನ್ನು ಪರ್ಚೇಸ್ ಮಾಡೋರಕ್ಕೆ ಇದ್ದಾರೆ ಅಂತ ಹೇಳೋದಕ್ಕೆ ಕಷ್ಟ, ಸೇಲ್ ಆಗೋದಕ್ಕೆ ಕೂಡ ಕಷ್ಟ ಆಗಿದೆ ಈಗ. ಹಾಗಾಗಿ ಮತ್ತು ಇವಾಗೆಲ್ಲ ಮಾಧ್ಯಮದಲ್ಲಿ ಎಲ್ಲ ಕಲಾವಿದರುಗಳಿಗೆ ಒಂದು ವಿಸಿಟಿಂಗ್ ಕಾರ್ಡ್ ಮಾಡಬೇಕಾದ್ರೂ ಕಲಾವಿದರ ಮೇಲೆ ಡಿಪೆಂಡ್ ಆಗ್ತಾ ಇದ್ರು ಒಂದು ಕಾಲದಲ್ಲಿ. ಈಗ ಆ ರೀತಿ ಇಲ್ಲ. ಈಗ
0: ಹೌದು,
1: ಮಾಧ್ಯಮ ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗೋಗಿದೆ, ಟೆಕ್ನಾಲಜಿ ತುಂಬ ಬೆಳೆದೋಗಿದೆ. ಹಾಗಾಗಿ ಕಷ್ಟನೇ ಅಂತ ಅನಿಸುತ್ತೆ.
0: ನಿಜ ಸರ್. ಇದೀಗ ನಿಮ್ಮ ಜೊತೆಗಿನ ಮಾತುಕತೆಯನ್ನು ಕೇಳಿ ತುಂಬ ಜನ ಸಂದೇಶ ಕಳಿಸಿದ್ದಾರೆ, ಸಂದೇಶಗಳ ಕಡೆ ಗಮನ ಹರಿಸೋಣ. ಗಂಗಾವತಿಯಿಂದ ಎಂ ಪರಶುರಾಮಪ್ರಿಯ ಅವರು ಹೇಳ್ತಾ ಇದ್ದಾರೆ, ಸೋಮಶೇಖರ್ ಅವರೊಂದಿಗಿನ ಸಂದರ್ಶನ ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ, ಅವರ ಮನದಾಳದ ಮಾತುಗಳನ್ನು ಕೇಳಿ ಅವರ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಕೆ ಸೋಮಶೇಖರ್ ಅವರ ಜೊತೆ ಮಾತುಕತೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸಂಜೀವ್ ಕುಮಾರ್ ಅವರು ಕಲಬುರಗಿಯಿಂದ ಸಂದೇಶ ಕಳಿಸಿದ್ದಾರೆ. ಮತ್ತೆ ರಾಜೇಂದ್ರ ಕುಮಾರ್ ಗುಬ್ಬಿ ಹೇಳ್ತಿದ್ದಾರೆ, ಅವರು ರಚಿಸಿರುವಂತಹ ಚಿತ್ರಗಳು ತುಂಬಾ ಅದ್ಭುತವಾದ ಕೈಚಳಕದಿಂದ ಕೂಡಿದೆ, ಅವರಿಗೆ ಶುಭವಾಗಲಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಅವರು, ಸೋಮಶೇಖರ್ ಅವರಿಗೆ ನಮಸ್ಕಾರಗಳು, ಚಿತ್ರಕಲಾವಿದರಿಗೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಅಂತ ನೇಮಕ ಯಾಕೆ ಮಾಡ್ತಾ ಇಲ್ಲ, ನಾವು ಸಣ್ಣವರಿದ್ದಾಗ ಒಬ್ರು ಚಿತ್ರ ಶಿಕ್ಷಕರು ಇದ್ದೇ ಇರ್ತಿದ್ರು, ಇವಾಗ ಯಾಕೆ ಅಂತ ಉದ್ಯೋಗಗಳು ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೆಯೇ ಈರಣ್ಣ ಬೆಂಗಾಲಿ ಅವರು ರಾಯಚೂರಿನಿಂದ ಸಂದೇಶ ಕಳಿಸಿದ್ದಾರೆ, ಅತ್ಯುತ್ತಮ ಕಲಾವಿದರ ಪರಿಚಯ ಮಾಡಿಸ್ತಾ ಇದ್ದೀರಿ, ಆಕಾಶವಾಣಿಗೆ ಧನ್ಯವಾದಗಳು. ನಿಜಕ್ಕೂ ಕಲಾವಿದರ ಬಾಳು ಸುಲಭವಾಗಿ ಇರೋದಿಲ್ಲ, ಹಿಮಾಲಯದ ಎತ್ತರಕ್ಕೆ ಕಲಾವಿದ ಬೆಳೆದಾಗ ಎಲ್ಲರೂ ಹೊಗಳ್ತಾರೆ, ಆದರೆ ಅದೇ ಕಲಾವಿದ ಪ್ರಪಾತದಿಂದ ಎಷ್ಟೆಲ್ಲ ಅಡೆತಡೆಗಳನ್ನು ದಾಟಿಕೊಂಡು ಆ ಎತ್ತರಕ್ಕೆ ಏರಿರ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಕಲಾವಿದರನ್ನ ಸದಾ ಪ್ರೋತ್ಸಾಹಿಸಬೇಕು ನಾವು ಅಂತ ಹೇಳ್ತಿದ್ದಾರೆ. ಅವರು ಕೂಡ ವ್ಯಂಗ್ಯ ಚಿತ್ರ ಕಲಾವಿದರಂತೆ.
1: ತುಂಬ ಸಂತೋಷ ಆಯಿತು ನನಗೆ. ಕಲಾವಿದರು ತುಂಬ ಜನ ಎಲ್ಲರೂ ಮಾಧ್ಯಮದಲ್ಲಿ ಫೇಸ್ಬುಕ್ಕಲ್ಲಾಗಲಿ ಇದರಲ್ಲಾಗಲಿ ತುಂಬ ಪರಿಚಯ ಇದ್ದಾರೆ, ನಾನು ಫಾಲೋ ಮಾಡ್ತಾ ಇದ್ದಾರೆ. ರಾಜ್ಯದ ತಮಿಳ್ನಾಡಿಂದ ಆಗಲಿ, ಆಂಧ್ರದಿಂದ ಆಗಲಿ, ಎಲ್ಲರೂ ಕೂಡ ಇದ್ದಾರೆ. ಎಲ್ಲರ ಅಭಿಮಾನಕ್ಕೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಆದರೆ ಅವ್ರು ಹೇಳಿದಾಗೆ ನಾನು ಹಾಗೇನೆ, ಸರ್ಕಾರ ಮತ್ತು ಅಕಾಡೆಮಿಗಳು, ಲಲಿತ ಕಲಾ ಅಕಾಡೆಮಿಗಳಾಗಲಿ, ಕನ್ನಡ ಸಂಸ್ಕೃತಿ ಇಲಾಖೆ ಆಗಲಿ, ಅದೇ ಥರದಲ್ಲಿ ಯಾವುದೇ ಕಲಾ ಮಾಧ್ಯಮದ ಇವು ಆಗಲಿ, ಈಗಿನ ಕಲಾವಿದರು ಕಷ್ಟಗಳನ್ನ ತಿಳ್ಕೊಂಡು ಅವರಿಗೆ ಬೇರೆ ರೀತಿಯಲ್ಲಿ ಅವಕಾಶಗಳನ್ನ ಕಲ್ಪಿಸ್ಬೇಕು ಅಂತ ನನ್ನ ಇಚ್ಛೆ, ನನಗನ್ಸುತ್ತೆ. ಯಾಕೆಂದರೆ ಆಮೇಲೆ ಕಲಾಶಾಲೆಗಳು ಇವಾಗ ಕಲಾಶಾಲೆಗಳಲ್ಲಿ ಹೇಳ್ಕೊಡೋ ರೀತಿ ಕೂಡ ಬದಲಾವಣೆ ಆಗಿಬಿಟ್ಟಿದೆ, ಅದು ತುಂಬ ಧೋರಣೆ ಇದೆ. ಎಲ್ಲ ಕಲಾವಿದರಿಗೂ ನಾನು ಹೇಳ್ದಂಗೆ, ನಿಮಗೆ ಯಾವುದೋ ಒಂದು ಮಾಧ್ಯಮದಲ್ಲಿ ಏನೋ ಒಂದು ಶೈಲಿನ ಕಲ್ತ್ಕೊಂಡು ಅವನು ಕಲ್ತ್ಕೊಳ್ತಾನೆ ಹೊರತು, ಎಲ್ಲ ಬಗೆಯ ಚಿತ್ರಗಳನ್ನು ಅಥವಾ ಚಿತ್ರದ ನಾನಾ ಬಗೆಯ ಇದನ್ನು ಅವನು ಅದನ್ನು ಶ್ರಮ ಪಟ್ಟು ಕಲ್ತ್ಕೊಂಡ್ರೆ ಇದೆ ಹೊರತು, ಬೇರೆ ರೀತಿಯಲ್ಲಿ ಯಾರು ಕೂಡ ನೀನು ಹಿಂಗೆ ಮಾಡಪ್ಪ ಹಾಗೆ ಮಾಡಪ್ಪ ಅಂತ ಹೇಳೋ ಕಮ್ಮಿನೇ ಈ ಕಲಾ ಮಾಧ್ಯಮದಲ್ಲಿ, ಕಲಾಶಾಲೆಗಳಲ್ಲಿ ಕಮ್ಮಿನೇ. ನಮ್ಮ ಆಸಕ್ತಿಗಳ ಮೇಲೆ ಡಿಪೆಂಡ್ ಆಗುತ್ತೆ,
0: ಅಂದರೆ ಸ್ವಪ್ರಯತ್ನದಿಂದಲೇ ಮುಂದೆ ಬರಬೇಕು.

0: ಬರಬೇಕು. ಇವಾಗ ಯಾವುದೇ ಶಿಲ್ಪ, ನಾನು ಇವಾಗ ಮರ ಕೆತ್ತನೆ ಕೂಡ ಮಾಡ್ತೀನಿ, ವ್ಯಾಕ್ಸ್ ಮಾಡ್ಲಿಂಗ್ ಕೂಡ ಮಾಡ್ತೀನಿ, ಮಣ್ಣಿನದು ಕಲೆಗಳಲ್ಲೂ ಕೆಲಸ ಮಾಡ್ತೀನಿ. ಯಾವುದೇ ಮಾಧ್ಯಮನ ನಾನು ಅರ್ಥ ಮಾಡಿಕೊಂಡ್ರೆ ಮಾಡೋಕ್ಕಾಗೋದು. ಆ ಮಾಧ್ಯಮ ಮಣ್ಣು ಅಂದರೆ ಏನು? ಇವಾಗ ಚಿಕ್ಕ ವಯಸ್ಸಿಂದನೂ ಮಣ್ಣಲ್ಲಿ ಗಣೇಶಗಳನ್ನ ಮಾಡ್ತಾ ಇದ್ದೆ. ದೊಡ್ಡ ದೊಡ್ಡ ಊರಲ್ಲಿ 15 ಅಡಿ 20 ಅಡಿ ಗಣೇಶಗಳು ಮಾಡ್ತಾ ಇದ್ದೆ ನಾನು ಓದೋ ಟೈಮಲ್ಲೇ. ಆಗ ಆ ಮಣ್ಣಿಂದು ಗುಣ ಗೊತ್ತಾದ್ರೇ ನಮಗೆ ಮಾಡೋಕ್ಕಾಗೋದು.
1: ಹೌದು, ನಿಜ.
0: ಹಾಗಾಗಿ ನಮಗೆ ಯಾವುದೇ ಮರ ಆದರೆ ಆ ಮರದ ಮಾಧ್ಯಮದ ಇದು ಏನು ಅಂತ ಗೊತ್ತಾಗಬೇಕಲ್ಲ, ಗೊತ್ತಾದಾಗೆ ಮಾಡೋಕ್ಕಾಗೋದು. ಹಾಗಾಗಿ ಈ ಕಲಾಶಾಲೆಗಳಲ್ಲೂ ಕೂಡ ಈ ಕಲಿಸೋ ರೀತಿ ಇದೆಯಲ್ಲ, ಅದು ಕೂಡ ಸ್ವಲ್ಪ ಬದಲಾವಣೆ ಆಗಬೇಕು ಅಂತ ಅನಿಸುತ್ತೆ. ಈಗ ಮೂರ್ತ ರಿಯಲಿಸ್ಟಿಕ್ ಕಲೆಗಳಿಗೂ ಅಮೂರ್ತ ಚಿತ್ರಗಳು ಏನು ಅಂತ, ಅಬ್ಸ್ಟ್ರಾಕ್ಟ್ ಕಲೆ ಅಥವಾ ಮಾಡರ್ನ್ ಆರ್ಟ್ ಅಂತ ಏನು ಹೇಳ್ತಾರಲ್ಲ, ಇವಾಗ ಎಷ್ಟೋ ಕಲಾ ಮಾಧ್ಯಮಗಳಲ್ಲಿ ಪಾಪ ಕಲಿಯೋಕೇನೋ ಬಂದಿರ್ತಾರೆ ಅವರಿಗೆ. ಈಗ ಅಕ್ಷರ ಅಭ್ಯಾಸ, ನಾವು ಆ ಅಕ್ಷರದಿಂದ ಅಭ್ಯಾಸ ಆಗಿ ಆಮೇಲೆ ಏನೋ ಬರವಣಿಗೆ ಅದನ್ನು ಕೂಡಿಸ್ಕೊಂಡು ಓದುವಂಥದ್ದು ಕಲಿಬೇಕು. ಹಾಗೆಯೇ ಕಲಿಸ್ಬೇಕು ಕಲೆಯೂ ಕೂಡ. ನೀನು ಪ್ರಥಮದಲ್ಲಿ ಏನೇನು ಕಲಿಯಬೇಕು ಅದನ್ನೆಲ್ಲ ಅಭ್ಯಾಸ ಮಾಡು, ಆಮೇಲೆ ಒಂದು ಪೇಂಟಿಂಗ್ ಮಾಡು, ಆಮೇಲೆ ನೀನು ಮಾಡರ್ನ್ ಮಾಡ್ತೀಯೋ ಅಥವಾ ರಿಯಲಿಸ್ಟಿಕ್ ಮಾಡ್ತೀಯೋ ಅದು ಆಮೇಲೆ ಬಿಟ್ಟಿದ್ದ ಕೆಲಸ. ಆದರೆ ಕಲಿಸೋ ರೀತಿ ಇದೆಯಲ್ಲ ಅದೇ ಸರಿಯಾಗಿಲ್ಲ ಅಂತ ಅನಿಸುತ್ತೆ ಒಂದೊಂದು ಕಲಾಶಾಲೆಯಲ್ಲಿ. ಕಲಾಶಾಲೆಗಳಲ್ಲಿ ತುಂಬ ಮಿಸ್ಗೈಡ್ ಆಗುವಂಥ ಅವಕಾಶಗಳು ಜಾಸ್ತಿ ಇದೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಕಲೆಗಳು ವಿದ್ಯಾರ್ಥಿಗಳಿಗೆ ಬಂದರೆ ಆ ಮಾಧ್ಯಮನ ಅವರು ಚೂಸ್ ಮಾಡಿಕೊಂಡಿದ್ರೆ ಅದರಲ್ಲಿ ಜೀವನ ಕಟ್ಕೊತೀನಿ ಅಂತ ಹೇಳಿದ್ರೆ ಅದಕ್ಕೆ ಏನು ಬೇಕೋ ಪೂರಕವಾಗಿ ಅದನ್ನು ಕಲಿಸಿದ್ರೆ ಒಳ್ಳೆಯದು ಅಂತ ಪ್ರಾರಂಭದಲ್ಲಿ.
1: ಹೌದು, ನಿಮ್ಮ ಕಳಕಳಿ ಅರ್ಥ ಆಗುತ್ತೆ ಸರ್. ಮತ್ತೊಬ್ಬರು ಮೆಸೇಜ್ ಮಾಡಿದ್ದಾರೆ, ಚಿತ್ರ ಸೋಮಶೇಖರ್ ಅವರು. ಅವ್ರು ಹೇಳ್ತಾ ಇದ್ದಾರೆ ಬಹಳ ದೊಡ್ಡ ವ್ಯಕ್ತಿ ಸೋಮಶೇಖರ್ ಅವರು, ಅವರ ಮಾತಾಡುವಂಥ ಧ್ವನಿ ಕೇಳಿದ್ರೆ ಗೊತ್ತಾಗುತ್ತೆ ಹೃದಯದಿಂದಲೇ ಅವರು ಮಾತಾಡ್ತಿದ್ದಾರೆ ಅಂತ. ಅವರಿಗೆ ಭಗವಂತ ಇನ್ನೂ ಹೆಚ್ಚು ಹೆಚ್ಚು ಕಲೆ ರಚನೆ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ತುಂಬ ಪ್ರೀತಿಯಿಂದ ಹಾರೈಸಿದ್ದಾರೆ ನಿಮಗೆ. ಥ್ಯಾಂಕ್ ಯು ಸರ್, ಇಷ್ಟು ಹೊತ್ತು ನಮ್ಮ ಜೊತೆಯಾಗಿ ಇದ್ದೀರಿ. ನಿಮ್ಮ ಈ ವೃತ್ತಿ ಬದುಕಿನ ಯಾನವನ್ನ ಮತ್ತೆ ಪ್ರವೃತ್ತಿಯ ಜೊತೆಗಿನ ನಂಟನ್ನ ತುಂಬ ಸೊಗಸಾಗಿ ಬಿಚ್ಚಿಟ್ಟಿದ್ದೀರಿ. ಚಿತ್ರಕಲೆಯ ಕುರಿತು ಯಾರೇ ಕೇಳಿದ್ರು ಕೂಡ ಆಸಕ್ತಿ ಮೂಡೋ ಹಾಗೆ ಇತ್ತು ಈ ಒಂದು ಮಾತುಕತೆ. ಧನ್ಯವಾದಗಳು ತಮಗೆ.
0: ಧನ್ಯವಾದಗಳು.
1: ಥ್ಯಾಂಕ್ ಯು ಸ್ನೇಹಿತರೆ. ಇದುವರೆಗೂ ಕೆ ಸೋಮಶೇಖರ್, ಚಿತ್ರ ಸೋಮ ಅವರ ಜೊತೆಗಿನ ಮಾತುಕತೆಯನ್ನ ಕೇಳಿಸ್ಕೊಂಡ್ರಿ ಆಕಾಶವಾಣಿ FM ರಾಯಂಬೋದಲ್ಲಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.

ಶುಭ ಸಂಜೆ ಎಲ್ಲ ರೈನ್ಬೋ ಕೇಳುಗರಿಗೂ ಕೂಡ. ಸಮಯ ಆಗಿದೆ 5:25. ಈ ಸಮಯ ಗೊತ್ತೇ ಇದೆಯಲ್ಲ, ಈ ಸಮಯ

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಹೌದು, ಮ್ಯೂಸಿಕಲಿ ಎಂದೆಂದಿಗೂ ಯೋರ್ಸ್. ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಸಮಯ ಆಗಿದೆ 5:01. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಎಲ್ಲರೂ ನಾನ್ ಸ್ಟಾಪ್ ಆಗಿ ಮನೆ ಕಡೆ ಓಡ್ತಾ ಇರ್ತೀರಿ. ಟ್ರಾಫಿಕ್ ಕೂಡ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಎಲ್ಲೆಲ್ಲಿ ಏನೇನಪ್ಪ ಟ್ರಾಫಿಕ್, ನೀವು ಕೂಡ ಸಂದೇಶವನ್ನ ಕಳಿಸಬಹುದು, ಮಾಹಿತಿಯನ್ನ ನೀಡಬಹುದು ವಾಟ್ಸ್ಆಪ್ ಮುಖಾಂತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901010. ಈ ಹೊತ್ತಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ತೇಜ. ಹಾಗೆ ಒಂದಷ್ಟು ಮಾಹಿತಿ ಇರುತ್ತೆ, ಯಾವ ವಿಚಾರದ ಬಗ್ಗೆ ಅಂತ ಕೇಳ್ತೀರಾ. ಈ ಹಾಡನ್ನ ನಂತರ ನಾವು ವಾಪಸ್ ಆಗಿ ಮಾತಾಡೋಣ ಯಾವ ವಿಚಾರ ಅಂತ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ, ಬಲ್ಬಲ್ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ವಿಹಾರಿ ಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ.

0: ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮ್ಯೂರು, ಮ್ಯೂಸಿಕಲಿ ಎಂದೆಂದಿಗೂ ಯೋರ್ಸ್. ಸೊ ಈ ಸಂಜೆ ಬಂದಾಕ್ಷಣ ಹೀಗನ್ಸುತ್ತಲ್ಲ,
1: ಸಂಜೆ ಸೂರ್ಯನೇ ನನದೊಂದು ಬೇಡಿಕೆ, ಬೇಗ ಮುಳುಗೆ ಬೇಗ ಎದ್ದು ಬಾ.
0: ಸೂರ್ಯ ಮುಳುಗ್ತಾ ಇರ್ಲಿ, ಸೂರ್ಯ ಎದ್ದೇಳ್ತಾ ಇರ್ಲಿ, ಒಂದೇ ಒಂದು ಥಾಟ್ ತಲೆಲಿ ಉಳಿಯೋದು, ತಲೆ ಬರೋದು ಯಾವಾಗ್ಲೂ ಅಂತಂದ್ರೆ ಮುಳುಗೋ ಸೂರ್ಯ ಬರ್ತಿದ್ದಂಗೆ ಏನಪ್ಪ ಅಡುಗೆ ಮಾಡೋದು ಅಂತ, ಇನ್ನೇನು ಹುಟ್ಟೋ ಸೂರ್ಯ ಬರ್ತಿದ್ದಂಗೆನೆ ಏನಪ್ಪ ತಿಂಡಿ ಮಾಡೋದು ಅಂತ, ಎರಡೂ ಪ್ರಶ್ನೆಗೂ ಕೂಡ ಪ್ರತಿದಿನ ಅದು ಪ್ರಶ್ನೆನೇ, ಪ್ರತಿದಿನನೂ ಹೊಸ ಹೊಸ ಉತ್ತರನೇ. ಏನು ಹೇಳ್ತೀರಿ? ಎಸ್, ಎಷ್ಟೆಲ್ಲ ರೆಸಿಪೀಸ್ ಹುಡುಕಿದ್ರು ಕೂಡ ಮಾಡಿದ್ದನ್ನೇ ಮಾಡ್ತಾ ಇರ್ತೀವಿ. ಆದ್ರೂ ಒಂದೊಂದು ಸರ್ತಿಗೂ ಕೂಡ ಒಂದೊಂದು ಥರ ಟೇಸ್ಟು ವೇರಿಯೇಷನ್ ಆಗುತ್ತೆ. ಸೊ ಈ ಸಮಯ ಬಂತು ಅಂತಂದರೆ ಟೀ ಇರಬೇಕು, ಟೀ ಜೊತೆಗೆ ಏನಾದರೂ ಕರುಮ್ ಕರುಮ್ ಅಂತ ಇರಬೇಕು ಅಂತ ಅನ್ಸುತ್ತೆ. ಸೊ ಆ ಒಂದು ಕರುಮ್ ಕುರುಮ್ ಅನ್ನೋದು ಸ್ವಲ್ಪ ಸ್ಪೆಷಲ್ ಆಗಿ ಹಾಗೆ ಹೆಲ್ದಿ ಆಗಿದ್ರೆ ಎಷ್ಟು ಚಂದ ಅಲ್ವಾ? ಹೌದು, ಅಂಥ ಒಂದು ಹೆಲ್ದಿ ರೆಸಿಪಿಯನ್ನು ಕೂಡ ಮಾತಾಡೋಣ. ಆದರೆ ಇದು ಸ್ವಲ್ಪ ಏನು ತುಂಬಾ ಈಸಿ ಅಂತ ಹೇಳಬೇಕು, ಟೇಕ್ ಇಟ್ ಈಸಿ ಅನ್ನೋ ಹಾಗೆ ಸಿಕ್ಕಾಪಟ್ಟೆ ಈಸಿನೇ ಇದು. ಸೊ ಯಾವ ಒಂದು ರೆಸಿಪಿನಪ್ಪ, ಎಲ್ರಿಗೂ ಗೊತ್ತೇ ಇರುತ್ತೆ, ಲೋಟಸ್ ಸೀಡ್ಸ್ ಅಥವಾ ಮಖಾನ ಅನ್ನೋದು ಸಿಕ್ಕಾಪಟ್ಟೆ ಒಳ್ಳೇದು ಅಂತ. ಸೊ ಒಂದಷ್ಟು ಪ್ಯಾಕೆಟ್ ತಂದ್ಬಿಟ್ಟು ಅದನ್ನು ಮಿಕ್ಸಿ ಮಾಡಿದ್ರೂ ಇಷ್ಟೇಷ್ಟು ಪುಡಿ ಆಗುತ್ತೆ. ಪುಡಿ ಮಾಡೋದೆಲ್ಲ ಬೇಡ, ಈ ಒಂದು ಮಖಾನನ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸ್ಪೈಸಸ್, ತುಂಬ ತುಂಬ ಹೆವಿ ಅಲ್ಲ, ಸ್ವಲ್ಪ ಪೆಪ್ಪರ್ ಪೌಡರ್ ಅಥವಾ ಚಿಲ್ಲಿ ಪೌಡರನ್ನು ಹಾಕಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಟೀ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಾಲ್ಟ್ ಹಾಕೋದನ್ನು ಮರಿಬೇಡಿ, ಇದನ್ನು ಹೇಳೋದನ್ನು ಬರ್ತಿದ್ದೆ. ಸೊ ನೀವು ಕೂಡ ಸಾಲ್ಟನ್ನು ಹಾಕಿ ಇದನ್ನು ಬಳಸ್ಬೋದು, ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ. ಏನಪ್ಪ ಚಟ್ ಅಂತ ಸ್ನ್ಯಾಕ್ಸ್ ಮಾಡಬೇಕು ಅಂತಂದರೆ ಈ ಒಂದು ಸ್ನ್ಯಾಕ್ ರೆಸಿಪಿನ ನೀವು ಟ್ರೈ ಮಾಡಿ. ನಾನ್ ಸ್ಟಾಪ್ ಸಂಜೆನಲ್ಲಿ ಮಧ್ಯಾಹ್ನ ಥರ ಬಿಸಿಲಪ್ಪ, ಏನಪ್ಪ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಈ ಬಿಸಿಲೂ ಹೋಗುತ್ತೆ, ಮಳೆನೂ ಬರುತ್ತೆ, ಮಳೆನೂ ಹೋಗುತ್ತೆ, ಹಾಗೆ ಕಾಲಚಕ್ರ ಉರುಳ್ತಾನೇ ಇರತ್ತೆ ಅನ್ನೋರು ಈ ಒಂದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶುಭ ಸಂಜೆ ಶ್ರೀ ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭ ಸಂಜೆ. ಹಾಗೆ ಇನ್ನು ಟ್ರಾಫಿಕ್ ಅಪ್ಡೇಟ್ಸ್ ಕೂಡ ಬರ್ತಾ ಇದೆ, ನೋಡೋಣ ಎಲ್ಲೆಲ್ಲಿ ಏನೇನೆಲ್ಲ ಟ್ರಾಫಿಕ್ಕು, ಏನೇನು ಕತೆ ಇದೆ ಅಂತ. ನೀವು ಕೂಡ ಹಾಗೆ ಲೈಟ್ ಚಟ್ಪಟ್ ಸ್ನ್ಯಾಕ್ಸ್ ರೆಸಿಪಿ ಏನಾದರೂ ಗೊತ್ತಿದ್ರೆ ನೀವು ಕೂಡ ಶೇರ್ ಮಾಡಬಹುದು. ಈಗಿದೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ 7 o'clock ಚಿತ್ರದ ಗೀತೆ. ಹೌದು, ಸಂಜೆ ಸೂರ್ಯನಿಗೆ ಸೂರ್ಯನಿಗೆ ಟಾಟಾ ಬಾಯ್ ಬಾಯ್ ಹೇಳುವಂಥ ಸಮಯ ಕೂಡ ಆಗ್ತಾ ಇದೆ. ಹೀಗಿದೆ ನಿಮ್ಮೆಲ್ಲರಿಗೋಸ್ಕರ ನಾನ್ ಸ್ಟಾಪ್ ಸಂಜೆ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ನಾನ್ ಸ್ಟಾಪ್ ಗೀತೆಗಳು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಹಾಗೆ ಮೆಸೇಜ್ಗಳ ಸರಮಾಲೆ ಕೂಡ ಬರ್ತಾ ಇದೆ. ನನ್ನ ಮಗಳ ಫೇವ್ರೆಟ್ ಮಖಾನ ನೀವು ಹೇಳಿದ ಹಾಗೇನೆ ನಾವು ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಸೊ ಬಹುಶಃ ಎಲ್ಲ ಮಾಡೋದನ್ನೇ ಹೇಳಿದೆ ಅಂತ ಅನ್ಸುತ್ತೆ. ಬಟ್ ತುಂಬ ಒಳ್ಳೆಯದು, ಹಾಗೆ ತುಂಬ ಏನು ಆರೋಗ್ಯಕ್ಕೂ ಕೂಡ ಭಾಳನೇ ಒಳ್ಳೆಯದಾಗಿರುತ್ತೆ. ಸೊ ಇದನ್ನು ಆದಷ್ಟು ಟ್ರೈ ಮಾಡಿ ಅಂತ ಹೇಳ್ತಾ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಶ್ರೀನಾಥ್ ಅವರು ಕೆ ಪಿ ಅಗ್ರಹಾರ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಇದೇ ಥರದಾದಂತಹ ಬ್ಯೂಟಿಫುಲ್ ರೆಸಿಪಿ ಅಂದರೆ ಒಂದೇ ಒಂದು ಇಂಗ್ರೀಡಿಯೆಂಟ್ ಬೇಕಾಗಿರೋದು, ಇನ್ನೇನು ಜಾಸ್ತಿ ಬೇಕಾಗಿರೋದಿಲ್ಲ. ಏನಂದರೆ ಈ ಮೆಲನ್ ಸೀಡ್ಸ್ ಅಂತ ಸಿಗುತ್ತೆ, ಅಂದರೆ ಕರ್ಬೂಜದ ಒಂದು ಬೀಜಗಳೇನೇ ಇರುತ್ತೆ, ಅವಾಗೆಲ್ಲನೂ ಕೂಡ ನಾವು ಮನೆಯಲ್ಲಿ ಕರ್ಬೂಜದ ಹಣ್ಣು ತಂದರೆ ಅದ್ರ ಬೀಜ ಎಲ್ಲ ಬಿಡಿಸ್ಬಿಟ್ಟು ಹಾಗೆ ಬಿಸಿಲಲ್ಲೂ ಕೂಡ ಒಣಗಿಸಿ ಅದ್ರ ಮೇಲೆ ಒಂದು ಸಿಪ್ಪೆ ಇರ್ತಿತ್ತು, ಸಿಪ್ಪೆನ ಬಿಡಿಸ್ಬಿಟ್ಟು ಆ ಒಂದು ಬೀಜನ ನಾವು ತಿಂತಾ ಇದ್ವಿ, ಕನ್ಸ್ಯೂಮ್ ಮಾಡ್ತೀವಿ. ಬಹಳಷ್ಟು ಚೆನ್ನಾಗಿರ್ತಿತ್ತು. ಇನ್ಫ್ಯಾಕ್ಟ್ ಕಡಲೆ ಬೀಜದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ, ಬಹಳ ಒಳ್ಳೆಯದು ಕೂಡ ಆರೋಗ್ಯಕ್ಕೆ ಅಂತ ಹೇಳ್ತಾ ಇರ್ತೀವಿ. ಸೊ ಇದು ಇವಾಗ ಅಂಗಡಿನಲ್ಲಿ ಯಥೇಚ್ಛವಾಗಿಯೇ ಸಿಗುತ್ತೆ. ಸೊ ನೀವು ಅದನ್ನು ಪ್ರೋಸೆಸ್ ಮಾಡೋದಾಗಿರ್ಬೋದು ಅಥವಾ ಅಂಗಡಿಯಿಂದ ತರೋದಾಗಿರ್ಬೋದು, ಏನಂತಂದ್ರೂ ಕೂಡ ಒಂದು ಉರುಳು ಇಡಿ ಅಂತ ಹೇಳ್ತಾರೆ, ಅಂದರೆ ಒಂದು ಸಣ್ಣ ಕ್ವಾಂಟಿಟಿಯಷ್ಟು ಆ ಒಂದು ಮೆಲನ್ ಸೀಡ್ಸನ್ನು ಸ್ವಲ್ಪ ಫ್ರೈ ಮಾಡಿ ಹಾಗೆ ಬೆಚ್ಚಗಿರುವಾಗಲೇ, ಸೊ ಇದಕ್ಕೆ ಉಪ್ಪು ಸಕ್ಕರೆ ಯಾವುದೂ ಬೇಕಾಗಿರೋದಿಲ್ಲ, ಹಾಗೆ ತಿಂದರೆ ಬಹಳನೇ ಒಳ್ಳೆಯದು, ಬಹಳನೇ ಚೆನ್ನಾಗಿರತ್ತೆ ಕೂಡ. ಸೊ ಮನೆಗೆ ಹೋಗಿದ ತಕ್ಷಣ ಏನಪ್ಪ ಮಾಡೋದು ಅಂತ ಹೇಳೋದಾದರೆ ಯಾವುದಾದ್ರೂ ಪ್ಯಾಕೆಟ್ ತಿಂಡಿ ತಿನ್ನೋ ಬದಲು ಈ ಒಂದು

ಒಂದು ಆಹಾರನ ನೀವು ತಯಾರು ಮಾಡ್ಕೊಳ್ಬಹುದು. ಏನ್ ಹೇಳ್ತೀರಿ? ಮೇಜರ್ ಆಗಿ ಮೆಲನ್ ಸೀಡ್ಸ್ ಕನ್ಸ್ಯೂಮ್ ಮಾಡೋದ್ರಿಂದ ಸ್ಕಿನ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗುತ್ತಂತೆ, ಸೊ ಡ್ರೈ ಆಗುತ್ತೆ ಅನ್ನೋದಾದರೆ ಈ ಸೀಡ್ಸನ್ನ ಯಾವಾಗಲೂ ಕೂಡ ನೀವು ಈ ರೀತಿ ಕನ್ಸ್ಯೂಮ್ ಮಾಡಬಹುದು. ಸೊ ಇದನ್ನು ಏನಾದರೂ ಬೇಕಿಂಗಲ್ಲಿ ಮಾಡ್ತೀರಿ ಅಥವಾ ಯಾವುದಾದ್ರೂ ಮನೆಯಲ್ಲಿ ಬೇಕಿಂಗ್ ಮಾಡ್ತೀರಿ, ಸಣ್ಣ ಪುಟ್ಟ ಕೇಕ್ಸನ್ನು ಮಾಡ್ತೀರಿ ಅಂತಾದರೆ ಟಾಪಿಂಗ್ಸ್ಗೂ ಕೂಡ ಉಪಯೋಗಿಸ್ಕೊಳ್ಬಹುದು, ಅಥವಾ ಮಿಲ್ಕ್ ಶೇಕ್ ಮಾಡೋದಾದ್ರೂ ಕೂಡ ಮೇಲೆ ಟಾಪಿಂಗ್ಸ್ಗೂ ಉಪಯೋಗಿಸ್ಕೊಳ್ಬಹುದು. ಅಷ್ಟೊಂದೆಲ್ಲ ಟೈಮ್ ಇಲ್ಲ ಅಂತಂದರೆ ಸೊ ಸೂಪರಾಗಿ ಫ್ರೈ ಮಾಡಿಕೊಂಡು ಕೂಡ ತಿನ್ನಬಹುದು. ಅಪ್ ನೆಕ್ಸ್ಟ್ ಮತ್ತೊಂದು ಸೊಗಸಾಗಿರುವಂಥ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಮ್ಯಾಕ್ಸಿಮಮ್ ಅಂತ ಮೂಡಿ ಬರ್ತಾ ಇದೆ, ಚೇತನ್ ಗಂಧರ್ವ ಅವರ ಧ್ವನಿಯಲ್ಲಿ, ಹಾಗೆ ಎಂ ಸಿ ಬಿಜು ಅವರು ಕೂಡ ಧ್ವನಿಗೂಡಿಸಿದ್ದಾರೆ, ಅನೂಪ್ ಭಂಡಾರಿ ಅವರ ಸಾಹಿತ್ಯ, ಹಾಗೆ ಎಂ ಸಿ ಬಿಜು ಅವರ ಸಾಹಿತ್ಯ ಇರುವಂಥದ್ದು, ಅಜನೀಶ್ ಪಿ ಲೋಕನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮ್ಯಾಕ್ಸ್ ಚಿತ್ರದ ಈ ಮ್ಯಾಕ್ಸಿಮಮ್ ಗೀತೆ ನಿಮ್ಮೆಲ್ಲರಿಗೋಸ್ಕರ ನಾನ್ ಸ್ಟಾಪ್ ಸಂಜೆಯಲ್ಲಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
2: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, July 29 BLO ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ECI ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
5: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆ ದರಿದೆ.
6: ಸವಿ ಸವಿ ನೆನಪು,
7: ಸವಿ ಸವಿ ನೆನಪು,
6: ಸವಿ ಸವಿ ನೆನಪು,
7: ಸವಿ ಸವಿ ನೆನಪು.
8: ನಿಮ್ಮ ಮನರಿಂಗಿತ ಕಾಮನಬಿಲ್ಲಿಗೂ ಗೊತ್ತಿದೆ.
9: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
8: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
9: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
8: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
5: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದೀವಿ. ಟ್ರಾಫಿಕ್ನ ಆಚೆ ನೀವು ಕೂಡ ಸಾಕ್ತಾ ಇದ್ದೀರಾ, ಯಾರಪ್ಪ ಕಾರು ಓಡಿಸ್ತಾರೆ ಅನ್ನೋ ಮಟ್ಟಕ್ಕೂ ಹೋಗುತ್ತೆ. ಪರವಾಗಿಲ್ಲ, ಇನ್ನೊಂದು 3 ದಿನ ಇದೆ ಅಷ್ಟೇ ವೀಕೆಂಡ್ಗೆ. 3 ದಿನ ತಳ್ಳಿಬಿಟ್ರೆ ಸಾಕು. ಯಾವಾಗಲೂ ಕೂಡ ಬುಧವಾರ ಒಂಥರ ಲಾಂಗೆಸ್ಟ್ ಡೇ ಅಂತ ಅನಿಸುತ್ತೆ. ನಿಮ್ಮ ಅಭಿಪ್ರಾಯ ಏನು?

ಆಲ್ಮೋಸ್ಟ್ ಒಂದು ವಾರದ ಮಧ್ಯದಲ್ಲಿ ಬರೋದ್ರಿಂದ ಸ್ವಲ್ಪ ಲಾಂಗೆಸ್ಟ್ ಡೇ ಅಂತ ಅನಿಸ್ಬಿಡುತ್ತೆ. ಇನ್ನು ಸೋಮವಾರ ಅಂತೂ ಬಿಸಿ ಕಳೆಯೋದ್ರಲ್ಲೇ ಆಗೋಗ್ಬಿಡುತ್ತೆ, ಭಾನುವಾರದ ಬಿಸಿ ಕಳೆಯೋದ್ರಲ್ಲೇ ಆಗೋಗ್ಬಿಡುತ್ತೆ. ಮಂಗಳವಾರ ಹೇಗೋ ನಡೆಯುತ್ತೆ, ಬುಧವಾರ ಸ್ವಲ್ಪ ಎಲಾಂಗೇಟೆಡ್ ಅನಿಸುತ್ತೆ. ಪರವಾಗಿಲ್ಲ, ಸೊ ಈ ಸುಸ್ತು ಎಲ್ಲನೂ ಕೂಡ ಆಚೆಗಿಟ್ಟು ನಾವು ಹಾಡು ಕೇಳ್ತಾ ಎಂಜಾಯ್ ಮಾಡ್ತಾ ಮನೆ ದಾರಿ ತಲುಪೋಣ ಎಲ್ಲರೂ ಕೂಡ ಅಂತ ಹೇಳ್ತಾ ಮುಂದೆ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗೋಸ್ಕರ ರೆಡಿಯಾಗಿದೆ. ಹಾಗೆ ಏನಪ್ಪ ರೆಸಿಪಿ ಅಂತ ಹೇಳಿದ್ರೆ ಸಾಕು, ಒಂದ ಎರಡ ಎಷ್ಟೆಷ್ಟು ಥರ ಬರ್ತಾ ಇದೆ. ಸೊ ಬಹಳಷ್ಟು ಜನ ಮಖಾನ ನಾವು ಇಷ್ಟಪಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅಷ್ಟೇ ಅಲ್ಲದೆ ಮೆಲನ್ ಸೀಡ್ಸ್ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಮೆಲನ್ ಸೀಡ್ಸ್ನ ಕೆಲವು ಮಿಕ್ಸ್ಚರಲ್ಲಿನೂ ಕೂಡ ಹಾಕ್ತಾರೆ, ಅದು ಹಾಗೂ ಕೂಡ ತಿನ್ಬಹುದು, ಅಥವಾ ಆದಷ್ಟು ಅದನ್ನು ಅದೇ ರೀತಿಯಲ್ಲೇ ಅದ ಒರಿಜಿನಲ್ ರೀತಿಯಲ್ಲೇ ತಿಂದರೆ ನಮಗೂ ಆರೋಗ್ಯಕ್ಕೆ ಒಳ್ಳೆಯದು ಅಲ್ವಾ. ಹಾಗೆ ನನ್ನ ಆಲ್ ಟೈಮ್ ಫೇವ್ರೇಟ್ ಅಂದರೆ ಮಿಕ್ಸ್ಚರ್ಗೆ ಸ್ವಲ್ಪ ಈರುಳ್ಳಿ ಕತ್ತರಿಸುವಂಥದ್ದು, ಹಾಗೆ ಕತ್ತರಿಸಿ ಹಾಗೆ ಒಂಚೂರು ನಿಂಬೆ ರಸ ಹಾಕಿದ್ರೆ ಸಖತ್ತಾಗಿರುತ್ತೆ ಅಂತ ನವ್ಯ ಕಿರಣ್ ರೆಡ್ಡಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ತೀರ್ಥೇಶ್ ಚನ್ನಪಟ್ಟದಿಂದ ಸಂದೇಶವನ್ನು ಕಳಿಸಿ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಸೌತೆಕಾಯನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಅದಕ್ಕೆ ಒಂಚೂರು ಮೆಣಸಿನ ಪುಡಿಯನ್ನು ಮಿಕ್ಸಿ ಮಾಡಿ ಹಾಗೆ ಉಪ್ಪನ್ನು ಹಾಕಿದ್ರೆ ಸಖತ್ತಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಇದು ಯಾವಾಗಲೂ ಕೂಡ ನಮ್ಮ ಸ್ಕೂಲ್ ಡೇಸ್ ನೆನಪಾಗುತ್ತೆ ಈ ಒಂದು ತಿಂಡಿ ಅಂತ ಹೇಳಬೇಕು. ಸೊ ಸೌತೆಕಾಯಿ ಹಾಗೆ ತಿಂದರೆ ಇನ್ನೂ ಒಳ್ಳೆಯದು, ಬರೀ ಉಪ್ಪು ಹಾಕೋದ್ರಿಂದ ಓಕೆ ನಡೆಯುತ್ತೆ, ಸ್ವಲ್ಪ ಖಾರ ಆದಷ್ಟು ಕಮ್ಮಿ ಮಾಡಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ. ಹಾಗೆ ಮತ್ತೊಂದು ರೆಸಿಪಿ ಹೇಳಬೇಕು ಸ್ನೇಹಿತರೆ, ಪ್ರೋಟೀನಲ್ಲಿ ತುಂಬ ರಿಚ್ ಅಂತಂದರೆ ಪನ್ನೀರ್. ಪನ್ನೀರ್ ಸಿಕ್ಕಾಪಟ್ಟೆ ರಿಚ್ ಆಗಿರುತ್ತೆ ಪ್ರೋಟೀನಲ್ಲಿ. ಸೊ ಇದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಹಾಗೆ ತವ ಮೇಲೆ ಒಂದು ಸಣ್ಣ ಸ್ಪೂನಷ್ಟು ತುಪ್ಪನ ಹಾಕಿ ಹಾಗೆ ಪನ್ನೀರನ್ನು ಸ್ವಲ್ಪ ಸಾಫ್ಟ್ ಮಾಡಬೇಕು ಅಷ್ಟೇ, ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು. ಹಾಗೆ ಲೋ ಫ್ಲೇಮ್ನಲ್ಲೇ ಒಂಚೂರು ಬಿಸಿ ಮಾಡಿಬಿಟ್ಟು ಉಪ್ಪು ಒಂಚೂರು ಅಚ್ಚಕಾರದ ಪುಡಿ ಇಷ್ಟು ಹಾಕಿದ್ರೆ ಸಾಕು, ತುಂಬಾ ರುಚಿ ರುಚಿಯಾಗಿರುತ್ತೆ. ಹಾಗೆ ಇದನ್ನು ಆದಷ್ಟು ಬೇಗ ಮುಚ್ಚಿಟ್ಬಿಡಬೇಕು, ಸ್ವಲ್ಪ ಹಾಗೆ ಬಿಟ್ಟರೆ ಡ್ರೈ ಆಗಿಬಿಡತ್ತೆ, ಹಾಗೆ ಜಾಸ್ತಿನೂ ಕೂಡ ರೋಸ್ಟ್ ಮಾಡಬಾರ್ದು, ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ತಿನ್ನಿ. ಸೊ ಇದು ಕೂಡ ಟೀ ಟೈಮ್ ಸ್ನ್ಯಾಕ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮುಂದೆ ನೀವೆಲ್ಲರಿಗೋಸ್ಕರ ಮತ್ತೊಂದು ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಸಿಂಧುಜಾ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಅನಿರುದ್ಧ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ವರದರಾಜ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯ ಹಾಗೆ ಅನಿರುದ್ಧ ರವಿಚಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಜಯಲರ್ ಚಿತ್ರದ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನ್ ಸ್ಟಾಪ್ ಸಂಜೆಯಲ್ಲಿ ನಮ್ಮ ನಾನ್ ಸ್ಟಾಪ್ ಮಾತು ಕೂಡ ಸಾಕ್ತಾ ಇದೆ. ಹಾಗೆ ತಿಂಡಿ ಅಂತ ಹೇಳಿದ್ರೆ ಸಾಕು, ಆಹಾ ಇದೇ ಸ್ವರ್ಗ ಅಂತ ಅನ್ಸ್ಬಿಡುತ್ತೆ. ಯಾವ್ದು ಇಷ್ಟಪಡ್ತೀವೋ ಆ ತಿಂಡಿ ಎದುರಿಗಿದ್ಬಿಟ್ರಂತೂ ನಿಜವಾಗ್ಲೂ ಅದೇ ಸ್ವರ್ಗ. ಹಾಗೆ ಅಷ್ಟೇ ಅಲ್ಲದೆ ಅದನ್ನು ಮನಸ್ಪೂರ್ವಕವಾಗಿ ಮತ್ತು ಯಾವುದೇ ಗಿಲ್ಟ್ ಫೀಲ್ ಇಲ್ಲದೆ ತಿನ್ನೋದಿದೆಯಲ್ಲ, ಅದರಷ್ಟು ಸೂಪರ್ ಆಗಿರೋವಂಥದ್ದು ಇನ್ನೊಂದು ಇಲ್ಲ ಅನ್ಸುತ್ತೆ. ಏನು ಹೇಳ್ತೀರಿ? ಎಸ್, ನಾನ್ ಸ್ಟಾಪ್ ಸಂಜೆಯಲ್ಲಿ ಸಾಕ್ತಾ ಇದ್ದೀವಿ. ಮುಂದೆ ನಿಮ್ಮೆಲ್ಲರಿಗೋಸ್ಕರ ಮತ್ತೊಂದು ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ನಿಹಾಲ್ ಟೌರೋ ಅವರ ಧ್ವನಿಯಲ್ಲಿ ಗಾಳಿಪಟ 2 ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಅರ್ಜುನ್ ಜಾನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಬ್ಯೂಟಿಫುಲ್ ಟ್ರ್ಯಾಕ್ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಿದೆ. ಹಾಗೆ ಇನ್ನೂ ಬಹಳಷ್ಟು ಸಂದೇಶ ಬಂದಿದೆ, ಖಂಡಿತ ಎಲ್ಲರ ಸಂದೇಶ ಕೂಡ ಓದೋಣ. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ನಾನ್ ಸ್ಟಾಪ್ ಸಂಜೆ.

ಆಣೆ ಮಾಡಿ ಹೇಳ್ತೀವಿ, ಬಹಳ ಒಳ್ಳೆ ಗೀತೆ ಕಣ್ರಿ, ಬಹಳ ಸೊಗಸಾಗಿರೋಂಥ ಗೀತೆ ಇದಾಗಿತ್ತು. ಹರ್ಷಿಕಾ ದೇವನಾಥ್ ಅವರ ಧ್ವನಿಯಲ್ಲಿ ಸೊಗಸಾಗಿರೋಂಥ ಗೀತೆ ಮೂಡಿ ಬಂದಿತ್ತು. ಗುರು ಶಿಷ್ಯರು ಚಿತ್ರದ 2022ರಲ್ಲಿ ತೆರೆ ಕಂಡಂತಹ ಚಿತ್ರ. ವಿಜಯಪ್ರಕಾಶ್ ಅವರು ಕೂಡ ಧ್ವನಿಗೊಳಿಸಿದ್ರು. ಪುನೀತ್ ಆರ್ಯ ಅವರ ಸಾಹಿತ್ಯ ಹಾಗೆ ಅಜನೀಶ್ ಬಿ ಲೋಕನಾಥ್ ಅವರ ಸೂಪರ್ ಸಂಗೀತ ಈ ಗೀತೆಗಿತ್ತು. ಹೌದು, ಹಾಗೆ ಆಣೆ ಮಾಡಲೇಬೇಕು. ಯಾಕಂತಂದರೆ ಒಳ್ಳೊಳ್ಳೆ ಆಹಾರವನ್ನು ತಿನ್ನಬೇಕು, ಹಾಗೆ ಹೆಲ್ದಿ ಫುಡ್ಸನ್ನು ತಿಂತಾ ಹಾಗೆ ನಮ್ಮ ಆರೋಗ್ಯವನ್ನು ಕೂಡ ಬಹಳ ಚೆನ್ನಾಗಿ ಇಟ್ಕೊಳ್ಳೋಣ. ಯಾಕಂದರೆ ಈ ಒಂದು 4 ಗಂಟೆ 4:30 ಆಗ್ತಾ ಇದೆ ಅಂತಂದರೆ ಅಲ್ಲಿಂದ ಹಿಡಿದು 6 ಗಂಟೆವರೆಗೂ ಕೂಡ ಏನಾದರೂ ತಿನ್ನಲೇಬೇಕು ಅಂತ ಅನಿಸ್ಬಿಡುತ್ತೆ. ಸೊ ಎಷ್ಟೆಲ್ಲ ಜಂಕ್ನ ನಾವು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಇಲ್ಲಪ್ಪ ತಿನ್ನಲೇಬೇಕು ಅಂತ ಅನಿಸ್ಬಿಡುತ್ತೆ. ಇರಲಿ, ವಾರದಲ್ಲಿ ಒಂದು ದಿನ ಆ ಒಂದು ಚೀಟ್ ಡೇ ಇರಲಿ, ಬಟ್ ಅದನ್ನು ಹೊರತುಪಡಿಸಿ ಬಾಕಿ ಎಲ್ಲ ದಿನವೂ ಕೂಡ ಸ್ವಲ್ಪ ಆರೋಗ್ಯದ ಕಡೆ ನಾವು ಕೂಡ ಗಮನ ಕೊಡೋಣ. ಈ ಒಂದು ಹಪಾಹಪಿಯನ್ನು ಸ್ವಲ್ಪ ನಾವು ಕೂಡ ತಡೆ ಹಿಡಿಯೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನ್ ಸ್ಟಾಪ್ ಕಾರ್ಯಕ್ರಮಕ್ಕೆ ಟಾಟಾ ಬಾಯ್ ಬಾಯ್ ಹೇಳ್ತಾ ಇರೋದು ತೇಜ. ಹಾಗೆ ಕಡೆ ಗೀತೆ ಮೂಡಿ ಬರ್ತಾ ಇದೆ. ಸಂಜೆ ಮೇಲೆ ಯಾರೋ ಫೋನ್ ಮಾಡ್ತಾರಂತೆ, ಯಾರು ಅಂತ ಕೇಳ್ತಾ ಇದ್ರೆ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ, ಮ್ಯಾಟ್ನಿ ಚಿತ್ರದ ಗೀತೆ. ಪೂರ್ಣಚಂದ್ರ ತೇಜಸ್ವಿ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಸಂಯೋಜನೆಯಲ್ಲಿ. ಸೊ ಸಂಜೆ ಮೇಲೆ ಯಾರ್ಯಾರಿಗೆ ಫೋನ್ ಮಾಡಿಸ್ಬೇಕನ್ಸುತ್ತೋ ಆ ಕರೆಕ್ಟ್ ಟೈಮ್ ಅನ್ಸುತ್ತೆ, ನೀವು ಕೂಡ ಫೋನ್ ಮಾಡಿ ಮಾತಾಡಿ ಅಂತ ಹೇಳ್ತಾ ಟಾಟಾ ಬೈ ಬೈ ಹೇಳ್ತಾ ಇರೋದು ತೇಜ. ಸಂದೇಶ ಕಳಿಸ್ಕೊಟ್ಟಂತಹ ತಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ದೇವ್ ಮಲ್ನಾಡ್ ಅವರು ಸಕಲೇಶ್ಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವನ ಸಂದೇಶ ಓದೋದನ್ನ ಬಿಟ್ಬಿಟ್ಟಿದೆ ಅನ್ಸುತ್ತೆ. ನಾವು ಹಲಸಿನ ಬೀಜವನ್ನು ಹುರಿದು ತಿಂತೀವಿ, ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾ ಸಖತ್ತಾಗಿರುತ್ತೆ, ಎಸ್ಪೆಷಲಿ ಕೆಂಡದಲ್ಲಿ ಹುರಿದ್ರಂತೂ ಇನ್ನೂ ಸಖತ್ತಾಗಿರುತ್ತೆ ಇದಂತೂ ಟೇಸ್ಟ್. ಸೊ ನೀವು ಕೂಡ ಈ ಆರೋಗ್ಯವಾದಂತಹ ಟೇಸ್ಟಿ ರೆಸಿಪೀಸನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ಹೀಗೆ ತಾನೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಕಡೆಯ ಗೀತೆಯಾಗಿ ನಾನ್ ಸ್ಟಾಪ್ ಸಂಜೆಯಲ್ಲಿ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಳಕ್ಕೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?

0: ಮಾಡ್ಲಿ?
1: ಏನ್ ಮಾಡ್ಲಿ?
2: ಎಫ್ ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
0: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
2: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
3: ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

0: ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: Read by Walsa Williams.

0: ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳಿದಿರಿ. ಇನ್ನೀಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅದ್ಭುತ ವಿಚಾರ ಲಹರಿಗಳನ್ನು ಹೊಂದಿದ್ದ, ವೈವಿಧ್ಯಮಯ ಚಿಂತನಾ ವಿಧಾನಗಳನ್ನು ಪ್ರತಿಪಾದಿಸಿದ ವಿಶೇಷ ವಿಜ್ಞಾನಿ, ಬರಹಗಾರ, ಭಾವಜೀವಿಯೂ ಹೌದು. ಕೀಟ ವಿಜ್ಞಾನದಲ್ಲಿ ಪದವಿ ಪಡೆದರು, ಆದರೆ ಅವರು ಇತಿಹಾಸ, ಸಂಶೋಧನೆ, ಛಾಯಾಗ್ರಹಣ, ಜೀವಶಾಸ್ತ್ರ, ಶಿಲ್ಪಶಾಸ್ತ್ರ, ಕಲೆ, ಪರಿಸರ, ಸಂಸ್ಕೃತಿ ಅಧ್ಯಯನದಲ್ಲಿ ನಿರಂತರವಾಗಿ ಕೆಲಸ ಮಾಡಿದರು. ಪಕ್ಷಿಗಳ ಬಗ್ಗೆ ಇವರಿಗೆ ಅಪಾರ ಒಲವು. ಅವರು ಪಕ್ಷಿಗಳ ಬಗ್ಗೆ ಗಮನಿಸಿದ್ದೇನು, ಅದರ ಧ್ವನಿ ಮುದ್ರಣವನ್ನು ಈಗ ಆಲಿಸೋಣ.
2: ಪ್ರತಿಯೊಂದು ಪಕ್ಷಿ ಪ್ರಭೇದಕ್ಕೂ ತನ್ನದೇ ಆದ ಭಾಷೆ ಇರುತ್ತದೆ. ಗಂಡು ಹೆಣ್ಣುಗಳ ಕಂಠಗಳಲ್ಲಿ ಅಂತರ ಇರುವಂತೆ ವ್ಯಕ್ತಿ ವ್ಯಕ್ತಿಗಳ ಧ್ವನಿಯಲ್ಲಿ ವ್ಯತ್ಯಾಸವಿರುತ್ತದೆ. ಅವು ಕರಿಯಣ್ಣ, ಕೆಂಪಣ್ಣ ಎಂದು ಹೆಸರು ಇಟ್ಟುಕೊಳ್ಳದಿದ್ದರೂ ಕೇವಲ ಧ್ವನಿಯಿಂದಲೇ ಪ್ರತಿಯೊಬ್ಬರನ್ನು ಪ್ರತ್ಯೇಕಿಸಬಲ್ಲವು. ಅಂತೆಯೇ ಅವು ತಮ್ಮ ಪತಿ ಪತ್ನಿ ಮಕ್ಕಳನ್ನು ಸುಲಭವಾಗಿ ಗುರುತಿಸಬಲ್ಲವು. ಬೆಳೆಯುತ್ತಿರುವ ಕೋಗಿಲೆಯ ಮರಿ ಪ್ರಥಮ ಬಾರಿ ಹಾಡಿದಾಗಲೇ ಅದರ ಪಾಲನೆ ಪೋಷಣೆ ಮಾಡುತ್ತಿದ್ದ ಕಾಗೆ ದಂಪತಿಗಳೇ ತಾವು ಮೋಸ ಹೋದದ್ದು ಅರಿವಾಗಿ ತಮ್ಮದಲ್ಲದ ಮರಿಯನ್ನು ಹೊರೆದೋಡಿಸಿ ಬಿಡುತ್ತವೆ. ಕೆಲ ಮೂಕ ಪಕ್ಷಿಗಳನ್ನು ಬಿಟ್ಟು ಉಳಿದವುಗಳಿಗೆ ಒಳಕಿವಿಗಳು ಇರುತ್ತವೆ. ಇವು ಅತ್ಯಂತ ಸೂಕ್ಷ್ಮ ಗ್ರಾಹಿ ಇದ್ದದ್ದರಿಂದ ನಮಗೆ ಕೇಳಿದ ಮಾತುಗಳನ್ನು ಹಕ್ಕಿಗಳು ಆಲಿಸಿ ಪ್ರತಿಕ್ರಿಯಿಸುತ್ತವೆ. ಅವುಗಳ ಭಾಷೆ ಆನುವಂಶಿಕವಾದ್ದರಿಂದ ಅದನ್ನು ಪಾಲಕರಿಂದ ಕಲಿಯಬೇಕಾಗಿಯೇ ಇಲ್ಲ. ಒಂಟಿಯಾಗಿ ಬೆಳೆಸಿದ ಮರಿಯೂ ತಮ್ಮ ಭಾಷೆಯನ್ನು ಚಾಚೂ ತಪ್ಪದೆ ಮಾತನಾಡುವು. ಆದರೆ ಇನ್ನಿತರನ್ನು ಅನುಕರಣೆ ಮಾಡುವ ಮೈನಾ, ಗಿಳಿ, ಕೋಗಿಲೆಗಳಂತಹ ಹಕ್ಕಿಗಳು ಮಾತುಗಳನ್ನು ಕಲಿಯಬೇಕಾಗುವುದು. ಗುಂಪುಗಳಲ್ಲಿ ಜೀವಿಸುವ ವಿವಿಧ ಬಣಕ್ಕೆ ಸೇರಿದ ಪಕ್ಷಿಗಳು ಒಂದರ ಭಾಷೆ ಇನ್ನೊಂದು ಕಲಿತು ಬಿಡುತ್ತವೆ. ಇದರಿಂದ ಭಿನ್ನವಾಗಿ ಕಾಣುವ ಹಕ್ಕಿಗಳು ಒಂದೇ ಬಗೆಯಾಗಿಯೂ ಮತ್ತು ಒಂದೇ ಜಾತಿಗೆ ಸೇರಿದವು ಭಿನ್ನ ಭಿನ್ನವಾಗಿಯೂ ಮಾತನಾಡುವುದಿದೆ. ಹುಲ್ಲುಗುಬ್ಬಚ್ಚಿಯೊಂದೇ ದಿನವೊಂದಕ್ಕೆ 880 ವಿಧದಲ್ಲಿ ಮಾತನಾಡಬಲ್ಲದೆಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಪ್ರತಿದಿನ ಹಕ್ಕಿಗಳು ಆಹಾರ ಸಂಪಾದನೆಗಾಗಿ, ಸಾಮೂಹಿಕ ಸಂಪರ್ಕಕ್ಕಾಗಿ, ವೈರಿಗಳಿಂದ ಸಂರಕ್ಷಣೆಗಾಗಿ, ಸಂತಾನೋತ್ಪತ್ತಿಗಾಗಿ ಹಾಗೂ ಮರಿಗಳ ಪಾಲನೆಗೆ ತಮ್ಮ ಮಾತುಗಳನ್ನು ದಕ್ಷ ರೀತಿಯಿಂದ ಬಳಸಿಕೊಳ್ಳುತ್ತವೆ. ಹಣ್ಣು ಹಂಪಲುಗಳು ವಿಪುಲವಾಗಿರುವಾಗ ಎಲ್ಲವೂ ಸಹಕಾರದಿಂದ ಮೃಷ್ಟಾನ್ನ ಭೋಜನ ನಡೆಸುವು. ಕೊರತೆ ಇದ್ದಾಗ ಕಚ್ಚಾಟ ಚೀರಾಟ ನಡೆಸುವು. ಹಸಿದ ಮರಿಗಳು ಗುಟುಕಿಗಾಗಿ ಪಾಲಕರನ್ನು ಚೀರಾಡಿ ಕರೆಯುವವು. ಹಸಿವು ಅಸಹನೀಯವಾದಾಗ ಬೊಬ್ಬೆ ಇಡುವವು. ಪಾಲಕರು ಕೇವಲ ಕಂಠದಿಂದಲೇ ಗುಟುಕು ಸಿಗದ ಮರಿಗಳನ್ನು ಗುರುತಿಸಬಲ್ಲವು. ಸಾಂಘಿಕ ಹಕ್ಕಿಗಳು ಹಿಣ್ಣನ್ನು ಒಂದಾಗಿ ಇಡುವುದಕ್ಕಾಗಿ ತಮ್ಮ ಧ್ವನಿಯನ್ನು ಯಶಸ್ವಿಯಾಗಿ ಬಳಸುವವು. ಬಯಲಿನಲ್ಲಿ ಆಹಾರ ಅನ್ವೇಷಣೆಯಲ್ಲಿ ತೊಡಗಿದ ಗುಂಪು ಮೆಲುನಾದ ಹೊರಡಿಸಿ ಇನ್ನಿತರ ಸದಸ್ಯರೊಂದಿಗೆ ಸಂಪರ್ಕ ಸ್ಥಾಪಿಸಿಕೊಂಡಿರುತ್ತವೆ. ಅದೇ ಗಗನ ವಿಹಾರಿಯಾಗುವಾಗ ಸರ್ವರಿಗೂ ಕೇಳುವಂತೆ ಕೂಗಾಡಲು ಚೀರಾಡಲು ಪ್ರಾರಂಭಿಸುವವು. ಮಳೆಗಾಲ ಮತ್ತು ಚಳಿಗಾಲಗಳಲ್ಲಿ ಹಕ್ಕಿಗಳು ಗನವರಿಸುವುದು, ಒಂಟಿಯಾಗಿ ಮಾತನಾಡುವುದು, ಗಗ್ಗತ್ತಲಿನ ಭಾಷಣ, ಸ್ವಗತ ಭಾಷಣಗಳೆಲ್ಲವೂ ಇದೇ ಗುಂಪಿಗೆ ಸೇರುತ್ತವೆ. ಸದಾಕಾಲ ವೈರಿಗಳಿಂದ ಸಂರಕ್ಷಿಸಿಕೊಳ್ಳುವುದು ಹಕ್ಕಿಗಳಿಗೆ ಬಗೆಹರಿಸಿಕೊಳ್ಳಲಾಗದ ಸಮಸ್ಯೆ. ಗಿಡುಗ ಗೂಗೆಗಳು ಗಗನಮಂಡಲದಿಂದ, ಹಾವು ಕೋತಿಗಳು ಮರವೇರಿ, ನರಿ ನಾಯಿ ಬೆಕ್ಕುಗಳೊಂದಿಗೆ ಮಾನವನೂ ಸೇರಿ ಅವುಗಳಿಗೆ ಉಪಟಳ ಕೊಡುತ್ತಲೇ ಇರುತ್ತಾರೆ. ದೂರದಲ್ಲಿ ವೈರಿ ಗೋಚರಿಸಿದಾಗಲೇ ಕ್ಷೀಣ ಸ್ವರದಲ್ಲಿ ಮುನ್ನೆಚ್ಚರಿಕೆ ನೀಡುವುದು. ಎಚ್ಚರಿಕೆಯ ಧ್ವನಿಯಿಂದಲೇ ಬರಲಿರುವ ವೈರಿ ಯಾರು ಎಂದು ತಂಡದವರು ಅರಿತುಕೊಂಡು ಬಿಡುತ್ತಾರೆ. ಅತಿ ಸೂಕ್ಷ್ಮ ಸದ್ದು ಸೆರೆ ಹಿಡಿಯುವ ಟೇಪ್ ರೆಕಾರ್ಡರ್ಗಳು ಸಂಶೋಧಕರಿಗೆ ಲಭ್ಯವಾದ್ದರಿಂದ ಹಕ್ಕಿಗಳ ಆಡುಭಾಷೆಯ ಬಗ್ಗೆ ವಿಸ್ಮಯಕಾರಿ ಸತ್ಯಗಳು ಹೊರಬರಲಾರಂಭಿಸಿವೆ. ಅವುಗಳನ್ನು ಅನುಕರಿಸುವ ಸಿಟಿ ಪಿಪಿಗಳು ಅಮೆರಿಕೆಯಲ್ಲಿ ಮಾರಲು ಸಿಗುತ್ತವೆ. ಅವನ್ನು ನುಡಿಸಿದಾಗ ಹಕ್ಕಿಗಳು ಪ್ರತ್ಯುತ್ತರ ನೀಡುತ್ತವೆ. ಜನಸಾಮಾನ್ಯರಿಗೂ ಹಕ್ಕಿಗಳ ಆಡುಭಾಷೆ ಅರಿಯುವಂತಾದರೆ ಅವುಗಳ ಆಶೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಂಡು ಸುಖಮಯ ಸಹಜೀವನ ನಡೆಸಲು ಸಹಾಯವಾದೀತು.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
1: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ. ನವಯುಗದ ಹೊಸಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ.

0: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಭಾರತ ಬ್ರಿಟೇನ ದೇಶಯೋಃ ವ್ಯಾಪಕ ಆರ್ಥಿಕ ಏವಂ ವಾಣಿಜ್ಯಿಕ ಸಂಧಿಃ ಅದ್ಯತನ ಕಾರ್ಯಾನ್ವಿತೋ ಜಾತಃ. ಅಯಂ ಸಂಧಿಃ ಭಾರತಸ್ಯ ಕೃಷಕೇಭ್ಯಃ ಉದ್ಯಮೇಭ್ಯಃ ಸೂಕ್ಷ್ಮ ಲಘು ಮಧ್ಯಮೋದ್ಯಮೇಭ್ಯಶ್ಚ ನವೀನಾಂ ಗತಿಂ ಪ್ರದಾಸ್ಯತೀತಿ ಪ್ರಖ್ಯಾತವಾನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ ಗೋಯಲ ಆಶ್ವಸಿತವಾನ್ ಯತ್ ವ್ಯಾಪಕ ಆರ್ಥಿಕ ಏವಂ ವಾಣಿಜ್ಯಿಕ ಸಂಧ್ಯಂತರ್ಗತಂ ದುಗ್ಧೋತ್ಪಾದನಾನಿ ಶಾಖಾನಿ ಖಾದ್ಯತೈಲಾನಿ ಇತ್ಯಾಖ್ಯಾನಿ ಕೃಷಿ ಉತ್ಪಾದನಾನಿ ಪೂರ್ಣರೂಪೇಣ ಸಂತಿ ಸುರಕ್ಷಿತಾನಿ. ರಾಷ್ಟ್ರಪತಿ ಪದಾಸೀನ ದ್ರೌಪದೀ ಮುರ್ಮುಃ ಸಮಾಜಸ್ಯ ಮಹತೆ ಕಲ್ಯಾಣಾಯ ಆಯುರ್ವೇದೆ ಆಧುನಿಕ ಪ್ರವಿಧೀನಾಂ ಉಪಯೋಗಾಯ ಆಹ್ವಾನಂ ವ್ಯದಧಾತ್. ಭಾರತೇನ ಸಂಯುಕ್ತ ರಾಷ್ಟ್ರ ಸುರಕ್ಷಾ ಪರಿಷದ ಪರಿಷ್ಕಾರಾಯ ಕೃತಃ ದೃಢಾಗ್ರಹಃ ಸಂಕೇತಿತಂಚ ಯತ್ ವಿಷಯೇಸ್ಮಿನ್ ಶಿಥಿಲತ್ವೇನ ಸಂಯುಕ್ತ ರಾಷ್ಟ್ರೇ ಜನಾನಾಂ ಕ್ಷೀಯತೆ ನಿರಂತರಂ ವಿಶ್ವಾಸಃ. ಅದ್ಯತಾವತ್ ಒಡಿಶಾ ರಾಜ್ಯೇ ಪ್ರಚಂಡ ವೃಷ್ಟ್ಯೈ ಪ್ರಸಾರಿತಾಸ್ತಿ ರಕ್ತವರ್ಣೀಯ ಸಂಚೇತನಾ. ಅಪಿಚ ಫಿಫಾ ವಿಶ್ವ ಚಷಕೆ ಅದ್ಯ ರಾತ್ರೌ ಅಟ್ಲಾಂಟಾ ಕ್ರೀಡಾಂಗಣೆ ದ್ವಿತೀಯ ಉಪಾಂತ್ಯ ಚಕ್ರೀಯ ದ್ವಂದ್ವೇ ಅರ್ಜೆಂಟೀನಾ ದೇಶ ಇಂಗ್ಲೆಂಡ್ ದೇಶೇನ ಸಾಕಂ ಪ್ರತಿಸ್ಪರ್ಧಿಷ್ಯತಿ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಪ್ರಾವೋಚತ್ ಯತ್ ಅದ್ಯತನ ಕಾರ್ಯಾನ್ವಿತಃ ವ್ಯಾಪಕ ಆರ್ಥಿಕ ಏವಂ ವಾಣಿಜ್ಯಿಕ ಸಂಧಿಃ ಸಹೈವ ಸಾಮಾಜಿಕ ಸುರಕ್ಷಾ ಸಹಯೋಗಃ ಭಾರತ ಬ್ರಿಟೇನ ದೇಶಯೋಃ ಸಹಭಾಗಿತಾಯಾಃ ಕಶ್ಚನ ಮಹತ್ವಪೂರ್ಣ ಸ್ತಂಭಃ ವರ್ತತೆ. ಕೇಂದ್ರೀಯ ವಾಣಿಜ್ಯೋದ್ಯೋಗ ಮಂತ್ರಿಣಃ ಪಿಯೂಷ ಗೋಯಲಸ್ಯ ಸಾಮಾಜಿಕ ಸಂಜಾಲೀಯ ಸಂದೇಶಂ ಪ್ರಸಾರಯತಾ ಪ್ರಧಾನಮಂತ್ರಿಣಾ ಇಮೆ ವಿಚಾರಾಃ ಪ್ರಕಟೀಕೃತಾಃ. ಪ್ರಧಾನಮಂತ್ರಿಣಾ ಕಥಿತಂ ಯತ್ ಇಯಂ ಸಿಇಟಿಎ ಪ್ರಣಾಳೀ ಭಾರತಸ್ಯ ಕೃಷಕೇಭ್ಯಃ ಉದ್ಯಮೇಭ್ಯಃ ಸೂಕ್ಷ್ಮ ಲಘು ಮಧ್ಯಮೋದ್ಯಮೇಭ್ಯಶ್ಚ ನವೀನಾಂ ಗತಿಂ ಪ್ರದಾಸ್ಯತಿ ಯೇನ ನೈಕಾನಿ ಜೀವಂತ ಕ್ಷೇತ್ರಾಣಿ ಬ್ರಿಟೇನ ವಿಪಣ್ಯಾಂ ದೃಢತಾಂ ಪ್ರಾಪ್ಸ್ಯಂತಿ. ತೇನ ಪ್ರತಿಪಾದಿತಂ ಯತ್ ಇದಂ ತಂತ್ರಂ ಪ್ರೌದ್ಯೋಗಿಕ್ಯಾಃ ವ್ಯಾವಸಾಯಿಕ ಸೇವಾನಾಂ ನವೋನ್ಮೇಷಸ್ಯ ಚ ಕ್ಷೇತ್ರೇ ಪಾರಸ್ಪರಿಕ ಸಹಯೋಗಂ ಪ್ರಗಾಢಂ ವಿಧಾಸ್ಯತಿ ಸಹೈವ ಕುಶಲಾನಾಂ ಭಾರತೀಯ ಪ್ರತಿಭಾನಾಂ ಗತಿಶೀಲತಾಂ ಪ್ರಬಲೀಕರಿಷ್ಯತಿ. ಅದ್ಯೈವ ಕಾರ್ಯಾನ್ವಿತೆ ಅಸ್ಯ ಸಾಮಾಜಿಕ ಸುರಕ್ಷಾ ಸಹಯೋಗಸ್ಯ ಅಥವಾ ದ್ವಿಗುಣ ಅಂಶದಾನ ಅಭಿಸಮಯಸ್ಯ ಸಂದರ್ಭೇ ಪ್ರಧಾನಮಂತ್ರಿಣಾ ಪ್ರೋಕ್ತಂ ಯತ್ ಇದಂ ಬ್ರಿಟೇನ ದೇಶೇ ಅಸ್ಥಾಯಿ ರೂಪೇಣ ಕಾರ್ಯರತೇಭ್ಯಃ ಭಾರತೀಯ ವ್ಯವಸಾಯಿಕೇಭ್ಯಃ ಅಮೂಲ್ಯಂ ಸಾಹಾಯ್ಯಂ ಪ್ರದಾಸ್ಯತಿ ಅಥ ಚ ಭಾರತೀಯ ಪ್ರತಿಷ್ಠಾನಾನಾಂ ಪ್ರತಿಸ್ಪರ್ಧಾತ್ಮಕ ಕ್ಷಮತಾಂ ಸುದೃಢೀಕರಿಷ್ಯತಿ. ಅಯಂ ದ್ವಿಗುಣ ಅಂಶದಾನ ಅಭಿಸಮಯಃ ಸಂಯುಕ್ತ ಸಾಮ್ರಾಜ್ಯೇ ಭಾರತೀಯ ವ್ಯವಸಾಯಿಕಾನಾಂ ಗತಿಶೀಲತಾಂ ಪ್ರತಿಸ್ಪರ್ಧಾಂ ಚ ವರ್ಧಯಿಷ್ಯತಿ. ಶ್ರೀಮೋದಿನಾ ಸ್ಪಷ್ಟೀಕೃತಂ ಯತ್ ಅಯಂ ಕ್ಷಣಃ ಭಾರತ ಬ್ರಿಟೇನ ಲೋಕತಂತ್ರಯೋಃ ಪಾರಸ್ಪರಿಕ ವಿಶ್ವಾಸಂ ತಥಾ ಚ ವಾಣಿಜ್ಯ ಪ್ರೌದ್ಯೋಗಿಕೀ ನಿವೇಶ ನವೋನ್ಮೇಷೈಃ ಸಂಚಾಲಿತಂ ಭವಿಷ್ಯೋನ್ಮುಖ ಸಹಭಾಗಿತಾ ನಿರ್ಮಾಣಸ್ಯ ಸಂಕಲ್ಪಂ ಪ್ರದರ್ಶಯತಿ. ಪ್ರಧಾನಮಂತ್ರಿಣಾ ವಿಶೇಷ ರೂಪೇಣ ಸಮುಲ್ಲಿಖಿತಂ ಯತ್ ಭಾರತ ಬ್ರಿಟೇನ ದೇಶೌ ಪಾರಸ್ಪರಿಕ ಸಮೃದ್ಧಯ ನಿರಂತರಂ ಮಿಲಿತ್ವಾ ಕಾರ್ಯಂ ಕರಿಷ್ಯತಃ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಃ ಸಮಾಜಸ್ಯ ಮಹತೆ ಕಲ್ಯಾಣಾಯ ಆಯುರ್ವೇದೆ ಆಧುನಿಕ ಪ್ರವಿಧೀನಾಂಚ ಉಪಯೋಗಾಯ ಸಮಾಹ್ವಾನಂ ಕೃತವತಿ. ಅದ್ಯ ನವದಿಲ್ಯಾಂ ಸೌಶ್ರುತಂ ವಿಂಶತಿ ಷಡ್ವಿಂಶತಿಃ ಇತ್ಯಾಖ್ಯಸ್ಯ ಕಾರ್ಯಕ್ರಮಸ್ಯ ಉದ್ಘಾಟನ ಸಮಾರೋಹಂ ಸಂಬೋಧಯಂತಿ ರಾಷ್ಟ್ರಪತಿಃ ನ್ಯಗಾದೀತ್ ಯತ್ ಕೇಂದ್ರ ಸರ್ವಕಾರೇಣ ನವೀನೋರ್ಜಯಾ ಸಹ ಆಯುರ್ವೇದ ಯೋಗೌ ವೈಶ್ವಿಕ ಮಂಚೆ ಸಂಸ್ಥಾಪಿತೌ. ತಯಾ ಏತದರ್ಥಂ ಸಂತೋಷಃ ಪ್ರಕಟೀಕೃತಃ ಯತ್ ಆಯುರ್ವೇದಿಕ ಶಲ್ಯಕ್ರಿಯಾಯಾಃ ಪ್ರಾಚೀನ ಪರಂಪರಾ ವೈಜ್ಞಾನಿಕ ಮಾನಕಾನುರೂಪಂ ದೃಢೀಕರ್ತುಂ ಶ್ಲಾಘನೀಯಾಃ ಪ್ರಯಾಸಾಃ ವಿಧೀಯಂತೆ.
1: यहाँ उपस्थित युवा विद्यार्थियों तथा प्रोफेशनल लाइफ की शुरुआत कर रहे शोधकर्ताओं से मैं ये कहना चाहूंगी कि आयुर्वेद का भविष्य आपके हाथों में है. आप सभी को जिज्ञासा स्वच्छनिष्ठा और वैज्ञानिक दृष्टिकोण के साथ व्यवहारिक शोध और अपने क्षेत्रों में श्रेष्ठ साक्ष्य

0: ದಲ್ಲಿ ವಾರ್ತೆಗಳನ್ನ ಕೇಳಿದ್ರೆ ಸ್ನೇಹಿತರೆ, ಇನ್ನೀಗ ಕೇಳಿ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.
1: ಮನಸ್ಸಿಗೆ ನೋವಾದಾಗ, ಸುತ್ತಲೂ ಕತ್ತಲೆ ಆವರಿಸಿದಾಗ ನಾವು ಕೇಳಬಯಸುವಂತ ಮಾತುಗಳು ಯಾರದು ದೊಡ್ಡ ಉಪದೇಶಗಳಲ್ಲ, ಬದಲಿಗೆ ನಮ್ಮ ನೋವನ್ನ ಅರ್ಥ ಮಾಡಿಕೊಳ್ಳುವ ಸಾಂತ್ವನದ ಎರಡು ನುಡಿಗಳಷ್ಟೇ. ನಮ್ಮ ಮನಸ್ಸಿನ ಭಾರವನ್ನ ಕೊಂಚ ಹಗುರವಾಗಿಸಲು, ನಮ್ಮನ್ನು ನಾವೇ ಸಮಾಧಾನ ಪಡಿಸಿಕೊಳ್ಳಲು ಕೆಲವು ಆತ್ಮೀಯ ಮಾತುಗಳನ್ನ ನಾವೇ ಆಡಿಕೊಂಡರೆ ಹೇಗೆ? ಅಂತಹ ಮಾತುಗಳು ಇಂದಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ.

ಇದು ಕೇವಲ ಕೆಟ್ಟ ಸಮಯವಷ್ಟೇ, ಕೆಟ್ಟ ಜೀವನವಲ್ಲ. ಈಗ ಅನುಭವಿಸುತ್ತಿರುವ ನೋವು ಶಾಶ್ವತವಲ್ಲ. ರಾತ್ರಿಯ ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಬೆಳಗಿನ ಸೂರ್ಯ ಹುಟ್ಟೋದು ಹೇಗೆ ಖಚಿತವೋ ಹಾಗೆಯೇ ನಮ್ಮ ಜೀವನದ ಈ ಕಷ್ಟದ ದಿನಗಳು ಕರಗಿ ಹೋಗುತ್ತವೆ ಅನ್ನೋ ಮಾತನ್ನ ನಮಗೆ ನಾವೇ ಹೇಳ್ಕೊಳ್ಬೇಕು.

ಇನ್ನು ಮನಸ್ಸಿಗೆ ನೋವಾಗಿದೆ ಅಂತ ಅಳುತ್ತಾ ಕೂರುವ ಬಹಳಷ್ಟು ಜನ ನಮ್ಮ ನಡುವೆ ಇದ್ದಾರೆ. ಅವರು ತಮ್ಮ ಮನಸ್ಸಿನಲ್ಲಿ ಹೀಗಂದುಕೊಳ್ಳಲಿ, ಅಳುವುದು ದೌರ್ಬಲ್ಯವಲ್ಲ ಎಂದು. ಮನಸ್ಸಿಗೆ ಅತಿಯಾಗಿ ನೋವಾದಾಗ ಕಣ್ಣೀರು ಹಾಕೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಕಣ್ಣೀರು ಮನಸ್ಸಿನ ಭಾರವನ್ನ ಇಳಿಸುವ ಪ್ರಕೃತಿಯ ಒಂದು ಮಾರ್ಗ. ಅತ್ತು ಬಿಡಿ, ಮನಸ್ಸನ್ನ ಹಗುರವಾಗಿಸಿಕೊಳ್ಳಿ, ಹಾಗಂತ ಕಣ್ಣೀರಿನಲ್ಲೇ ಮುಳುಗಿ ಹೋಗಬೇಡಿ. ಗೊತ್ತಿರಲಿ, ಎಲ್ಲ

ಎಲ್ಲವನ್ನು ನಿಯಂತ್ರಿಸಲು ನಮ್ಮಿಂದ ಖಂಡಿತ ಸಾಧ್ಯವಿಲ್ಲ. ಕೆಲವು ಪರಿಸ್ಥಿತಿಗಳು, ಕೆಲವು ಮನುಷ್ಯರ ನಡವಳಿಕೆಗಳು ನಮ್ಮ ಕೈಯಲ್ಲಿರೋದಿಲ್ಲ. ನಮ್ಮ ಕೈಯಲ್ಲಿಲ್ಲದ ವಿಷಯಗಳ ಬಗ್ಗೆ ಯೋಚಿಸಿ ಮನಸ್ಸನ್ನ ಹದಗೆಡಿಸಿಕೊಳ್ಳೋದನ್ನ ನಿಲ್ಲಿಸಬೇಕು. ಆಗದ ವಿಷಯಗಳನ್ನ ಕಾಲದ ನಿರ್ಣಯಕ್ಕೆ ಬಿಟ್ಟು ಬಿಡಬೇಕು.

ನಮ್ಮ ಬೆಲೆ ಯಾರಿಗೂ ಗೊತ್ತಾಗಲಿಲ್ಲ ಅಂದಾಕ್ಷಣ ನಮ್ಮ ಯೋಗ್ಯತೆ ಕಡಿಮೆಯಾಗೋದಿಲ್ಲ. ಯಾರೋ ನಮ್ಮನ್ನ ಕಡೆಗಣಿಸಿದ್ರು, ಯಾರದ್ದೋ ಮಾತು ನಮ್ಮ ಮನಸ್ಸನ್ನ ಮುರಿತು ಅಂತ ಹೇಳಿದ್ರೆ ತಪ್ಪು ನಮ್ಮದಲ್ಲ. ಯಾವುದು ನಿಜವಾದ ರತ್ನ ಅಂತ ಗುರುತಿಸೋದಕ್ಕೆ ಎಲ್ಲರಿಗೂ ಸಾಧ್ಯವಾಗೋದಿಲ್ಲ ಅಲ್ವೇ? ನಮ್ಮನ್ನು ನಾವು ಪ್ರೀತಿಸಿಕೊಂಡ್ರೆ ನಮ್ಮ ಯೋಗ್ಯತೆ, ನಮ್ಮ ಬೆಲೆ ದುಪ್ಪಟ್ಟಾಗತ್ತೆ. ನೆನಪಿರಲಿ, ಕಾಲ ಎಲ್ಲದಕ್ಕೂ ಮದ್ದು. ಇವತ್ತು ಬೆಟ್ಟದಂತೆ ಕಾಣುವಂತ ನೋವು ಕಾಲ ಉರುಳಿದಂತೆ ತುಂಬಾ ಸಣ್ಣದಾಗಿ ಕಾಣೋದಕ್ಕೆ ಆರಂಭವಾಗತ್ತೆ. ಸಮಯಕ್ಕೆ ಎಲ್ಲವನ್ನ ಗುಣಪಡಿಸುವ ಶಕ್ತಿ ಇದೆ, ಅದಕ್ಕೆ ಸ್ವಲ್ಪ ಸಮಯ ಕೊಡಿ ಅಷ್ಟೆ. ಕಾಲ ಮನಸ್ಸಿನ ನೋವನ್ನ ತಿಳಿಯಾಕ್ಸತ್ತೆ. ಇದಕ್ಕೆಲ್ಲ ಮೂಲ ಮದ್ದು ನಮ್ಮ ಮನಸ್ಸಿನ ಮಾತನ್ನು ಆಲಿಸುವುದು. ಇದಾಗಿತ್ತು ಇಂದಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ನಾನು ನಿಮ್ಮ ಜೊತೆಯಾಗಿದ್ದೆ ನಿಮ್ಮ ಆರ್ಜೆ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕುಡಿಯಲು ಮಾತ್ರ ನೀರು ನೀಡುವಂತೆ ಕಾವೇರಿ ನಿಯಂತ್ರಣ ಸಮಿತಿ ಸಭೆ ಆದೇಶ, ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಬೆಡದಿ ಟೌನ್ಶಿಪ್ ವಿವಾದ, ಎರಡನೇ ಹಂತದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ ಸರ್ಕಾರ. ಬಿಡದಿ ಟೌನ್ಶಿಪ್ಗಾಗಿ ರೈತರ ಜಮೀನನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜೈಲುಗಳ ಸುಧಾರಣೆಗೆ, ಅಕ್ರಮಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಬದ್ಧ, ಸಚಿವ ಪ್ರಿಯಾಂಕ್ ಖರ್ಗೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲ, ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ ಹೆಚ್ಚಿದ ಗರಿಷ್ಠ ತಾಪಮಾನ. ವಾರ್ತೆಗಳ ವಿವರ. ಕಾವೇರಿ ನೀರನ್ನು ಕುಡಿಯಲು ಮಾತ್ರ ಮೀಸಲು ಇಡುವಂತೆ ದೆಹಲಿಯಲ್ಲಿ ಇಂದು ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಭೆ ಆದೇಶ ನೀಡಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ನೀರು ಬಿಡಲು ಬೇಡಿಕೆ ಇಟ್ಟಿದ್ದು ರಾಜ್ಯದ ಅಧಿಕಾರಿಗಳು ರಾಜ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಎಂದು CWRC ಆದೇಶ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಂಡ್ಯ ರೈತರಿಗೆ ನೀರು ಬಿಡುಗಡೆ ಮಾಡುವ ಕುರಿತಂತೆ ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ತಮಿಳುನಾಡಿಗೆ ನೀರು ಬಿಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ ಅವರು, ಇದೇ 28ಕ್ಕೆ CWRC ಸಭೆ ನಡೆಯಲಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಪ್ರತಿಪಕ್ಷಗಳ ವಿರೋಧದ ನಡುವೆಯೇ ರಾಜ್ಯ ಸರ್ಕಾರ ಎರಡನೇ ಹಂತದ ಭೂಸ್ವಾಧೀನ ಪ್ರಕ್ರಿಯೆಯ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ಬಿಡದಿ ಹೋಬಳಿಯ 2550 ಎಕರೆ ಜಮೀನನ್ನು ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಅಧಿಕೃತ ಆದೇಶ ಹೊರಡಿಸಿದೆ. ಕೆಜಿ ಕೊಲ್ಲರಪಾಳ್ಯದಲ್ಲಿ ಒಟ್ಟು 315 ಎಕರೆ, ಬನ್ನಿಗಿರಿ ಗ್ರಾಮದಲ್ಲಿ ಒಟ್ಟು 775 ಎಕರೆ, 600 ಗುಂಟೆ, ಅರಳಾಳು ಸಂದ್ರದಲ್ಲಿ ಒಟ್ಟು 1460 ಎಕರೆ, 21 ಗುಂಟೆ ಜಮೀನನ್ನು ಭೂಸ್ವಾಧೀನಗೊಳಿಸುವಂತೆ ಆದೇಶದಲ್ಲಿ ತಿಳಿಸಲಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಲವಂತವಾಗಿ ಯಾವುದೇ ರೈತರ ಜಮೀನು ಪಡೆದುಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಾಖಲೆ ಸಮೇತ ಹಲವು ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಜಮೀನು ನೀಡಲು ಇಷ್ಟ ಇಲ್ಲದೆ ಇರುವವರು ಕೃಷಿ ಮುಂದುವರಿಸಬಹುದು ಎಂದು ತಿಳಿಸಿದ್ದಾರೆ. ಬಲವಂತವಾಗಿ ಯಾವುದೇ ರೈತರ ಒಂದು ಗುಂಟೆ ಜಮೀನನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ಕುಮ್ಮಕ್ಕಿನಿಂದ ಅಧಿಕಾರಿಗಳಿಗೆ ತೊಂದರೆ ನೀಡಿದ್ದು ರೈತರನ್ನು ತಪ್ಪುದಾರಿಗೆ ಎಳೆಯುವ ಸಂಚು ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆಯನ್ನು 2 ತಿಂಗಳು ಮುಂದೂಡುವುದಾಗಿ ಹೇಳಿದ ಅವರು, ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಸಮಿತಿ ರಚಿಸುವ ಮೂಲಕ 2 ತಿಂಗಳಲ್ಲಿ ವರದಿ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಯೋಜನೆಗೆ ತಾವು ಶಂಕುಸ್ಥಾಪನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಯಾರ ಆಸ್ತಿ ಕೂಡ ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರಬಹುದು, ಯಾವ ಸ್ಟ್ರೈಕು ಬೇಡ. ಯಾರಿಗೂ ಬಲವಂತ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡಬಹುದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಅವರ ಹತ್ರ ನಾವು ದಂಧೆ ಮಾಡುವಂತ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗ್ಬೇಕು ಆಗ್ತದೆ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ನಾನು ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೇನೆ.
0: ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಖೈದಿಗಳು ತಪ್ಪಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಜೈಲಾಧಿಕಾರಿ ಮತ್ತು ಸಿಬ್ಬಂದಿಯನ್ನು ಅಮಾನತುಗೊಳಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈಗಾಗಲೇ ಓರ್ವ ಖೈದಿಯನ್ನು ಸೆರೆ ಹಿಡಿಯಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜೈಲುಗಳ ಸುಧಾರಣೆ, ಭದ್ರತಾ ವ್ಯವಸ್ಥೆಯ ಉನ್ನತೀಕರಣ ಮತ್ತು ಅಕ್ರಮಗಳಿಗೆ ಕಡಿವಾಣದಂತಹ ಕ್ರಮ ಕೈಗೊಳ್ಳಲು ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಟೀಕೆ ಮಾಡುತ್ತಿರುವಂತಹ ಬಿಜೆಪಿ ನಾಯಕರು ತಮ್ಮ ಅವಧಿಯಲ್ಲಿ ರಾಜ್ಯದ ಜೈಲುಗಳ ಸ್ಥಿತಿ ಹೇಗಿತ್ತು ಎಂಬುದನ್ನು ಅವಲೋಕನ ಮಾಡಿಕೊಳ್ಳಲಿ ಎಂದು ತಿಳಿಸಿದ್ದಾರೆ. ಆಷಾಢ ಶುಕ್ರವಾರದಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ರೀತಿಯಲ್ಲೂ ತೊಂದರೆಯಾಗದಂತೆ ಅಗತ್ಯ ಮೂಲಭೂತ ಸೌಕರ್ಯ ಮತ್ತು ವ್ಯವಸ್ಥೆಗಳನ್ನು ಕಲ್ಪಿಸಲು ಲಲಿತ್ ಮಹಲ್ ಹೆಲಿಪ್ಯಾಡ್ನಿಂದ ಚಾಮುಂಡಿ ಬೆಟ್ಟದವರೆಗೆ ಕೈಗೊಂಡಿರುವ ಪೂರ್ವ ಸಿದ್ದತೆಗಳನ್ನು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ವಾಹನ ನಿಲುಗಡೆ ವ್ಯವಸ್ಥೆ, ಭಕ್ತರಿಗಾಗಿ ವಿಶೇಷ ಬಸ್ ಸೇವೆ, ಕುಡಿಯುವ ನೀರಿನ ವ್ಯವಸ್ಥೆ, ಸರತಿ ಸಾಲು ನಿರ್ವಹಣೆಗೆ ಕೈಗೊಂಡಿರುವಂತಹ ಕ್ರಮ ಮತ್ತು ಶೌಚಾಲಯಗಳ ಸೌಲಭ್ಯಗಳನ್ನು ಪರಿಶೀಲಿಸಿದ ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಸ್ವಚ್ಛತೆ, ಕುಡಿಯುವ ನೀರು, ಸಾರಿಗೆ, ಸರತಿ ಸರಳ ವ್ಯವಸ್ಥೆ ಮತ್ತು ಶೌಚಾಲಯಗಳ ನಿರ್ವಹಣೆಯಲ್ಲಿ ಯಾವುದೇ ಲೋಪವಾಗದಂತೆ ಸಂಬಂಧಿಸಿದ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ 70% ಮಳೆ ಕೊರತೆಯಾಗಿ ಬರಗಾಲ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈಬಿಡಬೇಕು ಹಾಗೂ ಪ್ರತಿಭಟನಾ ನಿರತ ರೈತರ ಮೇಲೆ ಹಾಕಿರುವ ಕೇಸುಗಳನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಇದೇ 17ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. 6 ಅಕ್ಟೋಬರ್ ಆರಂಭವಾಗುವ ವಿಧಾನಮಂಡಲದ ಅಧಿವೇಶನದಲ್ಲೂ ಬಿಡದಿ ಟೌನ್ಶಿಪ್ ಬರಗಾಲ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ವತಿಯಿಂದ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಜಿಲ್ಲಾಧಿಕಾರಿ ಸಂಗಪ್ಪ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆಧಾರ್ ಹೊಸ ನೋಂದಣಿ, ತಿದ್ದುಪಡಿ, ಮೊಬೈಲ್ ಸಂಖ್ಯೆ ಮತ್ತು ವಿಳಾಸ ಬದಲಾವಣೆ ಸೇರಿದಂತೆ ವಿವಿಧ ಸೇವೆಗಳು ಒಂದೇ ಸ್ಥಳದಲ್ಲಿ ಲಭ್ಯವಾಗುವುದರಿಂದ ಸಾರ್ವಜನಿಕರಿಗೆ ವೇಗವಾಗಿ ಮತ್ತು ಸುಲಭವಾಗಿ ಸೇವೆ ದೊರೆಯಲಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯ ಪಡೆಯಲು ಆಧಾರ್ ಪ್ರಮುಖ ದಾಖಲೆಯಾಗಿರುವುದರಿಂದ ನಾಗರಿಕರು ಈ ಕೇಂದ್ರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ಆಧಾರ್ ಸೇವಾ ಕೇಂದ್ರದ ಕ್ಲಸ್ಟರ್ ವ್ಯವಸ್ಥಾಪಕ ಶ್ಯಾಮಸುಂದರ್ ಮಾತನಾಡಿ, 5-17 ವರ್ಷದ ಮಕ್ಕಳ ಕಡ್ಡಾಯ ಬಯೋಮೆಟ್ರಿಕ್ ನವೀಕರಣವನ್ನು 30 ಸೆಪ್ಟೆಂಬರ್ವರೆಗೆ ಉಚಿತವಾಗಿ ಮಾಡಿಕೊಡಲಾಗುತ್ತಿದ್ದು, ಈ ಸೇವೆ ಆಧಾರ್ ಕೇಂದ್ರ ಮತ್ತು ಶಾಲಾ ಶಿಬಿರಗಳಲ್ಲಿ ಲಭ್ಯವಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲಗೊಂಡಿದೆ. ಮುಂಗಾರು ಬಿರುಸು ಆಗಬೇಕಾದಂತಹ ಈ ದಿನಗಳಲ್ಲಿಯೇ ಜಿಲ್ಲೆಯಾದ್ಯಂತ ಬಿರು ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಕಾವೇರಿ ಉಗಮ ತಾಣವಾದಂತಹ ತಲಕಾವೇರಿಯಲ್ಲಿಯೂ ಮಳೆ ಕ್ಷೀಣವಾಗಿದ್ದು ಕಾವೇರಿ ನದಿ ನೀರಿನ ಹರಿವಿಕೆಯಲ್ಲಿಯೂ ಇಳಿಕೆಯಾಗಿದೆ. ಮುಂಗಾರು ವಿಫಲವಾಗಿರುವುದರಿಂದ ಕೃಷಿ ಚಟುವಟಿಕೆಗಳಿಗೂ ಹಿನ್ನಡೆಯಾಗಿದೆ. ಕೆಲವು ಗ್ರಾಮಗಳಲ್ಲಿ ಕಾಫಿ ಕಾಯಿ ಗಿಡದಿಂದ ಉದುರುತ್ತಿದೆ. ಕೊಡಗಿನ ಕಿತ್ತಳೆ ಫಸಲು ಮೇಲೂ ಕ್ಷೀಣಿಸಿದ ಮುಂಗಾರಿನಿಂದ ವ್ಯತಿರಿಕ್ತ ಪರಿಣಾಮ ಬೀರಿದೆ. ರಾಜ್ಯದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿ ಬಿಸಿಲು ಏರಿಕೆಯಾಗುತ್ತಿದೆ. ಉತ್ತರ ಕರ್ನಾಟಕ, ಮಲೆನಾಡು, ಕರಾವಳಿ ಮತ್ತು ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಪ್ರಮಾಣದಲ್ಲಿ ಕಳೆದ 3 ದಿನಗಳಿಂದ ಏರಿಕೆಯಾಗುತ್ತಲೇ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಉಷ್ಣಾಂಶದ ಪ್ರಮಾಣ ಇಂದು ಮತ್ತು ನಾಳೆ ಏರಿಕೆಯಾಗುತ್ತಿದ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈ ನಡುವೆ ಬೆಂಗಳೂರಿನಲ್ಲೂ ಸಹ ಉಷ್ಣಾಂಶ ಏರಿಕೆಯಾಗಿದ್ದು, HL ವಿಮಾನ ನಿಲ್ದಾಣದ ಪ್ರದೇಶದ 34°C, ಬೆಂಗಳೂರು ನಗರದಲ್ಲಿ 33.6°C ಉಷ್ಣಾಂಶ ದಾಖಲಾಗಿದೆ. ಗರಿಷ್ಠ ಉಷ್ಣಾಂಶದ ಪ್ರಮಾಣ ಈ ವಾರ ಇನ್ನೂ 3°C ನಿಂದ 4°C ವರೆಗೆ ಏರಿಕೆಯಾಗಬಹುದು ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಮುಂದುವರೆದಿದೆ. ವಿಜಯಪುರ ಜಿಲ್ಲೆಯ ಮತದಾರರ ಪಟ್ಟಿಯಲ್ಲಿ ಒಟ್ಟು 19,82,114 ಮತದಾರರು ಇದ್ದು, ಗಣತಿ ನಮೂನೆಗಳನ್ನು ಬಿಎಲ್ಒಗಳಿಗೆ ವಿತರಣೆ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, 50.2% ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಅನುರಾಧ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಒಡೆಯರಪಾಳ್ಯದ ಟಿಬೇಟಿಯನ್ ಕಾಲೋನಿಯ ಸಮೀಪ ರಸ್ತೆ ಕಾಮಗಾರಿಯಲ್ಲಿ ಟೆಂಡರ್ ನಿಯಮ ಉಲ್ಲಂಘನೆ, ಗುಣಮಟ್ಟ ಪರೀಕ್ಷೆ ನಡೆಸದಿರುವುದು ಹಾಗೂ ಅಳತೆಗಳಲ್ಲಿ ವ್ಯತ್ಯಾಸಗಳಿದ್ದರೂ ಬಿಲ್ ಪಾವತಿಸಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ 2 ಅಧಿಕಾರಿಗಳನ್ನು ರಾಜ್ಯ ಸರ್ಕಾರ ಅಮಾನತುಗೊಳಿಸಿದೆ. ರೈತರ ಆದಾಯ ವೃದ್ಧಿ ಹಾಗೂ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಬ್ಯಾಂಕುಗಳ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ಪಶುಸಂಗೋಪನೆ, ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. ಈ ಸಾಲ ಸೌಲಭ್ಯವನ್ನು ಜಿಲ್ಲೆಯ ಅರ್ಹ ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ರಾಯಚೂರು ಜಿಲ್ಲಾ ಲೀಡ್ ಬ್ಯಾಂಕ್ ಜಿಲ್ಲಾ ವ್ಯವಸ್ಥಾಪಕರಾದಂತಹ ಸುಧೀಂದ್ರ ಪಿಆರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯಲು ಮಾತ್ರ ನೀರು ನೀಡುವಂತೆ ಕಾವೇರಿ ನಿಯಂತ್ರಣ ಸಮಿತಿ ಸಭೆ ಆದೇಶ, ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ವಿವಾದ, 2ನೇ ಹಂತದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ ಸರ್ಕಾರ. ಬಿಡದಿ ಟೌನ್ಶಿಪ್ಗಾಗಿ ರೈತರ ಜಮೀನನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜೈಲುಗಳ ಸುಧಾರಣೆಗೆ, ಅಕ್ರಮಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಬದ್ದ, ಸಚಿವ ಪ್ರಿಯಾಂಕ್ ಖರ್ಗೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲ, ಬೆಂಗಳೂರು ಸೇರಿದಂತೆ ರಾಜ್ಯದ

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಸಮಯ ಆಗಿದೆ 6:52. ಹೌದು, ಸಂಜೆ ಹೊತ್ತು ಎಲ್ಲರೂ ಕೂಡ ಮನೆ ತಲುಪಿರೋಂತಹ ಹೊತ್ತಾಗಿದಾಗಿರತ್ತೆ. ಹಾಗೆ ಇನ್ನೂ ಕೆಲವರು ಟ್ರಾವೆಲ್ ಮಾಡ್ತಾನೆ ಇರ್ತೀರಿ. ಸೊ ನಿಮ್ಮ ಒಂದು ಟ್ರಾವೆಲ್ ಟೈಮ್ಗೆ ನಮ್ಮ ಹಾಡುಗಳು ಮಾತುಗಳು ಎರಡು ಕೂಡ ಸಾಥ್ ನೀಡ್ತವೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸನ್ಸೆಟ್ ಸುರಭಿನಲ್ಲಿ ಏನೆಲ್ಲ ಮಾತುಕತೆ ಇರುತ್ತೆ, ಏನು ಹಾಗೆ ಮಾತಾಡ್ತಾ ಸಾಗೋಣ. ಈ ಒಂದು ಟ್ರೆಂಡ್ ಅನ್ನೋಂಥ ಪದ ಬಂದ್ಬಿಡುತ್ತೆ ಪ್ರತಿಯೊಂದರಲ್ಲೂ ಅಷ್ಟೇ. ಇವಾಗ ನಾವು ಯಾವುದಾದ್ರೂ ಒಂದು ಸೆಲ್ ಫೋನ್ ತೊಗೊಂಡ್ರೂ ಅಷ್ಟೇ, ಅಥವಾ ಬರೆಯೋ ಶೈಲಿನಲ್ಲೂ ಅಷ್ಟೇ ಆಗಿರಬಹುದು, ಓದೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಫ್ಯಾಷನಲ್ಲಂತೂ ಟ್ರೆಂಡು ಪ್ರತಿ ದಿನಕ್ಕೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ಒಂದು ಫ್ಯಾಷನ್ ಸೆಗ್ಮೆಂಟ್ ಅಂತ ತಗೊಂಡ್ರೆ ನಿಮ್ಮ ಪ್ರಕಾರ ಟ್ರೆಂಡ್ ಅಂದರೆ ಏನು? ಕೆಲವ್ರು ಹೇಳ್ತಾರೆ ವಿ ಆರ್ ಆರ್ ಓನ್ ಟ್ರೆಂಡ್ ಸೆಟ್ಟರ್ಸ್ ಅಂತಲೂ ಹೇಳ್ತಾರೆ. ಸೊ ನಾವು ಏನು ಫ್ಯಾಷನಬಲ್ ಆಗಿ ನಾವು ಹೆಂಗೆ ಇರ್ತೀವೋ ಅದೇ ಟ್ರೆಂಡ್ ಅಂತ ಹೇಳ್ತಾರೆ. ಇನ್ನು ಕೆಲವರು ಇಲ್ಲ, ಏನು ಟ್ರೆಂಡಿಂಗ್ ಏನಿರುತ್ತೋ ಅಥವಾ ಯುವಜನತೆ ಜೆನ್ ಎಕ್ಸ್ ಜೆನ್ ಜಿ ಏನು ಇಷ್ಟಪಡ್ತಾರೋ ಅದನ್ನು ನಾವು ಇಷ್ಟಪಡ್ತೀವಿ ಅಂತ ಹೇಳ್ತಾರೆ. ಸೊ ಆಲ್ಫಾ ಜನ್ರೇಷನ್ ಇವಾಗಿರೋಂಥದ್ದು, ಸೊ ಇವಾಗಿನವರು ಏನು ಇಷ್ಟಪಡ್ತಾರೋ ನಾವು ಕೂಡ ಅದೇ ರೀತಿ ಇರೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಾರೆ. ಇನ್ನು ಕೆಲವರು ನಾವು ಏನು ಮಾಡ್ತೀವೋ ಅದೇ ಸರಿ ಅಂತ ಹೇಳ್ತಿರ್ತಾರೆ. ಸೊ ನಿಮ್ಮ ಪ್ರಕಾರ ಹೇಳಿ ಸ್ನೇಹಿತರೆ, ಟ್ರೆಂಡ್ ಅಥವಾ ಫ್ಯಾಷನ್ ಅನ್ನೋ ವಿಚಾರದಲ್ಲಿ ಟ್ರೆಂಡ್ ಅನ್ನೋದನ್ನು ಯಾವ ರೀತಿ ನೀವು ಡಿಫೈನ್ ಮಾಡ್ತೀರಾ ಅಂತ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013948091031 ಈ ಒಂದು ಸಂಖ್ಯೆಗೆ ಸಂದೇಶವನ್ನು ಕಳಿಸಿ. ಈಗ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಎಷ್ಟೇ ಟ್ರೆಂಡ್ ಇದ್ರೂ ಕೂಡ ಫ್ರೆಂಡ್ಸ್ನ ನಾವು ಮರೆಯೋದಕ್ಕಾಗೋದಿಲ್ಲ, ಡೋಂಟ್ ಗೋ ಅಂತ ಫ್ರೆಂಡ್ಗೆ ಹೇಳ್ತಾನೆ ಇರ್ತೀವಿ. ಸೊ ಏನಾದರೂ ಅನಿವಾರ್ಯತೆ ಬಿದ್ದರೆ ಹೋಗ್ತಿದ್ರೆ ಬೇಡಪ್ಪ ಹೋಗಬೇಡ ಅಂತ ಹೇಳ್ತೀವಿ. ಸೊ ಈ ರೀತಿ ಟ್ರೆಂಡ್ಗೂ ಫ್ರೆಂಡ್ಗೂ ಒಂದು ರೀತಿಯ ಸಂಬಂಧ ಇದೆ. ಈಗ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಗುರುಕಿರಣ್ ಅವರ ಧ್ವನಿಯಲ್ಲಿ ನಂದಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಹೇಮಂತ್ ಹಾಗೂ ಸಂಗಡಿಗರು ಹಾಡಿದ್ದಾರೆ, ಗುರುಕಿರಣ್ ಅವರು ಕೂಡ ಧ್ವನಿಗೊಳಿಸಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯ, ಗುರುಕಿರಣ್ ಅವರದೇ ಸಂಗೀತ ಸಂಯೋಜನೆ ಈ ಒಂದು ಟ್ರೆಂಡಿಂಗ್ ಸಾಂಗ್ಗೆ ಇತ್ತು. ಸೊ ಆಗಿನ ಕಾಲದಲ್ಲಿ ಇದು ನಿಜ ಒಂದು ಟ್ರೆಂಡಿಂಗ್ ಸಾಂಗ್ ಏನೇ. ಸೊ ಈಗ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಸನ್ಸೆಟ್ ಸುರಭಿನಲ್ಲಿ.

ಖುಷಿ ಚಿತ್ರದ ಗೀತೆಯನ್ನು ಈಗಷ್ಟೇ ಕೇಳಿದ್ರಿ. ಮಾಲ್ಗುಡಿ ಶುಭಾ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬಂದಿತ್ತು. ವಿ ಮನೋಹರ್ ಅವರ ಸಾಹಿತ್ಯ ಕೂಡ ಈ ಗೀತೆಗಿತ್ತು. ಹೌದು, ಟ್ರೆಂಡ್ ಸೆಟ್ಟಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಒಂದು ಕಾಲದಲ್ಲಿನೂ ಕೂಡ ಈ ಹಾಡು ಟ್ರೆಂಡ್ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಹಾಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ಅನಿಲ್ ಅವರು, BTM ಲೇಔಟ್ ಇಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇತ್ತೀಚಿನ ಕಾಲದಲ್ಲಿ ಫ್ಯಾಷನ್ನು, ಹಾಗೆ ಸೋಷಿಯಲ್ ಮೀಡಿಯಾ, ಸಂಗೀತ, ಸಿನಿಮಾ, ಜೀವನ ಶೈಲಿನಲ್ಲಿರುವಂತಹ ಬದಲಾವಣೆಗಳು ಎಲ್ಲ ವೇಗವಾಗಿ ಟ್ರೆಂಡ್ ಆಗ್ತಾ ಇದೆ. ಕನ್ನಡದಲ್ಲಿ ಸರಳವಾಗಿ ಹೇಳಬೇಕಾದ್ರೆ ಈಗ ಜನರಲ್ಲಿ ಪ್ರಸಿದ್ಧಿಯಾಗಿರುವಂಥ ಅಥವಾ ಫಾಲೋ ಆಗ್ತಿರುವಂಥ ವಿಷಯ. ಹೌದು, ಒಂದು ಮಾತಂತೂ ಇದೆ, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಕುರಿಗಳು ಬೀಳ್ತಾ ಹೋಗುತ್ತೆ ಅಂತ. ಹಾಗೆ ಒಬ್ಬರು ಯಾರೋ ಒಂದು ಟ್ರೆಂಡನ್ನು ಫಾಲೋ ಮಾಡೋರು, ಒಂದು ಕಲರು, ಒಂದು ಪ್ಯಾಟರ್ನನ್ನು ಫಾಲೋ ಮಾಡಿದ್ರು ಅಂದರೆ ಎಲ್ಲರೂ ಕೂಡ ಅದೇ ಪ್ಯಾಟರ್ನ್ಗೆ ಮುಗಿ ಬೀಳ್ತಾ ಇರ್ತಾರೆ. ಇದನ್ನೇ ಮಾಡಬೇಕು, ಇದನ್ನೇ ಮಾಡಬೇಕು ಅಂತ. ಇದರ ನೆಕ್ಸ್ಟ್ ವರ್ಷನ್ ಅಂದರೆ ವೈರಲ್ ಆಯಿತು ಅಂತ ಬರುತ್ತೆ. ಸೊ ಇವಾಗ ನಾವು ಇತ್ತೀಚೆಗೆ ಶಾರ್ಟ್ಸಲ್ಲಿ ಎಲ್ಲನೂ ಕೂಡ ನಾವು ನೋಡಬಹುದು. ಸೊ ರೀಲ್ಸಲ್ಲೆಲ್ಲನೂ ಕೂಡ ವೈರಲ್ ಆಯಿತು ಅಂದರೆ ಎಲ್ರಿಗೂ ಕೂಡ ಮಾಹಿತಿ ಹೋಗ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಇನ್ನು ಫ್ಯಾಷನ್ನಲ್ಲಿ ಟ್ರೆಂಡ್ ಸೆಟ್ಟಿಂಗ್ ಅಂತ ನೋಡೋದಾದರೆ ಬಹಳಷ್ಟು ಫ್ಯಾಷನ್ ಡಿಸೈನರ್ಸ್ ಅಮೋಘವಾದಂತಹ ಒಂದು ಬದಲಾವಣೆಯನ್ನು ತರ್ತಾ ಇದ್ದಾರೆ. ಸೊ ಮಿಕ್ಸ್ಡ್ ಫ್ಯಾಷನ್ ಆಗಿರ್ಬೋದು, ಹಾಗೆ ಇಂಡೋ ವೆಸ್ಟರ್ನ್ದು ಆಗಿರಬಹುದು. ಇಂಡೋ ವೆಸ್ಟರ್ನ್ದು ಕೂಡ ಹಳೆಯೇ ಆಗೋಯಿತು. ಸೊ ಇನ್ನೂ ಬಹಳಷ್ಟು ಫ್ಲೇರ್ಸ್, ಫ್ರಿಲ್ಸ್ ಅಂತ ಏನೇನೋ ಎಲ್ಲ ಫ್ಯಾಷನಬಲ್ ಆಗಿ ಬರ್ತಾ ಇದೆ. ಸೊ ನೀವು ಕೂಡ ಬರೆದು ಕಳಿಸಿ ನಿಮ್ಮ ಪ್ರಕಾರ ಟ್ರೆಂಡ್ ಸೆಟ್ಟಿಂಗ್, ಅದು ಕೂಡ ಒಂದು ಫ್ಯಾಷನ್ ವಿಚಾರದಲ್ಲಿ ಟ್ರೆಂಡ್ ಸೆಟ್ಟಿಂಗ್ ಅಂತ ಬಂದರೆ ಸೊ ಏನು, ಅದನ್ನು ಯಾವ ರೀತಿ ನೀವು ಡಿಫೈನ್ ಮಾಡ್ತೀರಿ ಅಂತ ಬೇಗ ಬೇಗ ಸಂದೇಶವನ್ನು ಕಳಿಸಿ ವಾಟ್ಸಾಪ್ ಮುಖಾಂತರ. ನಮ್ಮ ವಾಟ್ಸಾಪ್ ಸಂಖ್ಯೆ 9480901013 9480131013. ನೀವು ಕೂಡ ಟ್ರೆಂಡ್ ಫಾಲೋವರ ಅಥವಾ ಟ್ರೆಂಡ್ ಸೆಟ್ಟರ? ಸೊ ನೀವು ಕೂಡ ಬೇಗ ಬೇಗ ಬರೆದು ಕಳಿಸಿ. ಮುಂದಿನ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಟ್ರೆಂಡ್ ಯಾವುದೇ ಇರಲಿ, ಸೀರೆ ಮುಂದೆ ಯಾವುದು ಕೂಡ ಟ್ರೆಂಡ್ ಅನ್ಸೋದಿಲ್ಲ. ನೀಲಕಂಠ ಚಿತ್ರದ ಈ ಬ್ಯೂಟಿಫುಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ ಶ್ರೀನಿವಾಸ್ ಹಾಗೂ ಸುಮಾ ಶಾಸ್ತ್ರಿ ಅವರ ಧ್ವನಿಯಲ್ಲಿ, ವಿ ರವಿಚಂದ್ರನ್ ಅವರ ಸಾಹಿತ್ಯ, ಹಾಗೆ ಅವರದೇ ಕಂಪೋಸಿಷನ್ನಲ್ಲಿ.

ಇರಲಿ, ಹೂಗಳಲ್ಲಂತೂ ಮಲ್ಲಿಗೆನೇ ಯಾವಾಗಲೂ ಟ್ರೆಂಡಿಂಗು, ಯಾವಾಗಲೂ ಟಾಪಲ್ಲಿ ನಿಲ್ಲೋದು ಅಂತಲೇ ಹೇಳಬೇಕು. ಸೊ ಇನ್ನೂ ಮುಂದೆ ಬಹಳಷ್ಟು ಗೀತೆಗಳು ಲೈನಪ್ ಆಗಿದೆ, ಹಾಗೆ ಸನ್ಸೆಟ್ ಸುರಭಿನಲ್ಲಿ ಸಾಕ್ತಾ ಇದ್ದೀವಿ. ಮತ್ತೊಂದು ಸಂದೇಶ ಬಂದಿದೆ, ಎರಡು ವಿಚಾರ ಮಾತ್ರನೇ ನೋಡ್ತೀವಿ ಟ್ರೆಂಡಿಂಗ್ ಅನ್ನೋದ್ರಲ್ಲಿ. ಸೋಷಿಯಲ್ ಮೀಡಿಯಾ, ಹಲವಾರು ರೀತಿಯ ಸೋಷಿಯಲ್ ಪ್ಲಾಟ್ಫಾರ್ಮ್ಸು ಮತ್ತು ಫ್ಯಾಷನಲ್ಲಿ ಯಾರು ಏನು ಫಾಲೋ ಮಾಡ್ತಾರೋ ಪ್ರತಿಯೊಬ್ಬರು ಕೂಡ ಅದೇ ಥರನೇ ಹೋಗಬೇಕು ಅಂತ ಬರ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಬರೀ ಫ್ಯಾಷನ್ ಡಿಸೈನರ್ಸ್ ಮೇಲೇ ಡಿಪೆಂಡ್ ಆಗ್ತಿದ್ರು, ಈಗ ಪ್ರತಿಯೊಬ್ಬರು ಅವರವರ ಫ್ಯಾಷನನ್ನು ಅವರವರೇ ಡಿಸೈನ್ ಮಾಡ್ಕೊಳ್ತಾರೆ. ಇದರಲ್ಲಂತೂ ಎರಡು ಮಾತಿಲ್ಲ ಅಲ್ವಾ. ಸ್ಮಾರ್ಟ್ಫೋನ್ ಬಳಸೋ ಬದಲು ಸ್ಮಾರ್ಟ್ ಮೈಂಡ್ಸನ್ನು ಬಳಸೋ ಬದಲು ಸ್ಮಾರ್ಟ್ಫೋನ್ಸನ್ನೇ ಹೆಚ್ಚಾಗಿ ಬಳಸ್ತಾರೆ. ಇದು ಒಂಥರ ಟ್ರೆಂಡಿಂಗು. ಅತಿ ಹೆಚ್ಚು ನಾವು AIನ ಬಳಕೆ ಮಾಡ್ತೀವಿ. ಏನಾದರೂ ಒಂದು ಸಣ್ಣ ಪುಟ್ಟ ಕ್ಲಾರಿಫಿಕೇಶನ್ ಬೇಕಂದ್ರೂ ಕೂಡ AIನ ಬಳಕೆ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನಮ್ಮ ಬುದ್ಧಿಮತ್ತೆನೇ ನಾವು ಕಳ್ಕೊಳ್ತಾ ಇದ್ದೀವಿ ಅಂತ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಆತಂಕ ಕೂಡ ಆಗ್ತಾ ಇದೆ. ಸೊ ಅತಿ ಹೆಚ್ಚು AI ಬಳಸೋದನ್ನು ಕೂಡ ಟ್ರೆಂಡಿಂಗ್ ಅಂತಲೇ ಅನಿಸುತ್ತೆ. ಸೊ ನೀವು ಕೂಡ ಬರೆದು ಕಳಿಸಿ ಸ್ನೇಹಿತರೆ, ನಿಮ್ಮ ಪ್ರಕಾರ ಟ್ರೆಂಡಿಂಗ್ ಅನ್ನೋದಕ್ಕೆ ಡೆಫಿನಿಷನ್ ಏನು ಅಂತ ವಾಟ್ಸಪ್ ಮುಖಾಂತರ. ನಮ್ಮ ವಾಟ್ಸಪ್ ಸಂಖ್ಯೆ 9408093480109 ಮುಂದಿನ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ನರಸಿಂಹ ಚಿತ್ರದ ಗೀತೆ, ಹಂಸಲೇಖ ಅವರ ಸಾಹಿತ್ಯ, ಹಾಗೆ ಅವರದೇ ಸಂಗೀತ ಈ ಗೀತೆಗಿದೆ.

ಈ ಹಾಡಿಗೆ ಮಾತ್ರ ಹೃದಯದಲ್ಲಿ ಒಂಥರ ಸ್ಥಾನನೇ, ಯಾಕಂದರೆ ಇದೊಂಥರ ಎವರ್ ಟ್ರೆಂಡಿಂಗ್ ಥರನೇ ಅನಿಸುತ್ತೆ. ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ ಸೊಗಸಾಗಿರೋಂಥ ಗೀತೆ ಮೂಡಿ ಬರ್ತಾ ಇದೆ. ಬಂದಿತ್ತು ಯುವ ಚಿತ್ರದಾಗಿತ್ತು, 2024 ತೆರೆ ಕಂಡಂಥದ್ದು. ಪ್ರಮೋದ್ ಮರವಂತಿ ಅವರ ಸಾಹಿತ್ಯ ಹಾಗೆ ಅಜನೀಶ್ ಪಿ ಲೋಕನಾಥ್ ಅವರ ಸೂಪರ್ ಸಂಗೀತ ಈ ಗೀತೆಗಿತ್ತು. ಸಂಜಿತ್ ಅವರು ಕೂಡ ಒಂದು ರೀತಿಯ ಟ್ರೆಂಡ್ ಸೆಟರ್, ಒಂದು ರೀತಿಯ ಎಲ್ಲ ರೀತಿಯಲ್ಲೂ ಕೂಡ ಸಿಕ್ಕಾಪಡೆ ಟ್ರೆಂಡ್ ಸೆಟರ್ ಆಗಿದ್ರು ಅವರ ವಾಯ್ಸ್ನ ಮುಖಾಂತರ. ಇನ್ನು ಯಾರ್ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಇವತ್ತು ಏನಿದೆ ಅನ್ನೋದಕ್ಕಿಂತ ನಾಳೆ ಏನು ಹೊಸತು ಬರಲಿದೆ ಅನ್ನೋ ಕುತೂಹಲನೇ ಯಾವಾಗಲೂ ಟ್ರೆಂಡಿಂಗ್ ಆಗಿರುತ್ತೆ ಅಂತ ಶ್ರೀಧರಯ್ಯ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡ್ಲಿ ಮಳವಳ್ಳಿಯಿಂದ ಮತ್ತು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಯಾರಿದು ನಿಮ್ಮ ಹೆಸರು ಗೊತ್ತಾಗ್ತಾ ಇಲ್ಲ, ನಮ್ಮ ರೈಡಿಂಗ್ ವ್ಯಾತ್ 741 ಇವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಮ್ಮ ಬಾಲಿವುಡ್ನಲ್ಲಿ ಅಂತೂ ದೇವಾನಂದ್ ಅವರು ಮೊದಲ ಫ್ಯಾಷನ್ ಐಕಾನ್ ಅಂತ ಹೇಳಬೇಕು. ಅವರ ಸಿಗ್ನೇಚರ್ ವಾಕ್ಸ್, ಸ್ಕಾರ್ಫ್ಸ್ ಎಲ್ಲನೂ ಕೂಡ ಬಹಳನೇ ಟ್ರೆಂಡಿಂಗ್ ಆಗಿತ್ತು. ಅದನ್ನು ಎಷ್ಟು ಜನ ಕಾಪಿ ಮಾಡ್ತಿರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್ ಟ್ರೂಲಿ ಸೆಟ್. ಮಂಜುನಾಥ್ ಅವರು ಕಲ್ಲತಮ್ಮನ ಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಇತ್ತೀಚಿನ ಯುವಕರಲ್ಲಿ ಹೊಸ ಮಾದರಿಯ ಸ್ಮಾರ್ಟ್ಫೋನ್ ಬಳಸೋದೇ ಒಂದು ಟ್ರೆಂಡ್ ಆಗೋಗಿದೆ. ಸೊ ಇದು ಕೂಡ ಒಂದು ಟ್ರೆಂಡ್ ಅಂತ ಹೇಳಬೇಕು. ಇನ್ನು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ನಟರಾಗಿರಲಿಲ್ಲ, ಅವರು ಒಂದು ರೀತಿ ಸ್ಟೈಲ್ ಐಕಾನ್, ಹಾಗೆ ಏನು ಟ್ರೆಂಡ್ ಸೆಟರ್ ಆಗಿದ್ರು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಸತ್ಯ, ಯಾವಾಗಲೂ ಕೂಡ ಸದಾಕಾಲ ಅಣ್ಣಾರ ನೆನಪು ಇದ್ದೇ ಇರತ್ತೆ ಒಂದು ಟ್ರೆಂಡ್ ಅನ್ನೋಂಥ ಒಂದು ಟಾಪಿಕ್ ಬಂದರೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗ್ತಾ ಇದೆ. ಸಂದೇಶ ಕಳಿಸ್ಕೊಟ್ಟಂತಹ ತಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಏನೇ ಆಗಲಿ ರೀ, ಸೊ ನಿಮ್ಮ ಟ್ರೆಂಡನ್ನು ನೀವೇ ಸೆಟ್ ಮಾಡ್ಕೊಳ್ಳೋಂಥ ಹಂತಕ್ಕೆ ಬಂದರೆ ಇನ್ನೂ ಸೊಗಸಾಗಿರುತ್ತೆ. ಹೌದು, ಅವಾಗ ಯಾರನ್ನೂ ಹೇಳೋದಿರೋಲ್ಲ, ಕೇಳೋದಿರೋದಿಲ್ಲ. ಆದರೆ ಸಭ್ಯತೆಯ ಒಂದು ಟ್ರೆಂಡ್ನಲ್ಲಿ ಎಲ್ಲರೂ ಕೂಡ ಸಾಗೋಣ ಅಂತ ಕಡೆಯ ವಾಕ್ಯ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ತೇಜ. ಮತ್ತೊಮ್ಮೆ ಎಲ್ಲ ಸಂದೇಶ ಕಳಿಸಿದಂಥ ಸ್ನೇಹಿತರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಫಿಫಾ ವರ್ಲ್ಡ್ ಕಪ್ನ ಡೈಲಿ ಅಪ್ಡೇಟ್ಸ್.

ಸ್ನೇಹಿತರೆ, ಭಾರತೀಯ ವಾಯುಪಡೆಯ ಅಗ್ನಿ ವೀರ್ವಾಯು ಆಗಿ ಸೇರೋದಕ್ಕೆ ಇಲ್ಲೊಂದು ಪ್ರಕಟಣೆ. ಅಗ್ನಿಪಥ್ ಯೋಜನೆ ಅಡಿಯಲ್ಲಿ ಅಗ್ನಿ ವೀರ್ವಾಯು ಪ್ರವೇಶ 2/2027 ಆಯ್ಕೆ ಪರೀಕ್ಷೆಗಾಗಿ ಅವಿವಾಹಿತ ಭಾರತೀಯ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಭಾರತೀಯ ವಾಯುಪಡೆಯ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸುತ್ತಿದೆ. ಆನ್ಲೈನ್ ನೋಂದಣಿ ದಿನಾಂಕಗಳು 6 ಜುಲೈ 2026 ಬೆಳಿಗ್ಗೆ 11:00 ಹಿಡಿದು 26 ಜುಲೈ 2026 ರಾತ್ರಿ 11:00 ಆನ್ಲೈನ್ ಪರೀಕ್ಷೆಯ ದಿನಾಂಕಗಳು 22 ಸೆಪ್ಟೆಂಬರ್ 2026 ಹಾಗೂ 23 ಸೆಪ್ಟೆಂಬರ್ 2026. ನೋಂದಣಿಗಾಗಿ ವೆಬ್ ಪೋರ್ಟಲ್ iafrecruitment.edcil.co.in. ಹುಟ್ಟಿದ ದಿನಾಂಕ ಬ್ಲಾಕ್ 1 ಜುಲೈ 2005 ಮತ್ತು 1 ಜನವರಿ 2010 ನಡುವೆ ಜನಿಸಿದವರು ಎರಡೂ ದಿನಾಂಕಗಳನ್ನು ಒಳಗೊಂಡಂತೆ ಅರ್ಜಿಗಳನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಶಿಕ್ಷಣ ಅರ್ಹತೆ, ಪ್ರವೇಶ ಮಟ್ಟದ ವಿದ್ಯಾರ್ಹತೆ, ವೈದ್ಯಕೀಯ ಮಾನದಂಡಗಳು, ನಿಯಮಗಳು ಮತ್ತು ಷರತ್ತುಗಳು, ಆನ್ಲೈನ್ ಅರ್ಜಿಗಳನ್ನು ಭರ್ತಿ ಮಾಡುವ ವಿವರಗಳು ಮತ್ತು ಅಗ್ನಿ ವೀರ್ವಾಯು ಪ್ರವೇಶ 2/2027 ನೋಂದಣಿಗಾಗಿ ವಿವರವಾದ ಮಾಹಿತಿಗಾಗಿ ಲಾಗಿನ್ ಮಾಡಿ iafrecruitment.edcil.co.in.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದೇಶದ ಸೆಮಿಕಂಡಕ್ಟರ್ ವಿನ್ಯಾಸ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿಗೆ. ಮೊದಲ ದಿನ ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳು ಬ್ರಿಟನ್ಗೆ ರಫ್ತು. ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದ ಅಮೆರಿಕ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಉತ್ತರ ಪ್ರದೇಶದ

0: ವಾರಣಾಸಿ ರಿಂಗ್ ರಸ್ತೆ ಮತ್ತು ರಾಷ್ಟ್ರೀಯ ಹೆದ್ದಾರಿ 19 ನಡುವೆ 46 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ 6 ಪಥದ ಗ್ರೀನ್ಫೀಲ್ಡ್ ಎಲಿವೇಟೆಡ್ ಕಾರಿಡಾರ್ ಅನ್ನು ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಯೋಜನೆಯ ಒಟ್ಟು ಬಂಡವಾಳ ವೆಚ್ಚ 14,400 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿದ್ದು, ರಾಷ್ಟ್ರೀಯ ಹೆದ್ದಾರಿ 19 ಮತ್ತು ವಾರಣಾಸಿ ರಿಂಗ್ ರಸ್ತೆ ನಡುವೆ ತಡೆರಹಿತ ಸಂಪರ್ಕವನ್ನು ಒದಗಿಸುತ್ತದೆ. ಇದು ನಗರ ಚಲನಶೀಲತೆಯನ್ನು ಸುಧಾರಿಸುತ್ತದೆ. ಯೋಜನೆಯು ಸರಾಸರಿ ಪ್ರಮಾಣದ ಸಮಯವನ್ನು ಸುಮಾರು 60 ನಿಮಿಷಗಳಿಂದ 20 ನಿಮಿಷಗಳಿಗೆ ಇಳಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಭಾರತದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು 127,500 ಕೋಟಿ ರೂಪಾಯಿಗಳ ವೆಚ್ಚದೊಂದಿಗೆ ಸೆಮಿಕಾನ್ 2.0 ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಈ ಯೋಜನೆಯು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ, ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ ಮತ್ತು ನಿರ್ಣಾಯಕ ವಲಯಗಳಲ್ಲಿ ತಾಂತ್ರಿಕ ನಾಯಕತ್ವವನ್ನು ಸ್ಥಾಪಿಸುತ್ತದೆ ಎಂದು ಅವರು ಹೇಳಿದ್ದಾರೆ. 62,500 ಕೋಟಿ ರೂಪಾಯಿಗಳ ವೆಚ್ಚದ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮುಂದಿನ 5 ವರ್ಷಗಳವರೆಗೆ ಈ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ಒಡಿಶಾ ಮತ್ತು ಜಾರ್ಖಂಡ್ನಾದ್ಯಂತ 4 ಜಿಲ್ಲೆಗಳನ್ನು ಒಳಗೊಂಡ 2 ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯು ಒಡಿಶಾದಲ್ಲಿ ಪರದೀಪ್, ಹರಿದಾಸ್ಪುರ್ ಡಬಲ್ ಟ್ರ್ಯಾಕ್ ಮತ್ತು ಜಾರ್ಖಂಡ್ನಲ್ಲಿ ರಾಜ್ಘರ್ ಸವಾನ್ ದಂಗೋಪೋಸಿ 4 ಮಾರ್ಗವನ್ನು ಒಳಗೊಂಡಿದೆ. ಸುಮಾರು 3,907 ಕೋಟಿ ರೂಪಾಯಿಗಳ ಒಟ್ಟು ಅಂದಾಜು ವೆಚ್ಚದೊಂದಿಗೆ ಯೋಜನೆ 2030-31 ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆತ್ಮನಿರ್ಭರ ಭಾರತಕ್ಕಾಗಿ ಯೂರಿಯಾ 2026 ರಾಷ್ಟ್ರೀಯ ಹೂಡಿಕೆ ನೀತಿಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ದೇಶದಲ್ಲಿ ಅನಿಲ ಆಧಾರಿತ ಯೂರಿಯಾ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು, ಯೂರಿಯಾ ವಲಯದಲ್ಲಿ ನೂತನ ಹೂಡಿಕೆಗಳನ್ನು ಪ್ರೋತ್ಸಾಹಿಸಲು ಈ ನೀತಿಯು ಪ್ರಯತ್ನಿಸುತ್ತದೆ. ಇದು ಸ್ವಾವಲಂಬನೆಯ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಎಂದು ಜಾರಿಗೆ ಬಂದಿದ್ದು, ಮೊದಲ ದಿನದಂದು ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳನ್ನು ಬ್ರಿಟನ್ಗೆ ರಫ್ತು ಮಾಡಲಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಬ್ರಿಟನ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಬೆಂಗಳೂರಿನಲ್ಲಿ ರಫ್ತು ಸಾಗಣೆಗೆ ಚಾಲನೆಯನ್ನು ನೀಡಿದರು. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎರಡೂ ದೇಶಗಳ ಸರಕುಗಳಿಗೆ ಆದ್ಯತೆಯ ಸುಂಕಗಳು ದೊರೆಯಲಿದ್ದು, ಇದು ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ತೆಲಂಗಾಣದಿಂದ ಬ್ರಿಟನ್ಗೆ ರಫ್ತು ಸಾಗಣೆಗೆ ಇಂದು ಚಾಲನೆ ನೀಡಲಾಯಿತು. ಪಂಜಾಬ್ನ ಅಮೃತಸರ ಮತ್ತು ಲೂಧಿಯಾನದಿಂದ ಸಿದ್ಧ ಉಡುಪುಗಳು ಮತ್ತು ಉಣ್ಣೆ ಹಾಗೂ ವರ್ಸ್ಟೆಡ್ ನೂಲುಗಳ ರಫ್ತಿಗೆ ಹಸಿರು ನಿಶಾನೆ ತೋರಲಾಯಿತು. ಮಹಾರಾಷ್ಟ್ರದ ಮುಂಬೈನಲ್ಲಿ ರಫ್ತು ಸಾಗಣೆಗೆ ಚಾಲನೆ ನೀಡಲಾಯಿತು. ರಾಸಾಯನಿಕಗಳು, ಔಷಧಗಳು, ಪ್ಲಾಸ್ಟಿಕ್ಗಳು, ಆಹಾರ ಉತ್ಪನ್ನ ಮತ್ತು ಮಸಾಲೆ ಸೇರಿದಂತೆ ವಿವಿಧ ಸರಕುಗಳ ರಫ್ತಿಗೆ ಹಸಿರು ನಿಶಾನೆ ತೋರಲಾಯಿತು. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆಯ ಒಪ್ಪಂದದ ಅನುಷ್ಠಾನ ಭಾರತ ಮತ್ತು ಬ್ರಿಟನ್ ನಡುವಿನ ಶಾಶ್ವತ ಪಾಲುದಾರಿಕೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಒಪ್ಪಂದಗಳು ಮಾರುಕಟ್ಟೆ ಪ್ರವೇಶವನ್ನು ಗಮನಾರ್ಹವಾಗಿ ವಿಸ್ತರಣೆ ಮಾಡುತ್ತವೆ, ವ್ಯಾಪಾರ ಮತ್ತು ಸೇವೆಗಳನ್ನು ಬಲಪಡಿಸುತ್ತವೆ ಮತ್ತು ವೃತ್ತಿಪರರಿಗೆ ಹೆಚ್ಚಿನ ಚಲನಶೀಲತೆಯನ್ನು ಸುಗಮಗೊಳಿಸುತ್ತವೆ ಎಂದು ತಿಳಿಸಿದ್ದಾರೆ. ಇದು ದೇಶದ ಉದ್ಯಮಿಗಳು, ರೈತರು, ತಯಾರಕರು, ಎಂಎಸ್ಎಂಇಗಳು ಮತ್ತು ಕೌಶಲ್ಯಪೂರ್ಣ ವೃತ್ತಿಪರರಿಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತವೆ. ಜವಳಿ, ಚರ್ಮ, ರತ್ನಗಳು, ಆಭರಣ ಮತ್ತು ಎಂಜಿನಿಯರಿಂಗ್ ಸರಕುಗಳು, ಸಮುದ್ರ ಉತ್ಪನ್ನಗಳು, ರಾಸಾಯನಿಕಗಳು ಮತ್ತು ಸಂಸ್ಕರಿಸಿದ ಆಹಾರಗಳಂತಹ ಕ್ಷೇತ್ರಗಳಿಗೆ ಅಪಾರ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಭಾರತ ಬ್ರಿಟನ್ ಸಂಬಂಧಗಳಲ್ಲಿನ ಈ ಹೊಸ ಅಧ್ಯಾಯವು ಹಂಚಿಕೆಯ ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡುತ್ತದೆ ಹಾಗೂ ಎರಡೂ ರಾಷ್ಟ್ರಗಳ ನಡುವಿನ ಸ್ನೇಹದ ಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

ಇಂದು ಜಾರಿಗೆ ಬಂದಿರುವ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿ ಮತ್ತು ಸಾಮಾಜಿಕ ಭದ್ರತೆಯ ಒಪ್ಪಂದವು ಭಾರತ ಬ್ರಿಟನ್ ನಡುವಿನ ಪಾಲುದಾರಿಕೆಯಲ್ಲಿ ಮಹತ್ವದ ಕ್ಷಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರ ಪೋಸ್ಟ್ ಅನ್ನು ಪ್ರಧಾನಿ ಹಂಚಿಕೊಂಡಿದ್ದಾರೆ. ಬ್ರಿಟನ್ ಮಾರುಕಟ್ಟೆಗೆ ಬಲವಾದ ಪ್ರವೇಶವನ್ನು ಪಡೆಯುವ ಹಲವಾರು ಚೈತನ್ಯಶೀಲ ವಲಯಗಳೊಂದಿಗೆ ಭಾರತದ ರೈತರು, ಉದ್ಯಮಿಗಳು ಮತ್ತು ಎಂಎಸ್ಎಂಇಗಳಿಗೆ ಹೊಸ ವೇಗವನ್ನು ನೀಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ಇದು ತಂತ್ರಜ್ಞಾನ, ವೃತ್ತಿಪರ ಸೇವೆಗಳು ಮತ್ತು ನಾವೀನ್ಯತೆಯಲ್ಲಿ ಸಹಕಾರವನ್ನು ಗಾಢವಾಗಿಸುತ್ತವೆ ಮತ್ತು ಕೌಶಲ್ಯಪೂರ್ಣ ಭಾರತೀಯ ಪ್ರತಿಭೆಗಳಿಗೆ ಹೆಚ್ಚಿನ ಚಲನಶೀಲತೆಯನ್ನು ಬೆಂಬಲಿಸುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಭದ್ರತಾ ಒಪ್ಪಂದವು ಬ್ರಿಟನ್ನಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡುವ ಭಾರತೀಯ ವೃತ್ತಿಪರರಿಗೆ ಅಮೂಲ್ಯವಾದ ಬೆಂಬಲವನ್ನು ನೀಡುತ್ತದೆ ಮತ್ತು ಭಾರತೀಯ ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಇಂದು ಜಾರಿಗೆ ಬಂದಿರುವಂತಹ ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಜವಳಿ, ಚರ್ಮ, ಎಂಜಿನಿಯರಿಂಗ್, ಆಹಾರ ಸಂಸ್ಕರಣೆ, ಔಷಧಗಳು ಮತ್ತು ಎಂಎಸ್ಎಂಇ ಸೇರಿದಂತೆ ಭಾರತೀಯ ರಫ್ತಿನ 99% ಶೂನ್ಯ ಸುಂಕ ಮಾರುಕಟ್ಟೆ ಪ್ರವೇಶ ನೀಡುತ್ತದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಎತ್ತಿ ಹಿಡಿಯುವಂತಹ ಜನಪರ ರಾಜತಾಂತ್ರಿಕತೆಯ ದೃಷ್ಟಿಕೋನಕ್ಕೆ ಈ ಒಪ್ಪಂದ ಸಾಕ್ಷಿಯಾಗಿದೆ. ಈ ಒಪ್ಪಂದವು ಉಭಯ ದೇಶಗಳ ನಡುವಿನ ಸಂಬಂಧಗಳನ್ನು ಬಲಪಡಿಸುವಾಗ ಬ್ರಿಟನ್ನಲ್ಲಿರುವಂತಹ ಭಾರತೀಯ ವೃತ್ತಿಪರರಿಗೆ ಗಮನಾರ್ಹ ವಿನಾಯಿತಿಗಳನ್ನು ವಿತರಿಸುತ್ತದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿ ಐರೋಪ್ಯ ಒಕ್ಕೂಟದ ಸ್ಟಾರ್ಟ್ಅಪ್ಗಳು, ಸಂಶೋಧನೆ ಮತ್ತು ನಾವೀನ್ಯತೆ ಆಯುಕ್ತೆ ಎಕಟೆರಿನಾ ಜಹರೀವಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಶುದ್ಧ ಮತ್ತು ಹಸಿರು ಇಂಧನ ತಂತ್ರಜ್ಞಾನಗಳಲ್ಲಿ ಸಂಶೋಧನೆಗೆ ಅವಕಾಶಗಳ ಕುರಿತು ಚರ್ಚೆ ನಡೆಸಲಾಯಿತು. ನಾವೀನ್ಯತೆ ಕೇಂದ್ರಗಳು, ಸ್ಟಾರ್ಟ್ಅಪ್ಗಳು ಮತ್ತು ವಿವಿಧ ವಿಷಯಗಳ ಕುರಿತು ಪರಸ್ಪರ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಬೆಲ್ಜಿಯಂಗೆ ತಮ್ಮ 2 ದಿನಗಳ ಅಧಿಕೃತ ಭೇಟಿಯಲ್ಲಿರುವ ಡಾ ಎಸ್ ಜೈಶಂಕರ್ ಬ್ರಸೆಲ್ಸ್ನಲ್ಲಿ ನಡೆದ ಭಾರತ ಬೆಲ್ಜಿಯಂ ಕಾರ್ಯತಂತ್ರದ ಸಂವಾದವನ್ನು ಬೆಲ್ಜಿಯಂ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮ್ಯಾಕ್ಸಿಮ್ ಪ್ರೆವೋಟ್ ಅವರೊಂದಿಗೆ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಭೆಯಲ್ಲಿ ರಾಜಕೀಯ, ಆರ್ಥಿಕ, ಹೂಡಿಕೆಗಳು, ಶುದ್ಧ ಇಂಧನ, ರಕ್ಷಣೆ, ಚಲನಶೀಲತೆ ಮತ್ತು ಔಷಧೀಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಪರಿಶೀಲನೆ ಮಾಡಿದರು. ಪಶ್ಚಿಮ ಏಷ್ಯಾ ಸೇರಿದಂತೆ ಜಾಗತಿಕ ಬೆಳವಣಿಗೆಗಳ ಕುರಿತು ಉಭಯ ಕಡೆಯವರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಹರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗಲು ಪ್ರಯತ್ನಿಸುತ್ತಿರುವಂತಹ ಹಡಗುಗಳ ಮೇಲೆ ಇರಾನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಅಮೆರಿಕ ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದೆ ಹಾಗೂ ಇಂದು ತನ್ನ ವೈಮಾನಿಕ ದಾಳಿಯನ್ನು ತೀವ್ರಗೊಳಿಸಿದೆ. ಇರಾನಿನ ಸೇನಾ ಬ್ಯಾರಕ್ಗಳ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿದ್ದು ಕನಿಷ್ಠ 7 ಸೈನಿಕರು ಹುತಾತ್ಮರಾಗಿದ್ದಾರೆ. ಅಲ್ಲದೆ ದೇಶದಾದ್ಯಂತ 260ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ದಾಳಿಯಿಂದಾಗಿ 30ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ಇರಾನ್ ಸರ್ಕಾರದ ವಕ್ತಾರ ಫಾತಿಮೆಹ್ ಮೊಹಜೆರಾನಿ ತಿಳಿಸಿದ್ದಾರೆ. ಪುನಃ ದಿಗ್ಬಂಧನ ಹೇರುತ್ತಿದ್ದಂತೆ ಅಮೆರಿಕ ಮತ್ತು ಇರಾನ್ ಪರಸ್ಪರ ದಾಳಿಗಳನ್ನು ಪ್ರಾರಂಭಿಸಿವೆ. ದಿಗ್ಬಂಧನದ ಕಾರಣದಿಂದಾಗಿ ಇರಾನ್ ಪಶ್ಚಿಮ ಏಷ್ಯಾದಿಂದ ಎಲ್ಲಾ ಇಂಧನ ರಫ್ತುಗಳನ್ನು ನಿಲ್ಲಿಸುವುದಾಗಿ ಬೆದರಿಕೆ ಹಾಕಿದೆ. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡದ ವಿರುದ್ದ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಸೆಮಿಕಂಡಕ್ಟರ್ ವಿನ್ಯಾಸ, ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ಸೆಮಿಕಾನ್ 2.0 ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿಗೆ. ಮೊದಲ ದಿನ ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳು ಬ್ರಿಟನ್ಗೆ ರಫ್ತು. ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದ ಅಮೆರಿಕ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05

ಟ್ಯೂನ್ ಮಾಡಿದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಆತ್ಮೀಯ ಕೇಳುಗರೆ, ಈ ಮೊದಲು ಅನ್ನುವಂತಹ ಪದ ಇದೆಯಲ್ಲ, ಆ ಪದವೇ ಸಂತೋಷದ ಸಂತೋಷವನ್ನು ತರುವಂಥದ್ದು. ಒಂದು ಬಾರಿ ನೆನಪಿಸ್ಕೊಳ್ಳಿ, ಮೊದಲ ಬಾರಿಗೆ ಶಾಲೆಗೆ ಹೋದದ್ದು, ಮೊದಲ ಪ್ರವಾಸ ಮಾಡಿದ್ದು, ಮೊದಲ ಸಿನಿಮಾ ನೋಡಿದ್ದು, ಮೊದಲ ಹುಟ್ಟುಹಬ್ಬ, ಮೊದಲ ಬಾರಿಗೆ ಪೆನ್ನಿನಲ್ಲಿ ಬರೆದದ್ದು, ಹೀಗೆ ಬಾಲ್ಯದ ಮೊದಲ ನೆನಪು ಸದಾ ನಾಸ್ಟಾಲ್ಜಿಕ್ ಅಂತ ಹೇಳಿ

ಅನ್ನಿಸುವಂಥದ್ದು. ಇಷ್ಟೊಂದೆಲ್ಲ ಮೊದಲ ಬಗೆ ಪೀಠಿಕೆ ಯಾಕೆ ಅಂತ ಹೇಳಿದ್ರೆ, ಈ ದಿನದ ಒಲವಿನ ಆಲಾಪ ಮೊದಲ ಪುಳಕವನ್ನು ನಮ್ಮಲ್ಲಿ ತರಿಸುವಂಥದ್ದು. ಅದನ್ನು ನೆನಪಿಸ್ಕೊಂಡ ತಕ್ಷಣವೇ ಒಂದು ರೀತಿ ಕಿರುನಗೆ ಹಾಗೆ ಸಂತೋಷ ನಮ್ಮ ಮುಖದಲ್ಲಿ ಮೂಡುವಂಥದ್ದು. ಯಾವುದು ಆ ಮೊದಲು ಅಂತ ಹೇಳ್ತಿದ್ದೀರಾ, ಕೇಳ್ತಾ ಇದ್ದೀರಾ ಅಲ್ವಾ ಯಾವುದು ಅಂತ ಹೇಳಿ? ಹೌದು, ಆ ಮೊದಲೇ ಮೊದಲ ಪ್ರೇಮ.

ಮೊದಲ ಪ್ರೇಮ, ಮೊದಲ ಪ್ರೀತಿ ಅಂತ ನಾವು ಹಿಂದೆ ಹೇಳ್ತೀವಿ, ಅದು ಪ್ರತಿಯೊಬ್ಬರ ನೆನಪಿನಲ್ಲೂ ಚಿರಕಾಲ ಉಳಿಯುವಂಥದ್ದು. ನೆನಪಿಸ್ಕೊಂಡಾಗಲೆಲ್ಲ ಸದಾ ಸ್ಪೆಷಲ್ ಅಂತ ಹೇಳಿ ಅನಿಸುವಂಥದ್ದು. ಪ್ರೀತಿ ಅನ್ನೋದಿದೆಯಲ್ಲ, ಅದು ಹೃದಯ ಹೃದಯಗಳ ಮಿಲನ ಅಂತ ಹೇಳಿ ಹೇಳ್ತಾರೆ. ಎರಡು ಹೃದಯಗಳು ಒಂದಾದ ವೇಳೆ ಪ್ರೀತಿ ಮೂಡೋದು. ಆದರೆ ಕೆಲವೊಂದು ಸಾರಿ ಹೃದಯಗಳು ಸೇರೋ ಮೊದಲೇ ಕಣ್ಣು ಸೇರಿಬಿಟ್ಟಿರುತ್ತೆ, ಆ ಕಣ್ಣಿನ ಅಂಚಿನಲ್ಲೇ ಶುರುವಾಗ್ಬಿಟ್ಟಿರುತ್ತೆ ಪ್ರೇಮ. ಇದನ್ನ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳಿ ಹೇಳ್ತಾರೆ. ಈ ಲವ್ ಅಟ್ ಫಸ್ಟ್ ಸೈಟ್ ಏನೋ ಆಗೋಗ್ಬಿಡುತ್ತೆ, ಆದ್ಮೇಲೆ ಏನಾಗತ್ತೆ, ಏನೇನೆಲ್ಲ ಆಗತ್ತೆ ತಿಳಿಯೋಣ ಈ ಒಂದು ಗೀತೆಯ ನಂತರ.

ಮೊದಲ ನೋಟದಲ್ಲೇ ಪ್ರೇಮ ಏನೋ ಆಗೋಗ್ಬಿಟ್ಟಿದೆ, ಆ ನಂತರದ ಮೊದಲ ಪ್ರೀತಿ ಹೇಗಿರುತ್ತೆ, ಅದರ ಅನುಭವ ಹೇಗಿರುತ್ತೆ, ಅದನ್ನು ಹೇಳೋಕ್ಕಾಗಲ್ಲ, ಅನುಭವಿಸಿರಬೇಕು.

0: ನಾವು ಯಾರಿಂದ ಆಕರ್ಷಿತರಾಗಿರ್ತೀವೋ ಅವರನ್ನು ಮೊದಲ ಸಲ ನೋಡಿದಾಗ ತುಂಬ ಭಾವನಾತ್ಮಕವಾದಂತಹ ಅತ್ಯುತ್ಸಾಹ ತುಂಬಿರುತ್ತಂತೆ. ನಾಚಿಕೆ, ಮುಗುಳುನಗೆ, ಹಾಗೆಯೇ ಜೋರಾದ ಹೃದಯದ ಬಡಿತ, ಜೊತೆಗೆ ಭಾವನೆಗಳ ಏರಿಳಿತ, ಇದೆಲ್ಲ ಮೊದಲ ಪ್ರೇಮದ ಸೂಚನೆ ಅಂತ ಹೇಳಿ ಹೇಳ್ತಾರೆ. ಹಾಗೆಯೇ ನಮ್ಮಿಷ್ಟದವರನ್ನು ನಾವು ನೋಡಿದಾಗ, ಅಂದರೆ ಅವ್ರ ಬಗ್ಗೆ ಏನೋ ಒಂದು ಆಕರ್ಷಣೆ ಅವ್ರು ನಮ್ಮಲ್ಲಿ ಉಂಟಾಗಿರುತ್ತೆ ಅಂತ ಹೇಳಿ ಅಂದ್ಕೊಳ್ಳಿ, ಅವರನ್ನು ನಾವು ಕಂಡಾಗ ನಮ್ಮ ಹೊಟ್ಟೆಲಿ ಒಂಥರ ಆಗುತ್ತೆ, ಆ ಅನುಭವವನ್ನು ಹೊಟ್ಟೆಲಿ ಚಿಟ್ಟೆ ಹಾರಾಡಿದ ಹಾಗೆ ಅಂತ ಹೇಳಿ ಹೇಳ್ತಾರೆ. ಮೊದಲ ಪ್ರೀತಿ ಉಂಟಾದಾಗ, ನಾವು ಅವರನ್ನು ನೋಡಿದಾಗ ನಮ್ಮ ಹೃದಯದಲ್ಲಿ ಹಾಗೆ ನಮ್ಮ ಹೊಟ್ಟೆಯಲ್ಲಿ ಆಗುವಂತಹ ಈ ಸಿಹಿಯಾದ ತಳಮಳವನ್ನು ಹೊಟ್ಟೆಯಲ್ಲಿ ಚಿಟ್ಟೆ ಹಾರಿದ ಹಾಗೆ ಅಂತ ಹೇಳಿ ಹೇಳ್ತಾರೆ. ಇನ್ನು ಆ ಚಿಟ್ಟೆ ಹೊಟ್ಟೆನಲ್ಲಿ ಹಾರಾಡಿದಾಗ ಏನೇನೆಲ್ಲ ಆಗತ್ತೆ?
1: ಎಡಬಟ್ಟಾಯ್ತು, ತಲೆ ಕೆಟ್ಟ ಹೋಯ್ತು, ಎಡಬಟ್ಟ

ಮಧುರ ಆಲಾಪ ಸಾಕ್ತಾ ಇದೆ ಮೊದಲ ಪ್ರೀತಿಯ ಜೊತೆ ಜೊತೆಗೆ. ಮೊದಲ ಸಲ ಪ್ರೀತಿಯಲ್ಲಿ ಬಿದ್ದಂತಹ ವ್ಯಕ್ತಿಗೆ ಆಗೋದೇನ್ ಗೊತ್ತಾ, ಏನೋ ಆಗೋಗುತ್ತೆ. ಏನಾಗತ್ತೆ ಅಂದ್ರೆ ಅವರು ತಮ್ಮದೇ ಪ್ರಪಂಚದಲ್ಲಿ ಮುಳುಗಿ ಹೋದ ಹಾಗಾಗ್ಬಿಡುತ್ತೆ. ನಾವೆಲ್ಲಿದ್ದೀವಿ, ಏನ್ ಮಾಡ್ತಾ ಇದ್ದೀವಿ, ಏನ್ ಮಾಡ್ಬೇಕು ಅನ್ನೋದೆಲ್ಲ ಗೊತ್ತಾಗೋದೇ ಇಲ್ಲ, ಅದರ ಪರಿವೆಯೇ ಇರೋದಿಲ್ಲ. ತಮ್ಮ ಪ್ರೀತಿಯ ಹೊರತಾಗಿ ಬೇರೇನು ಸಹ ಅವರಿಗೆ ಕಾಣಿಸಲ್ಲ. ಆ ಜೋಡಿಗಳು ಕಳೆಯುವಂತಹ ಸಮಯ ಹೇಗ್ ಹೋಗುತ್ತೆ ಗೊತ್ತಾ, ಸೆಕೆಂಡ್ ಸೆಕೆಂಡುಗಳ ಹಾಗೆ ಫಾಸ್ಟ್ ಆಗಿ ಕಳೆದು ಹೋಗ್ಬಿಡುತ್ತೆ.

ಇನ್ನು ಮೊದಲ ಪ್ರೀತಿ ಮೂಡಿದಾಗ ಅವಳು ಅವನನ್ನ, ಅವನು ಅವಳನ್ನ ಮಾತ್ರ ಕಾಣ್ತಾರೆ, ಸುತ್ತಮುತ್ತ ಯಾರೂ ಕಾಣಿಸಲ್ಲ. ಈ ಸಮಯ ಎಲ್ಲವೂ ಕೂಡ ಅವರಿಗೆ ನಗಣ್ಯ ಅಂತ ಹೇಳಿ ಅನ್ನಿಸ್ಬಿಡುತ್ತೆ, ಬರೀ ಅವರು ಇವರು ಇಬ್ರೆ. ಕನ್ನಡ ಕಾಮನ ಬಿಲ್ಲು ಇದು, ಮಧುರ ಆಲಾಪ ಕೇಳಿ ಬರ್ತಾ ಇದೆ. ಮೊದಲ ಪ್ರೀತಿ ಅಥವಾ ಆಕರ್ಷಣೆ ನಮಗೆ ಜೀವನದ ಹಲವು ಹೊಸ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತಂತೆ. ಈ ಮೊದಲ ಪ್ರೀತಿಯ ಅನುಭವ ಅತ್ಯಂತ ಸುಂದರ, ಭಾವನಾತ್ಮಕ ಮತ್ತು ಮರೆಯಲಾಗದ ಸಿಹಿಯ ಕ್ಷಣ ಅಂತ ಹೇಳಲಾಗುತ್ತೆ. ವ್ಯಾಪ್ತಿಯಲ್ಲಿ ಹೊಸ ಆಸೆ, ಕನಸು ಮತ್ತು ನೈಜ ಪ್ರಪಂಚದ ಹೊಸ ದೃಷ್ಟಿಕೋನವನ್ನು ಉಂಟು ಮಾಡಿಕೊಡುತ್ತಂತೆ ಈ ಮೊದಲ ಪ್ರೀತಿ. ಈ ಮೊದಲ ಪ್ರೀತಿ ಇದೆಯಲ್ಲ, ಅದರ ಅನುಭವ ಎಲ್ಲರಿಗೂ ಕೂಡ ಒಂದಲ್ಲ ಒಂದ್ಸಲ ಆಗೇ ಆಗಿರುತ್ತೆ. ಇಲ್ಲ ಅಂತ ಹೇಳಿ ಯಾರೂ ಕೂಡ ಜಾರ್ಕೋಬೇಡಿ, ಖಂಡಿತವಾಗಿಯೂ ಆಗಿರುತ್ತೆ. ನಿಮಗೂ ಕೂಡ ಆಗಿದೆ ಅಲ್ವಾ?

ಮಧುರ ಆಲಾಪವನ್ನ ಕೇಳ್ತಾ ಇದ್ದೀರಿ ನಿಮ್ಮ ನೆಚ್ಚಿನ 101.3 FM. ಇನ್ನು ಮೊದಲ ಪ್ರೀತಿಯೇ ಕೊನೆಯ ಪ್ರೀತಿಯಾಗಿ ಅವರೊಂದಿಗೆ ಜೀವನದ ಪಯಣವನ್ನ ಕಳೆಯುವಂತಹ ಸೌಭಾಗ್ಯ ಕೆಲವರದಾದ್ರೆ ಮೊದಲ ಪ್ರೀತಿಯ ನಂತರ ಮತ್ತೊಂದಷ್ಟು ಅಂದರೆ ಕೆಲವು ಪ್ರೀತಿಗಳು ಅವರಲ್ಲಿ ಉಂಟಾಗಬಹುದು. ಎಷ್ಟೇ ಪ್ರೀತಿ ಯಾರಲ್ಲೇ ಉಂಟಾದರೂ ಕೂಡ ಈ ಮೊದಲ ಪ್ರೀತಿ ಅನ್ನೋದು ಸದಾ ಸ್ಪೆಷಲ್ಲ. ಅವರ ಮನಸ್ಸಲ್ಲಿ ಏನೋ ಒಂದು ರೀತಿಯ ಸಂತೋಷವನ್ನು ತಂದುಕೊಡುತ್ತೆ, ಹಾಗೆ ಎಂದೂ ಕೂಡ ಮರೆಯಲಾಗದಂಥದ್ದು ಈ ಮೊದಲ ಪ್ರೀತಿ.

0: ಮೊದಲ ಪ್ರೀತಿ ಎಲ್ಲರಿಗೂ ಸವಿನೆನಪಾಗಿ ಅವರ ಜೊತೆಯಾಗಿ ಅವರೊಡನೆ ಇರುವಂತಾಗಲಿ ಅನ್ನುವಂತಹ ಆಶಯ ಇಂದಿನ ಮೊದಲ ಪ್ರೀತಿಯ ಮಧುರ ಆಲಾಪ ಕಾರ್ಯಕ್ರಮದ್ದು. ಇಷ್ಟೊತ್ತು ಕಾರ್ಯಕ್ರಮವನ್ನು ಕೇಳಿದ್ರಿ, ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ಹೇಮಾ ಹರೇಶ. ಆತ್ಮೀಯ ಕೇಳುಗರೆಲ್ಲರಿಗೂ ಧನ್ಯವಾದಗಳು.
1: ಸ್ನೇಹಿತರೆ, ಇದುವರೆಗೂ ಕೇಳಿದಿರಿ ಕಾರ್ಯಕ್ರಮ ಒಲವಿನ ಆಲಾಪ. ಇನ್ನೀಗ ಕೇಳಿ ಸಮಾಚಾರ ಸಂಧ್ಯಾ.

0: ಸಮಯ ಆಗಿದೆ 9:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಕೃಷಿ ಯಾಂತ್ರೀಕರಣದ ಉಪಯೋಜನೆ. ಕೃಷಿ ಯಾಂತ್ರೀಕರಣದ ಮೂಲಕ ಕೃಷಿಯನ್ನು ಬಲಪಡಿಸಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು. ಬರಹ ಕೃಪೆ ಕೇಂದ್ರ ವಾರ್ತಾ ಶಾಖೆ ಬೆಂಗಳೂರು. ಓದುತ್ತಿರುವವರು ಗಿರೀಶ್ ಮೇರ್ವೆ. ಭಾರತದಲ್ಲಿ ಕೃಷಿ ಯಾಂತ್ರೀಕರಣವನ್ನು ಉತ್ತೇಜಿಸಲು 2014-15 ಕೃಷಿ ಯಾಂತ್ರೀಕರಣದ ಉಪಯೋಜನೆಯನ್ನು ಪ್ರಾರಂಭಿಸಲಾಯಿತು. ಇದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಎಸ್ಎಂಎಎಂ ಯೋಜನೆಯು ಯಾಂತ್ರೀಕರಣದ ಪ್ರಯೋಜನಗಳನ್ನು ತಲುಪದ ವರ್ಗಗಳಿಗೆ ವಿಸ್ತರಿಸುವ ಮೂಲಕ ತಲುಪದವರನ್ನು ತಲುಪುವುದು ಎಂಬ ಗುರಿಯನ್ನು ಹೊಂದಿದೆ. ಇದು ಮಹಿಳೆಯರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಸಂಘಗಳು ಮತ್ತು ಗ್ರಾಮೀಣ ಉದ್ಯಮಿಗಳನ್ನು ಒಳಗೊಂಡಂತೆ ಸಣ್ಣ ಮತ್ತು ಅತಿಸಣ್ಣ ರೈತರನ್ನು ಒಳಗೊಂಡಿದೆ. ಕೃಷಿ ಯಾಂತ್ರೀಕರಣದ ಉಪಯೋಜನೆಯು ಸಣ್ಣ ರೈತರು, ಮಹಿಳೆಯರು ಮತ್ತು ಹಿಂದುಳಿದ ವರ್ಗದವರಿಗೆ ದೇಶಾದ್ಯಂತ ಗುರಿ ಆಧಾರಿತ ಯಾಂತ್ರೀಕರಣದ ಬೆಂಬಲವನ್ನು ನೀಡುವ ಮೂಲಕ ಅದರ ವ್ಯಾಪ್ತಿಯನ್ನು ವಿಸ್ತರಿಸುತ್ತಿದೆ. ಕೃಷಿ ಯಂತ್ರೋಪಕರಣಗಳು ಮತ್ತು ತಂತ್ರಜ್ಞಾನದ ಲಭ್ಯತೆಯಲ್ಲಿನ ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಲು ನಿರ್ಲಕ್ಷಿತ ಮತ್ತು ಈಶಾನ್ಯ ರಾಜ್ಯಗಳಿಗೆ ವಿಶೇಷ ಒತ್ತು ನೀಡಲಾಗಿದೆ. ಈ ಯೋಜನೆಯ ಪ್ರಾರಂಭದಿಂದಲೂ 9,404.47 crore rupees ವೆಚ್ಚದಲ್ಲಿ ಭಾರತದಾದ್ಯಂತ ವೈಯಕ್ತಿಕ ರೈತರಿಗೆ 21.61 lakh ಕೃಷಿ ಯಂತ್ರಗಳನ್ನು ವಿತರಿಸಲಾಗಿದೆ. ಅಲ್ಲದೆ ನಿಖರ ಕೃಷಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ 52.5 crore rupees ಆರ್ಥಿಕ ನೆರವಿನೊಂದಿಗೆ 40,918 hectare ಪ್ರದೇಶದಲ್ಲಿ 40,928 ಡ್ರೋನ್ ಪ್ರಾತ್ಯಕ್ಷಿಕೆಗಳನ್ನು ನಡೆಸಲಾಗಿದೆ. ಈ ಯೋಜನೆಯು ಕಸ್ಟಮ್ ಹೈರಿಂಗ್ ಸೆಂಟರ್ಗಳನ್ನು ಸ್ಥಾಪಿಸುವುದನ್ನು ಉತ್ತೇಜಿಸುತ್ತದೆ. ಇವು ರೈತರಿಗೆ ಬಾಡಿಗೆಗೆ ಲಭ್ಯವಿರುವ ಕೃಷಿ ಯಂತ್ರೋಪಕರಣ

ಸಾಧನಗಳು, ಉಪಕರಣಗಳು ಮತ್ತು ಸಲಕರಣೆಗಳ ಗುಂಪನ್ನು ಹೊಂದಿರುವ ಘಟಕಗಳಾಗಿವೆ. ಅಲ್ಲದೆ ಇದು ಹೈಟೆಕ್ ಮತ್ತು ಹೆಚ್ಚಿನ ಮೌಲ್ಯದ ಕೃಷಿ ಉಪಕರಣಗಳ ಕೇಂದ್ರಗಳ ಅಭಿವೃದ್ಧಿಗೆ ಮತ್ತು ಕೃಷಿ ಯಂತ್ರೋಪಕರಣಗಳ ವಿತರಣೆಗೆ ಬೆಂಬಲ ನೀಡುತ್ತದೆ. ಪ್ರಾತ್ಯಕ್ಷಿಕೆಗಳು ಮತ್ತು ಸಾಮರ್ಥ್ಯ ವೃದ್ಧಿಯ ಉಪಕ್ರಮಗಳ ಮೂಲಕ ಅರಿವು ಮೂಡಿಸುವ ಕಾರ್ಯವನ್ನು ಕೈಗೊಳ್ಳಲಾಗುತ್ತದೆ. ಕೃಷಿ ವಿದ್ಯುತ್ ಲಭ್ಯತೆ ಕಡಿಮೆ ಇರುವ ಪ್ರದೇಶಗಳ ಮೇಲೆ ವಿಶೇಷ ಗಮನ ಹರಿಸಲಾಗುತ್ತದೆ ಮತ್ತು CHC ಮೂಲಕ ಕೈಗೆಟುಕುವ ಬಾಡಿಗೆ ಸೇವೆಗಳನ್ನು ಒದಗಿಸುವ ಮೂಲಕ ಸಣ್ಣ ಹಿಡುವಳಿಗಳು ಹಾಗೂ ಅಧಿಕ ಬಂಡವಾಳ ವೆಚ್ಚದಂತಹ ರಚನಾತ್ಮಕ ಅಡೆತಡೆಗಳನ್ನು ನಿವಾರಿಸಲು ಪ್ರಯತ್ನಿಸಲಾಗುತ್ತಿದೆ. ಹೆಚ್ಚುವರಿಯಾಗಿ SMAM ಕೃಷಿ ಯಂತ್ರೋಪಕರಣಗಳ ಕಾರ್ಯಕ್ಷಮತೆ ಪರೀಕ್ಷೆ ಮತ್ತು ಪ್ರಮಾಣೀಕರಣವನ್ನು ಬೆಂಬಲಿಸುತ್ತದೆ. ಸಂಬಂಧಪಟ್ಟವರಲ್ಲಿ ಯೋಜನೆಯ ಸ್ವೀಕಾರವನ್ನು ಹೆಚ್ಚಿಸಲು ಗುರಿ ಆಧಾರಿತ ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ. 2007 ಪ್ರಾರಂಭಿಸಲಾದ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯು ಕೃಷಿ ಮತ್ತು ಸಂಬಂಧಿತ ವಲಯಗಳಲ್ಲಿ ಸಾರ್ವಜನಿಕ ಹೂಡಿಕೆಯನ್ನು ಹೆಚ್ಚಿಸಲು ರಾಜ್ಯಗಳನ್ನು ಉತ್ತೇಜಿಸುವ ಒಂದು ಪ್ರಮುಖ ಯೋಜನೆಯಾಗಿದೆ. ಇದು ಸ್ಥಳೀಯ ಅಗತ್ಯತೆಗಳಿಗೆ ಅನುಗುಣವಾಗಿ ಯೋಜನೆಗಳನ್ನು ರೂಪಿಸಲು ಮತ್ತು ಕಾರ್ಯಗತಗೊಳಿಸಲು ರಾಜ್ಯಗಳಿಗೆ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆಯನ್ನು ನೀಡುತ್ತದೆ. ಈ ಯೋಜನೆಯು ಬೆಳೆ ಉತ್ಪಾದನೆ, ಮೂಲಸೌಕರ್ಯ ಅಭಿವೃದ್ಧಿ, ಯಾಂತ್ರೀಕರಣ ಮತ್ತು ಮೌಲ್ಯವರ್ಧನೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಮಧ್ಯಸ್ಥಿಕೆಗಳನ್ನು ಒಳಗೊಂಡಿದೆ. 2017-18 ಕೃಷಿ ಮತ್ತು ಸಂಬಂಧಿತ ವಲಯದ ಪುನರುಜ್ಜೀವನಕ್ಕಾಗಿ ಲಾಭದಾಯಕ ವಿಧಾನಗಳ ಅಡಿಯಲ್ಲಿ ಈ ಯೋಜನೆಯನ್ನು ಪುನರ್ರಚಿಸಲಾಯಿತು. ಇದರಲ್ಲಿ ಕೊಯ್ಲಿಗೆ ಪೂರ್ವ ಮತ್ತು ನಂತರದ ಮೂಲಸೌಕರ್ಯಗಳನ್ನು ಬಲಪಡಿಸಲು ಹೆಚ್ಚಿನ ಒತ್ತು ನೀಡಲಾಗಿದೆ. ಕೃಷಿ ಯಾಂತ್ರೀಕರಣದ ಉಪಯೋಜನೆಯನ್ನು ಆಧುನಿಕ ಕೃಷಿ ಉಪಕರಣಗಳ ಲಭ್ಯತೆಯನ್ನು ಸುಧಾರಿಸುವ ಮೂಲಕ ದೈಹಿಕ ಶ್ರಮವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ಅಂತರ್ಗತ ಮತ್ತು ಪರಿಣಾಮಕಾರಿ ಕೃಷಿ ಯಾಂತ್ರೀಕರಣವನ್ನು ಉತ್ತೇಜಿಸಲು ವಿನ್ಯಾಸಗೊಳಿಸಲಾಗಿದೆ. ತರಬೇತಿ, ಪರೀಕ್ಷೆ, ಪ್ರಾತ್ಯಕ್ಷಿಕೆ ಮತ್ತು ಕೊಯ್ಲು ನಂತರದ ಯಾಂತ್ರೀಕರಣದ ಮೂಲಕ ಕೃಷಿ ಯಾಂತ್ರೀಕರಣದ ಉತ್ತೇಜನ ಹಾಗೂ ಆಧುನಿಕ ಕೃಷಿ ತಂತ್ರಜ್ಞಾನಗಳ ಲಭ್ಯತೆಯನ್ನು ಸುಧಾರಿಸುವ ಮೂಲಕ ಕೃಷಿ ಉತ್ಪಾದಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಇದು ಕೃಷಿ ಯಾಂತ್ರೀಕರಣವನ್ನು ಉತ್ತೇಜಿಸುವ ಮೂಲಕ ಸಂಸ್ಕರಣೆ, ಸಂಗ್ರಹಣೆ, ಮೌಲ್ಯವರ್ಧನೆ ಮತ್ತು ಬೆಳೆ ಅವಶೇಷಗಳ ನಿರ್ವಹಣೆಗೆ ಕೊಯ್ಲು ನಂತರದ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಕೃಷಿ ಯಂತ್ರೋಪಕರಣಗಳು ಮತ್ತು ಉಪಕರಣಗಳ ಖರೀದಿಗೆ ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯ ಮೂಲಕ ವೈಯಕ್ತಿಕ ಕೃಷಿ ಯಂತ್ರೋಪಕರಣಗಳ ಮಾಲೀಕತ್ವಕ್ಕೆ ಸಹಾಯಧನದ ಬೆಂಬಲವನ್ನು ಒದಗಿಸುತ್ತದೆ. ಇದು ಸಾಮಾನ್ಯ ಫಲಾನುಭವಿಗಳಿಗೆ ಯಂತ್ರದ ವೆಚ್ಚದ 40% ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರು, ಸಣ್ಣ ಮತ್ತು ಅತಿಸಣ್ಣ ರೈತರು ಹಾಗೂ ಈಶಾನ್ಯ ರಾಜ್ಯಗಳ ಫಲಾನುಭವಿಗಳಿಗೆ 50% ವೆಚ್ಚವನ್ನು ಭರಿಸುತ್ತದೆ. ಸಣ್ಣ ಮತ್ತು ಅತಿಸಣ್ಣ ರೈತರು CHCಗಳು, SHGಗಳು ಮತ್ತು FPOಗಳ ಮೂಲಕ ಡ್ರೋನ್ಗಳು ಸೇರಿದಂತೆ ಯಾಂತ್ರೀಕೃತ ಸೇವೆಗಳಿಗಾಗಿ ಪ್ರತಿ ಹೆಕ್ಟೇರ್ಗೆ 2,000 ಪಡೆಯುತ್ತಾರೆ. ಬಾಡಿಗೆಗಾಗಿ ಕೃಷಿ ಯಂತ್ರೋಪಕರಣ ಬ್ಯಾಂಕ್ಗಳ ಸ್ಥಾಪನೆಗೆ ಉತ್ತೇಜನ ನೀಡಲಾಗುತ್ತದೆ. ಕೃಷಿ ಯಂತ್ರೋಪಕರಣಗಳನ್ನು ಪಡೆಯಲು SHGಗಳು, FPOಗಳು ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ 80% ಆರ್ಥಿಕ ಬೆಂಬಲವನ್ನು ನೀಡುವ ಮೂಲಕ ಕೃಷಿ ಯಾಂತ್ರೀಕರಣವನ್ನು ಹೆಚ್ಚಿಸುತ್ತದೆ. CHCಗಳಿಗೆ 250,00,000 ಯೋಜನೆಗಳಿಗೆ ಯೋಜನಾ ವೆಚ್ಚದ 40% ಆರ್ಥಿಕ ನೆರವು ಲಭ್ಯವಿದ್ದರೆ FMBಗಳು 30,00,000 ಯೋಜನೆಗಳಿಗೆ 80% ಬೆಂಬಲವನ್ನು ಪಡೆಯುತ್ತವೆ. ಹೈಟೆಕ್ ಮತ್ತು ಹೆಚ್ಚಿನ ಉತ್ಪಾದಕತೆಯ ಸಲಕರಣೆಗಳ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸಲು ಮತ್ತು ಹೆಚ್ಚಿನ ಮೌಲ್ಯದ ಉಪಕರಣಗಳ ಲಭ್ಯತೆಯನ್ನು ಹೆಚ್ಚಿಸಲು ಬೆಳೆ ನಿರ್ದಿಷ್ಟ ಚಟುವಟಿಕೆಗಳಿಗಾಗಿ ಸುಧಾರಿತ ಹೆಚ್ಚಿನ ಸಾಮರ್ಥ್ಯದ ಯಂತ್ರೋಪಕರಣಗಳನ್ನು ಒದಗಿಸಲಾಗುತ್ತದೆ. ಈಶಾನ್ಯ ಪ್ರದೇಶದಲ್ಲಿ ಕೃಷಿ ಯಾಂತ್ರೀಕರಣದ ಉತ್ತೇಜನಕ್ಕಾಗಿ ಸಣ್ಣ ಯಂತ್ರಗಳಿಗೆ 100% ಸಹಾಯಧನ ಮತ್ತು ಕೃಷಿ ಯಂತ್ರೋಪಕರಣ ಬ್ಯಾಂಕ್ಗಳಿಗೆ 95% ಬೆಂಬಲ ಸೇರಿದಂತೆ ಪ್ರದೇಶ ನಿರ್ದಿಷ್ಟ ಮಧ್ಯಸ್ಥಿಕೆಗಳ ಮೂಲಕ ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚಿನ ಬೆಂಬಲವನ್ನು ಒದಗಿಸುತ್ತದೆ. SMAM ಅಡಿಯಲ್ಲಿ 2014-15 2025-26 9,404.47 crore ಕೇಂದ್ರ ಸಹಾಯವು ರೈತರಿಗೆ ವೈಯಕ್ತಿಕವಾಗಿ 21.61 lakh ಯಂತ್ರಗಳ ವಿತರಣೆಗೆ ಬೆಂಬಲ ನೀಡಿದೆ. ಹೆಚ್ಚುವರಿಯಾಗಿ ಇದು 27,554 ಕಸ್ಟಮ್ ಹೈರಿಂಗ್ ಸೆಂಟರ್ಗಳು, 646 ಹೈಟೆಕ್ ಹಬ್ಗಳು ಮತ್ತು 25,608 ಕೃಷಿ ಯಂತ್ರೋಪಕರಣಗಳ ಬ್ಯಾಂಕ್ಗಳ ಸ್ಥಾಪನೆಗೆ ಬೆಂಬಲ ನೀಡಿದೆ. SMAM ಅಡಿಯಲ್ಲಿ ವೈಯಕ್ತಿಕ ಕೃಷಿ ಯಂತ್ರೋಪಕರಣಗಳ ಮಾಲೀಕತ್ವಕ್ಕಾಗಿನ ಫಲಾನುಭವಿಗಳ ಸಂಖ್ಯೆಯು 2020-21 2.07 lakh 2024-25 2.32 lakh ಏರಿಕೆಯಾಗಿದೆ. ಇದು ಯೋಜನೆಯ ವ್ಯಾಪ್ತಿಯಲ್ಲಿನ ಒಟ್ಟಾರೆ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ.
ಈ ಯೋಜನೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ವೆಚ್ಚ ಹಂಚಿಕೆ ವ್ಯವಸ್ಥೆಯನ್ನು ಅನುಸರಿಸುತ್ತದೆ. ಹೆಚ್ಚಿನ ರಾಜ್ಯಗಳಿಗೆ ನಿಧಿಯ ಮಾದರಿಯು 60-40 ಈಶಾನ್ಯ ಮತ್ತು

ಹಿಮಾಲಯದ ರಾಜ್ಯಗಳಿಗೆ ಇದು 90-10% ಕೇಂದ್ರಾಡಳಿತ ಪ್ರದೇಶಗಳ ವಿಷಯದಲ್ಲಿ 100% ಕೇಂದ್ರದ ನಿಧಿಯನ್ನು ಒದಗಿಸಲಾಗುತ್ತದೆ. ಈ ವಿಭಿನ್ನ ನಿಧಿಯ ರಚನೆಯು ವೈವಿಧ್ಯಮಯ ಪ್ರಾದೇಶಿಕ ಸನ್ನಿವೇಶಗಳಲ್ಲಿ ಯಾಂತ್ರೀಕರಣದ ವ್ಯಾಪಕ ಅಳವಡಿಕೆಗೆ ಅನುಕೂಲ ಮಾಡಿಕೊಡುತ್ತದೆ. ಎಸ್ಎಂಎಎಂ ಡ್ರೋನ್ ಆಧಾರಿತ ಕೃಷಿಯನ್ನು ಹೇಗೆ ವಿಸ್ತರಿಸುತ್ತಿದೆ? ಕೃಷಿ ಯಾಂತ್ರೀಕರಣದ ಉಪಯೋಜನೆಯು ಕೃಷಿ ಕಾರ್ಯಾಚರಣೆಗಳನ್ನು ಸುಧಾರಿಸಲು ಡ್ರೋನ್ಗಳ ಬಳಕೆಯನ್ನು ಉತ್ತೇಜಿಸುತ್ತದೆ. ಯೋಜನೆಯಡಿ 52.50 ಕೋಟಿ ರೂಪಾಯಿಗಳ ಆರ್ಥಿಕ ಬೆಂಬಲದೊಂದಿಗೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯು ದೇಶಾದ್ಯಂತ ದೊಡ್ಡ ಪ್ರಮಾಣದ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳ ಮೂಲಕ ಡ್ರೋನ್ ಅಳವಡಿಕೆಯನ್ನು ಉತ್ತೇಜಿಸಿದೆ. 2023 ಪ್ರಾರಂಭವಾದ ಲಖ್ಪತಿ ದೀದಿ ಉಪಕ್ರಮವು ಮೇ 2026 ಹೊತ್ತಿಗೆ 3.07 ಕೋಟಿ ಗ್ರಾಮೀಣ ಮಹಿಳೆಯರನ್ನು ಉದ್ಯಮಿಗಳನ್ನಾಗಿ ಮಾಡಿದೆ. ಈ ಉಪಕ್ರಮವು ಸ್ವಸಹಾಯ ಸಂಘಗಳೊಂದಿಗೆ ಸಂಬಂಧ ಹೊಂದಿರುವ ಮಹಿಳೆಯರಿಗೆ ವಾರ್ಷಿಕ ರೂ 1 ಲಕ್ಷಕ್ಕೂ ಹೆಚ್ಚಿನ ಕುಟುಂಬ ಆದಾಯವನ್ನು ಗಳಿಸಲು ಸಹಕರಿಸಿ ಸಬಲೀಕರಣಗೊಳಿಸುತ್ತದೆ. ವ್ಯಾಪಕ ಅಳವಡಿಕೆಯನ್ನು ಸುಲಭಗೊಳಿಸಲು ಎಸ್ಎಂಎಎಂ ಡ್ರೋನ್ ಖರೀದಿ ಮತ್ತು ಪ್ರಾತ್ಯಕ್ಷಿಕೆಗಳಿಗಾಗಿ ಆರ್ಥಿಕ ನೆರವು ನೀಡುತ್ತದೆ. ICAR ಸಂಸ್ಥೆಗಳು, KVKಗಳು ಮತ್ತು ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳಂತಹ ಅರ್ಹ ಸಂಸ್ಥೆಗಳು ಈ ಚಟುವಟಿಕೆಗಳಿಗಾಗಿ ಪ್ರತಿ ಡ್ರೋನ್ಗೆ 10 ಲಕ್ಷ ರೂಪಾಯಿಗಳವರೆಗೆ 100% ಆರ್ಥಿಕ ಬೆಂಬಲವನ್ನು ಪಡೆಯುತ್ತವೆ. ರೈತ ಉತ್ಪಾದಕ ಸಂಸ್ಥೆಗಳು 75%ವರೆಗೆ ಅನುದಾನ ಬೆಂಬಲಕ್ಕೆ ಅರ್ಹವಾಗಿವೆ. ಹೆಚ್ಚುವರಿಯಾಗಿ ಸೇವಾ ಮಾದರಿಗಳ ಮೂಲಕ ಡ್ರೋನ್ಗಳನ್ನು ಬಳಸುವ ಏಜೆನ್ಸಿಗಳಿಗೆ ಪ್ರತಿ ಹೆಕ್ಟೇರ್ಗೆ 6,000 ರೂಪಾಯಿಗಳ ಆಕಸ್ಮಿಕ ವೆಚ್ಚದೊಂದಿಗೆ ಬೆಂಬಲ ನೀಡಲಾಗುತ್ತದೆ. ಇದಲ್ಲದೆ ಎಸ್ಎಂಎಎಂ ಅಂತರ್ಗತಗೊಳಿಸುವಿಕೆಗೆ ಹೆಚ್ಚಿನ ಒತ್ತು ನೀಡುತ್ತದೆ ಮತ್ತು ಒಟ್ಟು ನಿಧಿಯ 30% ಮಹಿಳಾ ರೈತರಿಗಾಗಿ ಮೀಸಲಿಡುತ್ತದೆ. ಈ ನಿಬಂಧನೆಯು ಕೃಷಿ ಯಂತ್ರೋಪಕರಣಗಳಿಗೆ ಅವರ ಪ್ರವೇಶವನ್ನು ಸುಧಾರಿಸುವ ಮತ್ತು ಯಾಂತ್ರೀಕೃತ ಕೃಷಿ ವ್ಯವಸ್ಥೆಗಳಲ್ಲಿ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಅಂತರವನ್ನು ಕಡಿಮೆ ಮಾಡುವುದು ಬೆಳವಣಿಗೆಯನ್ನು ಹೆಚ್ಚಿಸುವುದಕ್ಕಾಗಿ ಎಸ್ಎಂಎಎಂ ಪರಿಣಾಮಕಾರಿಯಾಗಿದೆ. ಎಸ್ಎಂಎಎಂ ಕೃಷಿ ಉತ್ಪಾದಕತೆ, ದಕ್ಷತೆ ಮತ್ತು ಒಳಗೊಳ್ಳುವಿಕೆಯನ್ನು ಬಲಪಡಿಸುವಲ್ಲಿ ಒಂದು ಪ್ರಮುಖ ಮಧ್ಯಸ್ಥಿಕೆಯಾಗಿ ಹೊರಹೊಮ್ಮಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರು, ಮಹಿಳೆಯರು, SC/ST ಸಮುದಾಯಗಳು ಮತ್ತು ನಿರ್ಲಕ್ಷಿತ ಪ್ರದೇಶಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಈ ಯೋಜನೆಯು ಸಹಾಯಧನ, ಕಸ್ಟಮ್ ಹೈರಿಂಗ್ ಸೆಂಟರ್ಗಳು, ಕೃಷಿ ಯಂತ್ರೋಪಕರಣ ಬ್ಯಾಂಕ್ಗಳು ಮತ್ತು ಉದ್ದೇಶಿತ ಪ್ರಾದೇಶಿಕ ಬೆಂಬಲದ ಮೂಲಕ ಯಾಂತ್ರೀಕರಣದಲ್ಲಿನ ನಿರ್ಣಾಯಕ ಅಂತರವನ್ನು ಕಡಿಮೆ ಮಾಡಲು ಸಹಾಯ ಮಾಡಿದೆ. ತರಬೇತಿ ಪ್ರಾತ್ಯಕ್ಷಿಕೆಗಳು, ಕೊಯ್ಲು ನಂತರದ ನಿರ್ವಹಣೆ ಮತ್ತು ಡ್ರೋನ್ಗಳಂತಹ ಉದಯೋನ್ಮುಖ ತಂತ್ರಜ್ಞಾನಗಳಿಗೆ ನೀಡಲಾದ ಒತ್ತು ಕೃಷಿಯನ್ನು ಆಧುನೀಕರಿಸುವ ದೂರದೃಷ್ಟಿಯ ವಿಧಾನವನ್ನು ಪ್ರತಿಬಿಂಬಿಸುತ್ತದೆ. ಸಾಂಸ್ಥಿಕ ಮೂಲಸೌಕರ್ಯವನ್ನು ಸೃಷ್ಟಿಸುವ ಮೂಲಕ ಎಸ್ಎಂಎಎಂ ದೈಹಿಕ ಶ್ರಮವನ್ನು ಕಡಿಮೆ ಮಾಡಲು, ಕಾರ್ಯಾಚರಣೆಗಳ ಸಮಯ ಪ್ರಜ್ಞೆಯನ್ನು ಸುಧಾರಿಸಲು ಮತ್ತು ಹೆಚ್ಚಿನ ಕೃಷಿ ಉತ್ಪಾದಕತೆಯನ್ನು ಬೆಂಬಲಿಸಲು ಕೊಡುಗೆ ನೀಡಿದೆ. 2023 ಪ್ರಾರಂಭವಾದ ನಮೋ ಡ್ರೋನ್ ದೀದಿ ಉಪಕ್ರಮದ ಅಡಿಯಲ್ಲಿ 2023-24 500 ಡ್ರೋನ್ಗಳನ್ನು ವಿತರಿಸಲಾಯಿತು. ಈ ಮಧ್ಯಸ್ಥಿಕೆಯು ಡ್ರೋನ್ ಆಧಾರಿತ ಜೀವನೋಪಾಯದ ಅವಕಾಶಗಳು ಮತ್ತು ಆಧುನಿಕ ಕೃಷಿ ತಂತ್ರಜ್ಞಾನದ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುತ್ತದೆ. 2023-24 2025-26 ಅವಧಿಯಲ್ಲಿ ICAAR ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳ ಸಹಯೋಗದೊಂದಿಗೆ 40,918 ಹೆಕ್ಟೇರ್ ಪ್ರದೇಶದಲ್ಲಿ 40,928 ಕಿಸಾನ್ ಡ್ರೋನ್ ಪ್ರಾತ್ಯಕ್ಷಿಕೆಗಳನ್ನು ನಡೆಸಿದೆ. ಈ ಪ್ರಾತ್ಯಕ್ಷಿಕೆಗಳು ನಿಗದಿತ ಪ್ರಮಾಣಿತ ಕಾರ್ಯಾಚರಣಾ ವಿಧಾನಗಳಿಗೆ ಅನುಗುಣವಾಗಿ ಪೋಷಕಾಂಶಗಳು, ರಸಗೊಬ್ಬರಗಳು ಮತ್ತು ಕೃಷಿ ರಾಸಾಯನಿಕಗಳ ಅನ್ವಯದ ಮೇಲೆ ಕೇಂದ್ರೀಕರಿಸಿದವು. ಸುಧಾರಿತ AI ತಂತ್ರಜ್ಞಾನ ಮತ್ತು ಹಲವಾರು ICAR ಸಂಸ್ಥೆಗಳ ಸಾಮೂಹಿಕ ವೈಜ್ಞಾನಿಕ ಪರಿಣತಿಯಿಂದ ಅಭಿವೃದ್ಧಿಪಡಿಸಲಾದ ದೃಢವಾದ ಜ್ಞಾನದ ಮೂಲವನ್ನು ಬಳಸಿಕೊಂಡು ಆಯಿಲ್ ಸೀಡ್ಸ್, ಕಿಸಾನ್ ಮಿತ್ರ, ಪ್ರಾದೇಶಿಕ ಭಾಷೆಗಳಲ್ಲಿ ಟೈಪ್ ಮಾಡಿದ ಅಥವಾ ಕಳುಹಿಸಿದ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ ಮತ್ತು ನಿಖರವಾದ ಬೆಳೆ ನಿರ್ದಿಷ್ಟ ಉತ್ತರಗಳನ್ನು ನೀಡುತ್ತದೆ. ರೈತರಿಗೆ ಯಾವುದೇ ವಿಶೇಷ ಆಪ್ ಅಥವಾ ಇಂಟರ್ನೆಟ್ ಬ್ರೌಸರ್ ಅಗತ್ಯವಿಲ್ಲ. ಪರಿಚಿತವಿರುವ ವಾಟ್ಸಪ್ ಇಂಟರ್ಫೇಸ್ ಮಾತ್ರ ಸಾಕು. ಈ ಚಾಟ್ಬಾಟ್ ತಳಿಗಳ ಆಯ್ಕೆ, ಕೃಷಿ ಪದ್ಧತಿಗಳು, ಕೀಟ ಮತ್ತು ರೋಗ ನಿರ್ವಹಣೆ, ನೀರಾವರಿ ವೇಳಾಪಟ್ಟಿ, ಕಟಾವಿನ ನಂತರದ ಮಾರ್ಗದರ್ಶನ ಮತ್ತು ಬೀಜಗಳ ಲಭ್ಯತೆ ಸೇರಿದಂತೆ ಸಂಪೂರ್ಣ ಬೆಳೆ ಚಕ್ರವನ್ನು ಒಳಗೊಳ್ಳುತ್ತದೆ. ಈ ಜ್ಞಾನದ ಮೂಲವನ್ನು ICAR ರಾಷ್ಟ್ರೀಯ ಸೋಯಾಬೀನ್ ಸಂಶೋಧನಾ ಸಂಸ್ಥೆ, ಇಂದೋರ್ ICAR ಭಾರತೀಯ ನೆಲಗಡಲೆ ಸಂಶೋಧನಾ ಸಂಸ್ಥೆ, ಜುನಾಗಢ ICAR ಭಾರತೀಯ ಸಾಸಿವೆ ಸಂಶೋಧನಾ ಸಂಸ್ಥೆ, ಭರತ್ಪುರ ಮತ್ತು ಎಳ್ಳು ಮತ್ತು ಗುರೆಳ್ಳು PC ಯೂನಿಟ್ ಸಂಸ್ಥೆಗಳ ಸಹಯೋಗದೊಂದಿಗೆ ನಿರ್ಮಿಸಲಾಗಿದೆ. ಇದು ಭಾರತದ ವಿವಿಧ ಕೃಷಿ ಹವಾಮಾನ ವಲಯಗಳಾದ್ಯಂತ ಎಲ್ಲ ಪ್ರಮುಖ ಎಣ್ಣೆ ಬೀಜ ಬೆಳೆಗಳ ಸಮಗ್ರ ಮಾಹಿತಿಯನ್ನು ಖಾತರಿಪಡಿಸುತ್ತದೆ. ಭಾರತ್ ವಿಸ್ತಾರ್ ಭಾರತ ಸರ್ಕಾರದ ರೈತ ಕೇಂದ್ರಿತ ಕೃತಕ ಬುದ್ಧಿಮತ್ತೆ ಚಾಲಿತ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವಾಗಿದ್ದು, ಇದು ವಿವಿಧ ಸರ್ಕಾರಿ ಮತ್ತು ವೈಜ್ಞಾನಿಕ ಮೂಲಗಳನ್ನು ಸಂಪರ್ಕಿಸುವ ಮೂಲಕ ರೈತರಿಗೆ ವಿಶ್ವಾಸಾರ್ಹ ಮಾಹಿತಿಯನ್ನು ನೀಡುತ್ತದೆ.
ಈ ವೇದಿಕೆಯಲ್ಲಿ ರೈತರು ಹವಾಮಾನ, ಮಾರುಕಟ್ಟೆ ಬೆಲೆಗಳು, ಕೀಟಗಳು ಮತ್ತು ರೋಗಗಳು, ಮಣ್ಣಿನ ಆರೋಗ್ಯ, ಬೆಳೆ ನಿರ್ವಹಣೆ ಮತ್ತು ಕನಿಷ್ಠ 10 ಪ್ರಮುಖ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿ ಮತ್ತು ಸ್ಥಿತಿಯನ್ನು ವೀಕ್ಷಿಸಲು ಸಾಧ್ಯವಾಗುತ್ತದೆ. ಭಾರತ್ ವಿಸ್ತಾರ್ ಅನ್ನು ವಾಯ್ಸ್ ಫಸ್ಟ್ AI ಆಗಿ ವಿನ್ಯಾಸಗೊಳಿಸಲಾಗಿದೆ. ಇದರಿಂದಾಗಿ ಸರಳ ಫೀಚರ್ ಫೋನ್ ಹೊಂದಿರುವ ರೈತರು ಸಹ ಕರೆ ಮಾಡುವ ಮೂಲಕ ಅದರ ಪ್ರಯೋಜನ ಪಡೆಯಬಹುದು. ಇದಕ್ಕಾಗಿ ಧ್ವನಿ ಇನ್ಪುಟ್ ಔಟ್ಪುಟ್ ವೆಬ್ಸೈಟ್ ಮತ್ತು ಮೊಬೈಲ್ ಸೈಟ್ ಚಾಟ್ ಬಾಟ್ನಂತಹ ಸೌಲಭ್ಯಗಳೊಂದಿಗೆ ದೂರವಾಣಿ ಸಹಾಯವಾಣಿ ಸಂಖ್ಯೆ 1552261 ಪ್ಲಾಟ್ಫಾರ್ಮ್ಗೆ ಲಿಂಕ್ ಮಾಡಲಾಗಿದೆ. ಭಾರತ್ ವಿಸ್ತಾರ್ ಭಾರತೀಯ ಹವಾಮಾನ ಇಲಾಖೆಯಿಂದ ಹವಾಮಾನ ಮಾಹಿತಿ, ಅಗ್ಮಾರ್ಕೆಟ್ನಿಂದ ಮಾರುಕಟ್ಟೆ ಬೆಲೆಗಳು, ರಾಷ್ಟ್ರೀಯ ಕೀಟ ಕಣ್ಗಾವಲು ವ್ಯವಸ್ಥೆ ಮೂಲಕ ಕೀಟ ಮತ್ತು ರೋಗ ನಿರ್ವಹಣೆ, ಅಗ್ರಿಸ್ಟಾಕ್ ಡೇಟಾ ಮತ್ತು 10 ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿಯನ್ನು ಸಂಯೋಜಿಸಿದೆ. ಇದರೊಂದಿಗೆ ಯೋಜನೆಯ ವಿವರಗಳು, ಅರ್ಜಿ ಸ್ಥಿತಿ, ಪ್ರಯೋಜನ ಟ್ರ್ಯಾಕಿಂಗ್ ಮತ್ತು ದೂರು ನೋಂದಣಿ ಮತ್ತು ಪರಿಹಾರ ಸ್ಥಿತಿಯನ್ನು ವೀಕ್ಷಿಸುವ ಸೌಲಭ್ಯಗಳನ್ನು ಸಹ ಸಂಯೋಜಿಸಲಾಗಿದೆ. ಇದರಿಂದಾಗಿ ರೈತರು ಕಚೇರಿಗಳು ಅಥವಾ ವಿವಿಧ ಪೋರ್ಟಲ್ಗಳಿಗೆ ಪದೇ ಪದೇ ಭೇಟಿ ನೀಡಬೇಕಾಗಿಲ್ಲ. ಭಾರತ್ ವಿಸ್ತಾರ್ ಅನ್ನು ಕೃಷಿ ಕ್ಷೇತ್ರಕ್ಕಾಗಿ ನಿರ್ದಿಷ್ಟವಾಗಿ ಸಿದ್ಧಪಡಿಸಲಾದ ರೈತ ಕೇಂದ್ರಿತ ಕೃತಕ ಬುದ್ಧಿಮತ್ತೆ ಚಾಲಿತ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಆಗಿ ವಿನ್ಯಾಸಗೊಳಿಸಲಾಗಿದೆ. ಇದು ಪ್ಲಗ್ ಅಂಡ್ ಪ್ಲೇ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದರಿಂದ ವಿವಿಧ ಸರ್ಕಾರಿ, ವೈಜ್ಞಾನಿಕ ಮತ್ತು ಮಾರುಕಟ್ಟೆ ಸಂಬಂಧಿತ ವ್ಯವಸ್ಥೆಗಳನ್ನು ಸುಲಭವಾಗಿ ಸಂಪರ್ಕಿಸಬಹುದು. ಈ ವೇದಿಕೆಯು ಪರಿಶೀಲಿಸಿದ ಮತ್ತು ಸುರಕ್ಷಿತ ಮಾಹಿತಿಯನ್ನು ಆಧರಿಸಿದೆ, ಬಹು ಮಾದರಿ ಮತ್ತು ಬಹು ಭಾಷಾ ಪ್ರವೇಶವನ್ನು ಒದಗಿಸುತ್ತದೆ ಮತ್ತು ದೊಡ್ಡ ಪ್ರಮಾಣದ ಪರಿಣಾಮವನ್ನು ಸೃಷ್ಟಿಸಲು ವಿವಿಧ ರಾಜ್ಯ ಸರ್ಕಾರಗಳು ತಮ್ಮ ಮಟ್ಟದಲ್ಲಿ ಅಳವಡಿಸಿಕೊಳ್ಳಬಹುದಾದ ಚೌಕಟ್ಟನ್ನು ಒದಗಿಸುತ್ತದೆ. ಭಾರತ್ ವಿಸ್ತಾರ್ ಅನ್ನು ಭಾರತ ಸರ್ಕಾರವು ಕೃತಕ ಬುದ್ಧಿಮತ್ತೆ ಚಾಲಿತ ಕೃಷಿ ಮೂಲಸೌಕರ್ಯವಾಗಿ ಅಭಿವೃದ್ಧಿಪಡಿಸುತ್ತಿದೆ. ವಾಯ್ಸ್ ಫಸ್ಟ್ AI ಮೂಲಕ ದೇಶಾದ್ಯಂತ ರೈತರನ್ನು ತಲುಪಲು ವಿಶೇಷ ಒತ್ತು ನೀಡಲಾಗಿದೆ. ಇದರಿಂದಾಗಿ ಫೀಚರ್ ಫೋನ್ ಬಳಕೆದಾರರು ಸಹ ದೂರವಾಣಿ ಮೂಲಕ ಈ ಸೇವೆಯ ಪ್ರಯೋಜನ ಪಡೆಯಬಹುದು. ಹಂತ 1ರಲ್ಲಿ ಮಹಾರಾಷ್ಟ್ರ, ಬಿಹಾರ ಮತ್ತು ಗುಜರಾತ್ನಂತಹ ರಾಜ್ಯಗಳನ್ನು ವೇದಿಕೆಗೆ ಸಂಪರ್ಕಿಸಲಾಗಿದೆ ಮತ್ತು ಇದನ್ನು ಭವಿಷ್ಯದಲ್ಲಿ ಇತರ ರಾಜ್ಯಗಳು ಮತ್ತು ಹೆಚ್ಚಿನ ಭಾರತೀಯ ಭಾಷೆಗಳಿಗೆ ವಿಸ್ತರಿಸಲಾಗುವುದು. ಇದು ರೈತರಿಗೆ ಪ್ರಯೋಜನಕಾರಿಯಾಗುವ ರಾಷ್ಟ್ರೀಯ ಮಟ್ಟದ ಕೃಷಿ ಡಿಜಿಟಲ್ ನೆಟ್ವರ್ಕ್ ಆಗಿ ಕೆಲಸ ಮಾಡುತ್ತದೆ. ಭಾರತ್ ವಿಸ್ತಾರ್ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಅಭ್ಯಾಸಗಳ ಪ್ಯಾಕೇಜ್, ಬೆಳೆ ನಿರ್ವಹಣೆ ಮತ್ತು ಮಣ್ಣಿನ ಆರೋಗ್ಯ ಕಾರ್ಡ್ಗಳ ಆಧಾರದ ಮೇಲೆ ಮಣ್ಣಿನ ಸಲಹೆಯನ್ನು ಒಳಗೊಂಡಿದೆ. ಇದರಿಂದ ರೈತರು ವೈಜ್ಞಾನಿಕ ಮತ್ತು ಸ್ಥಳ ನಿರ್ದಿಷ್ಟ ಸಲಹೆಗಳನ್ನು ಪಡೆಯಬಹುದು. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದರೆ. ಪ್ರಧಾನ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ R. ಇದು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಟ್ಯೂನ್ ಮಾಡಿದ್ರೆ ಎಫ್ ಎಂ ರೈನ್ಬೋ 101.3 ಸಮಯ ಆಗಿದೆ 9:31. ಈ ಸಮಯ ಸುಕುನ್ ಕೆ ಪಲ್, ಈ ಒಂದು ಕಾರ್ಯಕ್ರಮದ ಸಮಯ. ಸುಕುನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಏನೆಲ್ಲ ವಿಶೇಷತೆ ಇರುತ್ತೆ ಹೇಳ್ತಾ ಹೋಗೋಣ. ಹಳೆಯ ಹಿಂದಿ ಚಿತ್ರಗೀತೆಗಳ ಒಂದು ರಿವೈಂಡರ್ ಆಗ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಹೌದು, ಹಳೆಯ ಚಿತ್ರ ಅಂದಾಕ್ಷಣ ದೇವಾನಂದ ಆಗಿರಬಹುದು, ಹಾಗೆ ಹಾಡುಗಾರರಲ್ಲಿ ಕಿಶೋರ್ ಕುಮಾರ್ ಅವರಾಗಿರಬಹುದು, ಹಾಗೆ ಮೊಹಮ್ಮದ್ ರಫಿ, ಎಲ್ಲರ ಒಂದು ಚಿತ್ರಪಟ ಹಾಗೆ ಹಾದು ಹೋಗುತ್ತೆ. ಸೊ ಇವತ್ತು ಯಾರ ಒಂದು ಕಾರ್ಯಕ್ರಮ ನಡೆಯುತ್ತೆ, ಹಾಗೆ ಯಾರ ಕುರಿತು ಮಾತುಕತೆ ನಡೆಯುತ್ತೆ, ಎಲ್ಲದರ ಬಗ್ಗೆ ಮುಂದೆ ಹೇಳ್ತೀನಿ ಹಾಡಿನ ನಂತರ. ಹೀಗೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂತಹ ಗೀತೆ, ಶೈಲೇಂದರ್ ಅವರ ಸಾಹಿತ್ಯ, ಹಾಗೆ ಎಸ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಕಾಲಾಬಾಜಾರ್ ಚಿತ್ರದ ಗೀತೆ. ಈ ಚಿತ್ರದಲ್ಲಿರುವಂತಹ ಹೀರೋ ಬಗ್ಗೆನೇ ಇವತ್ತಿನ ಮಾತುಕತೆ ಸಾಗತ್ತೆ.

ಹಾಡು ಕೇಳಿದ ತಕ್ಷಣ ಹೀರೋನ ಚಿತ್ರಪಟ ಮುಂದೆ ಬರೋದು ಅಂತಂದರೆ ದೇವಾನಂದ್ ಅವರು. ನಮ್ಮ ಭಾರತೀಯ ಸಿನಿರಂಗದ ಅಟ್ಮೋಸ್ಟ್ ಸ್ಟೈಲ್ ಐಕಾನ್ ಅವರಾಗಿದ್ದರು. ಹಾಗೆ ಹಿಂದಿನ ಕಾರ್ಯಕ್ರಮದಲ್ಲಿನೂ ಕೂಡ ಟ್ರೆಂಡ್ ಬಗ್ಗೆ ಮಾತಾಡಿದಾಗ ಬಹಳಷ್ಟು ಜನ ಮೆಸೇಜಸ್ಸನ್ನು

ಕಳಿಸಿದ್ರಿ. ಟ್ರೆಂಡ್ ಸೆಟ್ಟರ್ ನಮ್ಮ ಭಾರತೀಯ ಸಿನಿರಂಗದಲ್ಲಿ ಅಂತಂದರೆ ಇಟ್ ಇಸ್ ದೇವಾನಂದ್. ಅವರ ನಡೆಯುವಂತಹ ಶೈಲಿ ಆಗಿರಬಹುದು, ಹಾಗೆ ಅವ್ರು ಹಾಕೊಳ್ತಾ ಇದ್ದ ಸ್ಕಾರ್ಫ್ ಆಗಿರಬಹುದು, ಹಾಗೆ ನಿಂತ್ಕೊಳ್ತಾ ಇದ್ದಂತಹ ಭಂಗಿ, ಪ್ರತಿಯೊಂದನ್ನು ಕೂಡ ಹೆವಿ ಟ್ರೆಂಡಿಂಗ್ ಆಗಿತ್ತು ಅಂತ ಸಂದೇಶವನ್ನು ಕಳಿಸಿದ್ರಿ. ಆ ರೀತಿಯ ಟ್ರೆಂಡ್ ಸೆಟ್ಟರ್ ಆಗಿದ್ದಂತಹ ದೇವಾನಂದ್ ಅವರ ಕುರಿತಾಗಿ ಒಂದಷ್ಟು ಮಾತುಕತೆ, ಹಾಗೆ ಅವರ ನಟನೆಯಲ್ಲಿ ಮೂಡಿ ಬಂದಂತಹ ಗೀತೆಗಳು ಮೂಡಿ ಬರುತ್ತೆ. ಜೊತೆಗೆ ಮತ್ತೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದರೆ, ಬಹಳಷ್ಟು ಗೀತೆಗಳನ್ನು ಅವರು ಬಹಳಷ್ಟು ಚಿತ್ರಗಳನ್ನು ವಹಿದಾ ರೆಹಮಾನ್ ಅವರೊಟ್ಟಿಗೆ ನಟಿಸಿರೋ ಒಂದು ವಿಶೇಷ. ಸಾಕಷ್ಟು ಚಿತ್ರಗಳು ಬಂದಿದೆ, ಕಾಲಾಬಜಾರ್ ಆಗಿರಬಹುದು, ಹಾಗೆ ಗೈಡ್ ಆಗಿರಬಹುದು, CID, ಸೋಲ್ವಾ ಸಾಲ್, ಹೀಗೆ ಬಹಳಷ್ಟು ಚಿತ್ರಗಳನ್ನು ನಟಿಸಿದರು. ಸೊ ಅವರಿಬ್ಬರ ಕಾಂಬಿನೇಷನ್ನಲ್ಲಿ ಮೂಡಿ ಬಂದಂತಹ ಚಿತ್ರಗಳು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರುತ್ತೆ, ಗೀತೆಗಳು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರುತ್ತೆ. ಮತ್ತೊಂದು ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ, ತಲಾತ್ ಮೆಹಮೂದ್ ಅವರ ಧ್ವನಿಯಲ್ಲಿ ರೂಪ್ ಕಿ ರಾಣಿ, ಹಾಗೆ ಚೋರೋಂಕಾ ರಾಜ ಚಿತ್ರದ ಗೀತೆ, ಈ ಗೀತೆ ಮೂಡಿ ಬರ್ತಾ ಇದೆ. ಶೈಲೇಂದರ್ ಅವರ ಸಾಹಿತ್ಯ, ಹಾಗೆ ಶಂಕರ್ ಜಯಕಿಶನ್ ಅವರ ಸಂಗೀತ ಸಂಯೋಜನೆಯಲ್ಲಿ ತಲಾತ್ ಮೆಹಮೂದ್ ಅವರ ಧ್ವನಿಯಲ್ಲಿ.

ಸೋಲ್ಮಸಾಲ್ ಚಿತ್ರದ ಗೀತೆಯನ್ನು ಈಗಷ್ಟೇ ಕೇಳಿದ್ರಿ ಸ್ನೇಹಿತರೆ. ಈ ಗೀತೆಯಲ್ಲೂ ಕೂಡ ಅಂದರೆ ಈ ಚಿತ್ರದಲ್ಲೂ ಕೂಡ ದೇವಾನಂದ್ ಹಾಗೂ ವಹೀದಾ ರೆಹಮಾನ್ ಅವರ ಅದ್ಭುತವಾದಂತಹ ಅಭಿನಯ, ಮಜ್ರು ಅವರ ಸಾಹಿತ್ಯ ಹಾಗೆ ಎಸ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ಮೂಡಿ ಬಂದಿತ್ತು. ಹೇಮಂತ್ ಕುಮಾರ್ ಅವರು ಈ ಗೀತೆಯನ್ನು ಹಾಡಿದ್ರಂತೆ. ಸೊ ಈ ಒಂದು ಚಿತ್ರದ ಶೂಟಿಂಗ್ನಲ್ಲಿ ವಹೀದಾ ರೆಹಮಾನ್ ಅವರು ಒಂದು ಸೀನಲ್ಲಿ ಹೇಳಿದ್ರಂತೆ, ಅದು ಈ ಹಾಡು ನಡೀತಾ ಇರಬೇಕಾದ್ರೆ ಸೀನ್ನಲ್ಲಿ, ನಿಮಗೆ ದೇವಾನಂದ್ ಅಂತ ಹೆಸರು ಬದಲು ಹೇಮಂತ್ ಕುಮಾರ್ ಅಂತಲೇ ಹೆಸರಿಡಬೇಕಾಗಿತ್ತು. ಯಾಕಂದರೆ ಹೇಮಂತ್ ಕುಮಾರ್ ಹೇಗೆ ಹಾಡ್ತಿದ್ದಾರೋ ಅಷ್ಟೇ ಪ್ರೊಸೈಸ್ಡಾಗಿ ನೀವು ಕೂಡ ಹಾಡ್ತಾ ಇದ್ದೀರಿ ಅಂತ ಹೆಸರನ್ನು ಚೇಂಜ್ ಮಾಡಬೇಕು ಅಂತ ಹೇಳ್ತಿದ್ರಂತೆ. ಸೊ ಇದು ಒಂದು ಘಟನೆ. ಹಾಗೆ ಇದು ಒಂದು ಅಮೇರಿಕನ್ ಚಿತ್ರವನ್ನು ಹೋಲುತ್ತೆ ಅಂತ ಕೂಡ ಹೇಳ್ತಾರೆ. ಸೋಲ್ಮಸಾಲ್ ಚಿತ್ರ ಬಹಳ ಅದ್ಭುತವಾದಂತಹ ಚಿತ್ರ ಇದಾಗಿತ್ತು. 1958 ತೆರೆಗಂಡಂತಹ ಚಿತ್ರ ಇದಾಗಿತ್ತು. ಇನ್ನು ಮುಂದಿನ ಹಾಗೆ ಬ್ಲಾಕ್ ಬಸ್ಟರ್ ಚಿತ್ರ ದೇವಾನಂದ್ ಹಾಗೂ

ರೆಹಮಾನ್ ಅವರು ಅಭಿನಯಿಸಿದ್ದು ಅಂತಂದ್ರೆ ದ ಗೈಡ್. ಸರಿಸುಮಾರು ಹೋದ ವರ್ಷಕ್ಕೆ ಸರಿಸುಮಾರು 60 ವರ್ಷಗಳನ್ನ ಪೂರೈಸಿದಂತಹ ಹೆಗ್ಗಳಿಕೆ ಗೈಡ್ ಚಿತ್ರಕ್ಕೆ ಸಲ್ಲತ್ತೆ. 1965 ಈ ಒಂದು ಚಿತ್ರ ತೆರೆ ಕಾಣ್ತು. ಹಾಗೆ ಹೋದ ವರ್ಷಕ್ಕೆ 60 ವರ್ಷಗಳನ್ನು ಮುಗಿಸಿದಂತಹ ಹೆಗ್ಗಳಿಕೆ ಈ ಚಿತ್ರಕ್ಕೆ ಆಗುತ್ತೆ. ಇದು ಕೂಡ ಕಾದಂಬರಿ ಆಧಾರಿತ ಚಿತ್ರ. ಆರ್ ಕೆ ನಾರಾಯಣ ಅವರ ಗೈಡ್ ಅನ್ನೋಂತಹ ಕಾದಂಬರಿಯನ್ನು ಆಧರಿಸಿ ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡಲಾಯಿತು. ಅದೇ ಚಿತ್ರದ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. 60s ಒಂದು ರೀತಿಯ ಒಂದು ಬೋಲ್ಡ್ ಸ್ಟೋರಿ ಇದಾಗಿತ್ತು ಅಂತ ಅನಿಸುತ್ತೆ. ಸೊ ಮದುವೆಯ ವೈವಾಹಿಕ ಸಂಬಂಧ ಅಷ್ಟೊಂದು ಚೆನ್ನಾಗಿಲ್ಲದೆ ಇರೋ ಕಾರಣ ಬೇರೊಬ್ಬರ ಮೇಲೆ ಅವಲಂಬಿತರಾಗ್ತಾರೆ ಹೀರೋಯಿನ್ ಅವರು. ಸೊ ಇದೇ ಒಂದು ಚಿತ್ರದ ಕಥಾವಸ್ತುವನ್ನಾಗಿಟ್ಕೊಂಡು ಬಹಳ ಸೊಗಸಾಗಿ ಚಿತ್ರವನ್ನು ಹೆಣೆದಿದ್ದರಂತಹ ಹೆಗ್ಗಳಿಕೆ ಗೈಡ್ ಚಿತ್ರಕ್ಕೆ ಸಲ್ಲುತ್ತೆ. ಅದೇ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ ಸ್ನೇಹಿತರೆ. ಶೈಲೇಂದರ್ ಅವರ ಲಿರಿಕ್ಸ್ ಹಾಗೆ ಎಸ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆ, ಕಿಶೋರ್ ದಾ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಸುಕುನ್ ಕೆಪಲ್ ಕಾರ್ಯಕ್ರಮದಲ್ಲಿ.

ಎಸ್ ಡಿ ಬರ್ಮನ್ ಅವರ ಕಂಪೋಸಿಷನ್ ಅಲ್ಲಿ ನೀರಜ್ ಅವರ ಸಾಹಿತ್ಯ ಇರುವಂತಹ, ಲತಾ ಮಂಗೇಶ್ಕರ್ ಅವರು ಹಾಡಿರುವಂತಹ ಪ್ರೇಮ್ ಪೂಜಾರಿ ಚಿತ್ರದ ಗೀತೆಯನ್ನು ಕೇಳಿದ್ರಿ ಸ್ನೇಹಿತರೆ. ಇಲ್ಲಿಗೆ ಇವತ್ತಿನ ಸುಕುನ್ ಕೆಪ್ಪಲ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದ ಕುರಿತು ಯಾರ್ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಅವರು ಹಾಡ್ಲಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರದಿಂದ ಸಂದೇಶವನ್ನು ಕಳಿಸಿ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾ ಇದ್ದಾರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ, ಹಾಗೆ ಸುಭಾನ್ ಕೋರಿ ಹಂಪ ಸಾಗರದಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು.

ಸಮಯಾಗಿದೆ 10:58 ಕೂಡ ಕಾಲಿಟ್ಟಾಯಿತು. ಈ ಸಮಯ ಇನ್ನು ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಸಮಯ. ಸುಕುನ್ ಕೆಪ್ಪಲ್ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ತೇಜ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನಸಿನ ಲೋಕ ಪ್ರಾರಂಭ ಆಗುತ್ತೆ. ನಿಮ್ಮ ಊಟದ ಸಮಯ ಮುಗಿಯದು, ಇನ್ನೇನು ನಿದ್ರೆಗೆ ಜಾರುವಂತಹ ಸಮಯದಲ್ಲಿ, ಕನಸುಗಳನ್ನು ಕಾಣುವಂತಹ ಸಮಯದಲ್ಲಿ ಕನಸಿನ ಲೋಕ ಕಾರ್ಯಕ್ರಮ ಮೂಡಿ ಬರುತ್ತೆ ಒಂದು ಸಣ್ಣ ವಿರಾಮದ ನಂತರ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದಾರೆ ಆಕಾಶವಾಣಿ ಎಫ್ಎಂ ರೈನ್ಬೋ 101.3. ಸಮಯ ಆಗಿದೆ 11:10 ಹೌದು, ಊಟದ ಸಮಯ ಆಗಿದೆ ಅಂತ ಅನ್ಸುತ್ತೆ.

ಯಾರ್ಯಾರ ಮನೆಯಲ್ಲಿ ಏನೇನೆಲ್ಲ ಸ್ಪೆಷಲ್ ಮಾಡಿದ್ರಿ? ಪ್ರತಿದಿನವೂ ಕೂಡ 3 ಹೊತ್ತು ಊಟ ಸಿಕ್ಕರೆ ಅದೇ ಸ್ಪೆಷಲ್ ಅಂತ ಹೇಳಬೇಕು. ಯಾಕಂದರೆ ಎಷ್ಟೋ ಜನಕ್ಕೆ ಊಟ ಇಲ್ಲದೇನು ಕೂಡ ನರಳ್ತಾ ಇರ್ತಾರೆ. ಅಂಥವ್ರನ್ನೆಲ್ಲ ನೆನೆಸ್ಕೊಂಡ್ರೆ ಭಗವಂತ ನಮ್ಮನ್ನ ಎಲ್ಲೋ ಇಟ್ಟಿದ್ದಾರೆ ಅಂತ ಅಂದ್ಕೋಬೇಕು. ಸೊ ನಾವು ಕೂಡ ಆ ಒಂದು ಚೆರಿಷಿಂಗ್ ಮೂಮೆಂಟನ್ನು ಮಾಡ್ತಾ ಹಾಗೆ ಹಾಡುಗಳನ್ನು ಕೇಳ್ತಾ ನಿದ್ರೆಗೆ ಚಾರುವಂತಹ ಸಮಯ. ಮೊಟ್ಟ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ ಸ್ನೇಹಿತರೆ, ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಅಂಡಮಾನ್ ಚಿತ್ರದ ಗೀತೆ. ಚಿತ್ರಮ್ಮ ಅವರು ಕೂಡ ಧ್ವನಿಗೊಳಿಸಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಈ ಗೀತೆ ಇದೆ. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಕನಸಿನ ಲೋಕದಲ್ಲಿ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ತೇಜ.

ಸೊಗಸಾದಂತಾಗಿದ್ದೇನೆ ಕೇಳಿದ್ರಿ ಎಸ್ ಬಿ ಬಿ ಅವರ ಧ್ವನಿಯಲ್ಲಿ. ಹೌದು, ಕನಸಿನ ಲೋಕಕ್ಕೆ ಒಂದು ದಾರಿ ಇದ್ರೆ ಹಾಗೆ ತೇಲಿ ಹೋಗೋಣ ಅಂತ ಅನ್ಸುತ್ತೆ. ಉಲ್ಟಾ ಪಲ್ಟಾ ಚಿತ್ರದ ಗೀತೆ ಇದಾಗಿತ್ತು. ಚಿತ್ರ ಅವರು ಕೂಡ ಧ್ವನಿ ಕೊಡಿಸಿದ್ರು. ಕೆ ಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯ ಹಾಗೆ ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಈ ಗೀತೆ ಇತ್ತು. ಮುಂದಿನ ಗೀತೆಯನ್ನು ಬಹಳನೇ ಅದ್ಭುತವಾಗಿದೆ ಎಸ್ ಬಿ ಬಿ ಅವರ ಧ್ವನಿಯಲ್ಲಿ. ನಮಗಂತೂ ಬಹಳ ದಿನಗಳ ನಂತರ ಈ ಗೀತೆ ಕೇಳ್ದಂಗೆ ಅನಿಸ್ತಾ ಇದೆ. ಎಸ್ ಬಿ ಬಿ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ. ಯಾರೇ ನೀನು ಚೆಲುವೆ ಚಿತ್ರದ ಪ್ರಿಯಾ, ಪ್ಲೀಸ್ ಲವ್ ಮೀ ಪ್ರಿಯಾ, ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ.

ಚಿತ್ರ ಚಿತ್ರದ ಬ್ಯೂಟಿಫುಲ್ ಟ್ರ್ಯಾಕನ್ನು ಈಗಷ್ಟೇ ಕೇಳಿದ್ರೆ ಸ್ನೇಹಿತರೆ ಸೋನು ನಿಗಮ್ ಅವರ ಸೂಪರ್ ವಾಯ್ಸಲ್ಲಿ ಈ ಗೀತೆ ಮೂಡಿ ಬಂದಿತ್ತು. ಇಂಥ ಸೊಗಸಾದಂಥ ಗೀತೆ ಇದು. ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೆ ಗುರುಕಿರಣ್ ಅವರ ಸೂಪರ್ ಮ್ಯೂಸಿಕ್ ಈ ಗೀತೆಗಿತ್ತು. ಮತ್ತೊಂದು ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಎಲ್ ಎನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ ಸ್ನೇಹಿತರೆ. ಕನಸಲ್ಲೂ ನೀನೆ ಮನಸ್ಸಲ್ಲೂ ನೀನೆ ಚಿತ್ರದು ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೆ ಚೈತನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ.

ಕನಸಿನ ಲೋಕದಲ್ಲಿ ವಿಹರಿಸ್ತಾ ಇದ್ದೀವಿ. ಹಾಗೆ ಬಹಳಷ್ಟು ಜನ ಸಂದೇಶವನ್ನು ಕೂಡ ಕಳಿಸ್ಕೊಟ್ಟಿದ್ದೀರಿ. ಸಂದೇಶ ಕಳಿಸ್ದಂತಹ ಸ್ನೇಹಿತರು ಯಾರ್ಯಾರು ಅಂತ ನೋಡೋದಾದರೆ ಸಾಕಷ್ಟು ಸಂದೇಶ ಬಂದಿದೆ. ಸುಭಾನ್ ಕೋರಿ ಹಂಪಾ ಸಾಗರದಿಂದ ಆನಂದ್ ಕುಲಕರ್ಣಿ ಅವರ ಸಂದೇಶ ಕೂಡ ಬಂದಿದೆ. ಶ್ರೀನಾಥ್ ಕೆ ಪಿ ಅಗ್ರಹಾರ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶಾಂತಾಚಾರ್ ಬಾಡಿಕೇರ್ ಅವರು ಹೇಳ್ತಾ ಇದ್ದಾರೆ, ಕನಸಿನ ಲೋಕದಲ್ಲಿ ನಾವು ಸಾಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸಂತೋಷ ನೀಡ್ತಾ ಇದೆ ಹಾಡುಗಳು ಅಂತ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅಪರೂಪದ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ಹೌದು, ಬಹಳ ದಿನಗಳ ನಂತರ ಆ್ಯಕ್ಚುಲಿ ಆ ಒಂದು ಗೀತೆಯನ್ನು ಕೇಳಿದ್ದು. ಯಾರೇ ನೀನು ಚೆಲುವೆ ಚಿತ್ರದ ಗೀತೆಯನ್ನು, ಇನ್ನು ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂಥ ಗೀತೆ. ಸ್ನೇಹ ಚಿತ್ರದ 1999 ತೆರೆ ಕಂಡಂತಹ ಚಿತ್ರ. ವೀರವಿಚಿತ್ರನ್ ಅವರ ಸಂಗೀತ ಈ ಗೀತೆಗಿದೆ, ಎಸ್ ಪಿ ಬಿ ಅವರ ಧ್ವನಿ ಈ ಗೀತೆಗಿದೆ. ಹೀಗಿದೆ ನಿಮ್ಮೆಲ್ಲರಿಗೋಸ್ಕರ ಕನಸಿನ ಲೋಕದಲ್ಲಿ ವಿಹಾರ ಮಾಡುತ್ತಾ.

ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂತಹ ಗೀತೆಯನ್ನ ಈಗಷ್ಟೇ ಕೇಳಿದ್ರಿ ಸ್ನೇಹಿತರೆ. ಎಸ್ ಪಿ ಸಾಂಗ್ಲಿಯಾನ ಪಾರ್ಟ್ ಟು ಚಿತ್ರದಾಗಿತ್ತು. ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಈ ಗೀತೆಗಿತ್ತು. ಈ ಗೀತೆಯಲ್ಲಿ ಮಾತ್ರ ಸಿಕ್ಕಾಪಟ್ಟೆ ತುಂಬ ತುಂಬ ಅಟ್ರ್ಯಾಕ್ಟಿವ್ ಆಗೋದು ಅಂತಂದರೆ ಆ ಸ್ಯಾಕ್ಸೋಫೋನ್ ನೋಟ್ಸ್, ಪ್ರತಿಯೊಂದೂ ಕೂಡ ತುಂಬ ಅಟ್ರ್ಯಾಕ್ಟಿವ್ ಆಗಿ ಅನಿಸುತ್ತೆ. ಸಾಹಿತ್ಯ ಕೇಳೋದ ಅಥವಾ ಸ್ಯಾಕ್ಸೋಫೋನ್ ನೋಟ್ಸನ್ನು ಕೇಳೋದ ಗೊತ್ತಾಗೋದೇ ಇಲ್ಲ. ಇನ್ನು ಯಾರ್ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ನೋಡೋದಾದರೆ, ರವಿ ಎಮ್ ಎಸ್ ತುರುವೇಕೆರೆ ತಾಲೂಕು ಅರಳಿಕೆರೆ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗೌತಮಿ ಹೆಚ್ ಎಸ್ ದಾವಣಗೆರೆಯಿಂದ ಹಾಗೆ ಸಂದೇಶ ಕಳಿಸಿದ್ದಾರೆ. ರಾಜಾರಾಮ್ ವಸುಧಾ ಮಂಜೇಶ್ವರ ಕಾಸರಗೋಡು ಇಲ್ಲಿಂದ, ಮತ್ತು ಮಹಾರಾಷ್ಟ್ರದ ರಾಯಗಡ ಜಿಲ್ಲೆಯಿಂದ ಅಂತ ಹೇಳ್ತಾ ಇದ್ದಾರೆ ಶ್ರೀವರ್ಧನ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಲ್ಲೇಶಪ್ಪ ಶೆಟ್ರು ಮತ್ತು ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂದೇಶ ಕಳಿಸಿದ್ದಾರೆ ಅಂಜನಾ ನಗರದಿಂದ ಉಷಾ ಶ್ರೀನಿವಾಸ್ ಅವರು. ಮುಂದಿನ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮತ್ತೊಂದು ಸೊಗಸಾಗಿರುವಂಥ ಗೀತೆ ಮೂಡಿ ಬರ್ತಾ ಇದೆ ಸ್ನೇಹಿತರೆ. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಮೇಘಮಾಲೆ ಚಿತ್ರದ್ದು, ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಈ ಗೀತೆಗಿದೆ.

ಮೇಘಮಾಲೆ ಚಿತ್ರದ ಸೂಪರ್ ಹಿಟ್ ಗೀತೆಯನ್ನು ಈಗಷ್ಟೇ ಕೇಳಿದ್ರೆ ಸ್ನೇಹಿತರೆ, ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಚಿತ್ರ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂತಹ ಗೀತೆ ಪ್ರೀತಿ ನೀ ಇಲ್ಲದೆ ನಾ ಹೇಗಿರಲಿ ಎನ್ನುವಂತಹ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಹಾಗೆ ಚೈತನ್ಯ ಅವರ ಸಂಗೀತ ಸಂಯೋಜನೆ ಈ ಗೀತೆಗೆ.

ಇಲ್ಲಿಗೆ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ ಸ್ನೇಹಿತರೆ. ಕಡೆಯ ಗೀತೆ ಮೂಡಿ ಬರ್ತಾ ಇದೆ. ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಇಂದ್ರಧನುಷ್ ಚಿತ್ರದ ವಿ ಮನೋಹರ್ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಈ ಗೀತೆಗಿದೆ. ಇನ್ನು ಕಡೆಯದಾಗಿ ಯಾರ್ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಸುಧಾ ಬೂದಿಹಾಳ್ ಇಲ್ಲಿಂದ, ಹಾಗೆ ದೀಕ್ಷಿತ್ ಕೃಪಾ ಅವರ ಸಂದೇಶ ಕೂಡ ಬಂದಿದೆ. ಹಾಗೆ ಶ್ವೇತಾ ಚಿಂತಾಮಣಿಯಿಂದ ಮತ್ತು ಸಂದೇಶ ಕಳಿಸಿದ್ದಾರೆ. ಗೌತಮಿ ಹೆಚ್ ಎಸ್ ಅವರ ಸಂದೇಶ ಕೂಡ ಬಂದಿದೆ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏಕತೆಯೊಂದಿಗೆ. ಹನ್ನೊಂದು 11:05 ಕೇಳಿ ವಾರ್ತೆಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇನ್ನು ಮುಂದೆ ದೆಹಲಿ ಕೇಂದ್ರದ ಎಫ್ಎಂ ಗೋಲ್ಡ್ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಬಹುದು. ನಮ್ಮ ನಿಲಯದ ಕಾರ್ಯಕ್ರಮಗಳು ನಾಳೆ ಬೆಳಿಗ್ಗೆ 5:53 ನಿಮಿಷದಿಂದ ಪ್ರಾರಂಭವಾಗುತ್ತದೆ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ತೇಜ. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.
2: ಮಾರ್ಕೆಟ್ ಮಂತ್ರ, ಐ ಆಮ್ ಗೌರವ್ ಧವನ್ ಲಾಲ್ ವಿತ್ ಮೈ ಕೋ ಆಂಕರ್ ಅಜಿ ಪ್ರಿಯಾ.
3: ನಮಸ್ಕಾರ, ಕಾರೋಬಾರಿ ಖಬರೋ ಕೆ ಸಾಥ್ ಮಾರ್ಕೆಟ್ ಮಂತ್ರ ಹಾಜರ್ ಹೈ. ಶ್ರೋತಾ, ಆಜ್ ಚರ್ಚಾ ಕೆ ಲಿಯೆ ಸ್ಟೂಡಿಯೋ ಮೇ ಆಮಂತ್ರಿತ್ ಹೈ ವರಿಷ್ಠ ಆರ್ಥಿಕ ವಿಶೇಷಜ್ಞ ಉದಯನ್ ರೇ ಮಹೋದಯ. ಕಾರ್ಯಕ್ರಮ ಮೇ ಆಪ್ಕಾ ಅಭಿನಂದನ್.
4: ಧನ್ಯವಾದ.
3: ಚರ್ಚಾ ಶುರು ಕರೆಂಗೆ ಶ್ರೋತಾ, ಮಗರ್ ಉಸ್ಸೆ ಪೆಹ್ಲೆ ಆಯಿ ಸುನೆ ಸುರ್ಖಿಯಾ.
2: ಥ್ಯಾಂಕ್ ಯು ಪ್ರಿಯಾ ಅಂಡ್ ಉದಯನ್, ಒನ್ಸ್ ಅಗೇನ್ ವೆಲ್ಕಮ್ ಟು ದ ಪ್ರೋಗ್ರಾಮ್. A quick look at the headlines. Benchmark domestic indices end on positive note. Sensex gains 130 points. Nifty settles at 24,079. India-UK Comprehensive Economic and Trade Agreement comes into effect. And Cabinet approves Semicon 2.0 to strengthen India's semiconductor design and manufacturing ecosystem. Also gives nod to national investment policy for Urea 2026.
3: प्रमुख घरेलू शेयर सूचकांक आज बढ़त के साथ बंद हुए. सेंसेक्स 130 अंक बढ़ा, निफ्टी 24,079 पर बंद हुआ. भारत और ब्रिटेन के बीच व्यापक व्यापार समझौता और आर्थिक समझौता आज से लागू हो गया है और केंद्रीय मंत्रिमंडल ने भारत के सेमीकंडक्टर डिजाइन और विनिर्माण पारिस्थितिकी तंत्र को मजबूत करने के लिए सेमिकॉन 2.0 तथा यूरिया 2026 के लिए नेशनल इन्वेस्टमेंट पॉलिसी को मंजूरी दी.
2: Listeners, before we move further into the program, we'd like to share with you that the views and opinions expressed by experts in this program are their own and not those of Akashvani. Akashvani advises its listeners to do their own research or consult a registered professional before taking any investment decision. We further advise all listeners to exercise due diligence and rely on their own judgment for taking any financial decision.
3: Aur shrotaon, ab samay aa gaya hai ki hum jane ki aaj din ke antaral mein प्रमुख घरेलू शेयर सूचकांकों ने कैसा व्यवहार किया. प्रमुख घरेलू शेयर सूचकांक आज बढ़त के साथ बंद हुए. सेंसेक्स 130 अंक यानी लगभग 0.2% बढ़कर 77,185 पर बंद हुआ, जबकि नेशनल स्टॉक एक्सचेंज का निफ्टी 26 अंक यानी 0.1% बढ़कर 24,079 पर बंद हुआ. नेशनल स्टॉक एक्सचेंज के विस्तृत शेयर बाजार में मिड कैप 100

के मुझे लूट लो मेरे नजदीक आके कि मैं मौत से